ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಕೇಳುಗರೆ, ಇಂದು ಮಂಗಳವಾರ 2026 ಇಸ್ವಿಯ ಜೂನ್ ತಿಂಗಳ 2ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷದ ಜ್ಯೇಷ್ಠ ಮಾಸದ 12ನೇ ದಿನ. ಆತ್ಮೀಯ ಕೇಳುಗರಿಗೆಲ್ಲ ಸರೋಜಾ ಗೋನ್ವಾರ್ ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:59.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ದಿವಾಕರ ಡೊಂಗ್ರೆ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ ಕುವೆಂಪು ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಏಳು:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಅನಿತಾ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು, 8:30 ವಚನಗಾಯನ, 9:05 ಭಾವಗೀತೆಗಳನ್ನು ಆಲಿಸಬಹುದು, 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ, 12:05 ವನಿತಾ ವಿಹಾರದಲ್ಲಿ ಲೇಖಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ, ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು. ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪಿಎಂ ವಿಕಸಿತ ಭಾರತ ಜಿರಾಮ್ ಜಿ ಮಿಷನ್, ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಹೆಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರ್ ನಾರಾಯಣ. ಈ ದಿನ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ನಿಮ್ಮೂರ ಶಾಲಾ ಸೌಕರ್ಯ. 6:15 ಆರೋಗ್ಯ ಭಾಗ್ಯ, ಫುಡ್ ಪಾಯ್ಸನ್ ಕುರಿತು ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಫಿಜಿಸಿಯನ್ ಡಾಕ್ಟರ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರ ಜೊತೆ ಸಂದರ್ಶನ ಮೂಡಿ ಬರಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. 7:20 ಜನಪದ ಸಂಗೀತ, ಗಂಗಾವತಿಯ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ನಾಟಕ ಆನೆಯ ಕಥೆ, ಮೂಲ ಸಪಾನ್ ಜ್ಯೋತಿ ಠಾಕೂರ್, ಕನ್ನಡಕ್ಕೆ ಪರಶುರಾಮ್ ಜಿ ಮಾಳಗಿ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:30, ಚಿಂತನ ಮೂಡಿ ಬರಲಿದೆ ಬೆಂಗಳೂರು ಕೇಂದ್ರದಿಂದ.

0: ಕೂಸು ಕುಂಚಿಗಿತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರೂ ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸುವಿರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದಾವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ, ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ, ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಎಫ್ಎಸ್ ಕಲ್ಲಪ್ಪಣಮಠ ಅವರಿಂದ ಚಿಂತನವನ್ನ ಆಲಿಸುವಿರಿ.

ಮನುಷ್ಯನು ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಕೂಡ ಅವನಿಗೆ ಖಂಡಿತ ಶಿಕ್ಷಣವನ್ನ ಕೊಡುತ್ತೆ ಅಂತ ಕಿವಿಮಾತನ್ನ ಹೇಳಿದ್ದಾರೆ ಚಾರ್ಲ್ಸ್ ಡಿಕನ್ಸ್. ಪ್ರತಿಯೊಬ್ಬ ವ್ಯಕ್ತಿ ಎರಡು ರೀತಿಯ ಶಿಕ್ಷಣವನ್ನ ಹೊಂದುತ್ತಾನೆ. ಒಂದು ಅವನು ಇತರರಿಗೆ ನೀಡುವಂತಹ ಶಿಕ್ಷಣ, ಇನ್ನೊಂದು ಸ್ವತಃ ಅವನು ಕಲಿಯುವಂತಹ ಶಿಕ್ಷಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ದೇಶಭಕ್ತಿ ಗೀತೆ ಕಾರ್ಯಕ್ರಮ. ಕುವೆಂಪು ಅವರ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ.

0: ಇದುವರೆಗೆ ಕುವೆಂಪು ವಿರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ಬೇಳೆಕಾಳುಗಳು ಪ್ರೋಟೀನ್, ಫೈಬರ್, ಕಬ್ಬಿಣ ಮತ್ತು ಸತು, ಹಾಗೆಯೇ ಮ್ಯಾಗ್ನೀಸಿಯಂ ಜೀವಸತ್ವಗಳು, ಹಾಗೆಯೇ ಖನಿಜಗಳ ಒಂದು ಗಮನಾರ್ಹ ಮೂಲವಾಗಿದೆ. ಬೇಳೆಕಾಳುಗಳು ಅಥವಾ ಧಾನ್ಯಕಾಳುಗಳು ವಿಶ್ವದ ಆಹಾರ ಮತ್ತು ಪೌಷ್ಟಿಕಾಂಶ ಪ್ರಯೋಗಶೀಲತೆಯ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ದ್ವಿದಳ ಧಾನ್ಯಗಳು ವಿಶೇಷವಾಗಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ತಮ್ಮ ಪ್ರೋಟೀನ್ ಪೋಷಕಾಂಶಗಳ ಸುಧಾರಣೆಗೆ ಆಹಾರವಾಗಿ ಮುಖ್ಯ ಆಹಾರವನ್ನು ಸೇವಿಸುತ್ತಿದ್ದಾರೆ. ಹಿರಿಯರು ಹೇಳುವ ಒಂದು ನಾಣ್ಣುಡಿ ಇದೆ, ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಎಂದು. ಆದುದರಿಂದ ಆಹಾರ ಧಾನ್ಯಗಳನ್ನು ಎಷ್ಟು ಕಾಳಜಿಯಿಂದ ಬೆಳೆಸುತ್ತೇವೆಯೋ ಅಷ್ಟೇ ಕಾಳಜಿಯಿಂದ ಧಾನ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿಡುವುದು ಅವಶ್ಯಕ. ರೈತರು ತಾವು ಬೆಳೆದಂತಹ ಕಾಳಿನ ಶೇಕಡ 60-70% ತಮ್ಮ ಮನೆಯಲ್ಲಿ ಅವೈಜ್ಞಾನಿಕವಾಗಿ ಶೇಖರಣೆ ಮಾಡ್ತಾರೆ. ಉಳಿದ ಶೇಕಡ 30-45% ಮಾರುಕಟ್ಟೆಗೆ ತರುವರು. ನಮ್ಮ ದೇಶದಲ್ಲಿ ಶೇಕಡ 9.3% ಆಹಾರ ಧಾನ್ಯಗಳು ಶೇಖರಣಾ ಹಂತದಲ್ಲಿಯೇ ನಷ್ಟ ಹೊಂದುತ್ತಿದೆ ಎಂದು ತಿಳಿದು ಬಂದಿದೆ. ನಾವು ವೈಜ್ಞಾನಿಕವಾದ ಪದ್ಧತಿಯಿಂದ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿದ್ದೇಯಾದರೆ ಪ್ರತಿ ವರ್ಷ 10 ಮಿಲಿಯನ್ ಟನ್ ಧಾನ್ಯ, ಅಂದರೆ ಸುಮಾರು 2,000 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವ ಧಾನ್ಯಗಳನ್ನು ಉಳಿಸಿದಂತೆ ಆಗ್ತದೆ. ಒಂದು ಅಂದಾಜಿನ ಪ್ರಕಾರ ಮೂತಿ ಹುಳುಗಳು ಮಾತ್ರವೇ 100 ಕೋಟಿ ರೂಪಾಯಿ ಮೌಲ್ಯದ ಧಾನ್ಯವನ್ನು ಹಾಳು ಮಾಡ್ತವೆ. ಜಗತ್ತಿನ ಆಹಾರ ಉತ್ಪಾದನೆಯ 1/5 ಇಲಿಗಳು ಹಾಳು ಮಾಡ್ತವೆ. ಅವು ತಿಂದ ಆಹಾರದ 10 ಪಟ್ಟು ಆಹಾರ ಧಾನ್ಯಗಳು ನಮ್ಮ ಮಲ, ಮೂತ್ರ, ಕೂದಲು ಮುಂತಾದವುಗಳಿಂದ ಮಲಿನಗೊಳ್ಳುತ್ತವೆ. ಹೀಗಾಗಿ ವೈಜ್ಞಾನಿಕವಾಗಿ ಧಾನ್ಯ ಸಂಗ್ರಹಣೆ ಮಾಡಿದರೆ ನಮ್ಮ ದೇಶದ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡೋದಲ್ಲದೆ ಕೊರತೆಯನ್ನು ನೀಗಿಸುವಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಕೀಟಗಳಿಗೆ ಬದುಕಲು ಆಹಾರ, ಗಾಳಿ ಮತ್ತು ನೀರು ಅಗತ್ಯವಿದೆ. ಸಂಗ್ರಹಿಸಲ್ಪಟ್ಟ ಧಾನ್ಯಗಳು ಕೀಟಗಳಿಗೆ ವಾಸಿಸಲು ಒಂದು ಪರಿಪೂರ್ಣ ಸ್ಥಳ ಅಂತ ಹೇಳಿ ಭಾವಿಸಲಾಗ್ತದೆ. ಶೇಖರಣೆಯಲ್ಲಿ ಧಾನ್ಯಗಳು ಕೆಡಲು ಮುಖ್ಯವಾಗಿ ಕೀಟ, ಮೈಟ್ ನುಸಿಗಳು, ಸೂಕ್ಷ್ಮಾಣುಜೀವಿಗಳು ಅಂತಂದರೆ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ, ಇಲಿಗಳು ಮತ್ತು ಪಕ್ಷಿಗಳಲ್ಲದೆ ಶಾಖ ಮತ್ತು ತೇವಾಂಶವು ಕಾರಣ ಆಗಿರುತ್ತದೆ. ಶಾಖ ಮತ್ತು ತೇವಾಂಶ ಹೆಚ್ಚಾಗುವಿಕೆಯಿಂದ ಕಾಳಿನ ಜೈವಿಕ ಕ್ರಿಯೆ ಅಧಿಕಗೊಂಡು ಕಾಳಿನ ಆಯುರ್ಮಾನ ಕಡಿಮೆಯಾಗ್ತದೆ. ಜೊತೆಗೆ ಹೆಚ್ಚಿನ ಕೀಟ ಮತ್ತು ಶಿಲೀಂಧ್ರಗಳಿಂದ ಇವು ನಾಶ ಹೊಂದುತ್ತವೆ. ಸಂಗ್ರಹಣೆಯಲ್ಲಿ ಮಾಡಿದ ಧಾನ್ಯಗಳನ್ನು ಮುಖ್ಯವಾಗಿ ದುಂಬಿ, ಪತಂಗ ಮತ್ತು ಇತರೆ ವರ್ಗಕ್ಕೆ ಸೇರಿದ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಳು ಮಾಡ್ತವೆ. ದುಂಬಿಗಳು ಪ್ರಾಯದಲ್ಲಿಯೂ ಮತ್ತು ಮರಿ ಹುಳುಗಳಿಂದಾಗಲೂ ಕೂಡ ತಿನ್ನೋದರಿಂದ ಹೆಚ್ಚು ಆಹಾರವನ್ನು ನಷ್ಟಪಡ್ತವೆ. ಪತಂಗದಲ್ಲಿ ಮರಿ ಹುಳು ಮಾತ್ರ ತಿಂತದೆ. ಇವುಗಳಲ್ಲಿ ಅತಿ ಮುಖ್ಯವಾದುದಂತಂದರೆ ಅಕ್ಕಿ ಮೋತಿ ಹುಳು, ಲೆಸರ್ ಗ್ರೀನ್ ಕೊರೆಕ್, ಕಾಪ್ರಾ ದುಂಬಿ, ಕೆಂಪು ಹಿಟ್ಟಿನ ದುಂಬಿ, ಬುರಿಬುರಿ, ಸಿಗರೇಟ್ ದುಂಬಿ, ಹುಣಸೆ ಬೀಜದ ದುಂಬಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು. ಈ ಎಲ್ಲ ಕೀಟಗಳ ಜೀವನ ಚಕ್ರಕ್ಕೆ ಮುಖ್ಯವಾಗಿ 30-45 ದಿನ ಆಗುತ್ತದೆ. ಮುಖ್ಯವಾಗಿ ಬೇಳೆಕಾಳುಗಳಲ್ಲಿ ಪ್ರಮುಖ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಆಗ್ತವೆ. ಲೆಸರ್ ಗ್ರೇನ್, ಕೊರೆಕ, ಕೆಂಪು ಹಿಟ್ಟಿನ ದುಂಬಿ, ಬುರುಬುರಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು ಈ ಬೇಳೆಕಾಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನು ಮಾಡ್ತವೆ. ಮುಖ್ಯವಾಗಿ ಆಹಾರ ಬೆಳೆಯುವುದು ಅಷ್ಟೇ ಮುಖ್ಯವಲ್ಲ, ಅದನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಮುಂದೆ ಬರ, ನೆರೆ ಅಥವಾ ಯಾವುದೇ ಒಂದು ಅಕಾಲದಲ್ಲಿ ನಮಗೆ ಆಹಾರ ಗುಣಮಟ್ಟದ್ದು ಬೇಕಾಗಿತ್ತು ಅಂತಂದರೆ ಸಂಗ್ರಹಣೆಯಲ್ಲಿ ನಾವು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ವಹಿಸಬೇಕು.

0: ಇದುವರೆಗೆ ಅಮರೇಶ್ ಆಶೇಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು

0: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
1: ಶರಣು ಶರಣಾರ್ಥಿ.
2: ಕಾಯದಲ್ಲಿ ಕಳವಳ ಇದೆ, ಪ್ರಾಣದಲ್ಲಿ ಮಾಯ ಇದೆ. ಹೀಗಿದ್ದಾಗ ನಿನ್ನದು ಏತರ ನಿರ್ವಾಣ ತಾಯಿ? ಮಹಾಲಿಂಗ ತ್ರಿಪುರಾಂತಕನು ನಿನ್ನನ್ನು ಸಂಸಾರಿ ಎಂಬುವನಲ್ಲದೆ ಸಜ್ಜನೆ ಅಂತ ಕೈ ಹಿಡಿಯುವವನಲ್ಲ. ಕೇಳ ಮರುಳೆ.
1: ಶರಣ ಕಿನ್ನರಿ ಬೊಮ್ಮಯ್ಯ, ಅಂಗದ ಭಂಗವ ಲಿಂಗ ಮುಖದಿಂದ ಗೆಲಿದೆ, ಮನದ ಭಂಗವ ಅರಿವಿನ ಮುಖದಿಂದ ಗೆಲಿದೆ, ಕರ್ಣದ ಕತ್ತಲೆಯನ್ನು ಬೆಳಗ ನುಟ್ಟು ಗೆಲಿದೆ, ಯೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಗೆ ತೋರುವ ಕಾಮನ ಸುಟ್ಟು ಉರುಹಿದ ಭಸ್ಮವ ನೋಡಯ್ಯ ಚನ್ನಮಲ್ಲಿಕಾರ್ಜುನ. ಕಾಮನ ಕೊಂದು ಮನಸ್ಸಿಜನಾಗಿ ಉಳಿದಡೆ ಮನಸ್ಸಿಜನ ತಲೆಯ ಬರಹವ ತೊಡೆದೆನು.
3: ಅಕ್ಕ, ನಿಮ್ಮ ಮಾತು ಕೂಡಲೇ ಅರಿವಿಗೆ ಬರಲಿಲ್ಲ. ತಾಯಿ, ನಮ್ಮ ಶರಣರಿಗೆ ವಿವರಿಸಿ.
1: ಅಂಗದಲ್ಲಿ ಸದಾ ಭಂಗ ಉಂಟು ಮಾಡೋದೇ ಈ ಮನದ ಕೆಲಸ. ಮನದಿಂದಾಗಿ ಈ ಅಂಗ ಹೆಣ್ಣಾಗಿದೆ ಗಂಡಾಗಿದೆ, ಆದರೆ ಅಂಗ ಒಂದೇ, ಅದರೊಳಗಿದ್ದ ಪದಾರ್ಥಗಳೂ ಒಂದೇ. ಹೀಗಿದ್ರೂ ಕೂಡ ಈ ಅಂಗಕ್ಕೆ ನಾನು ಹೆಣ್ಣು ಗಂಡು ಅನ್ನುವ ಭೇದ ಜ್ಞಾನ ಉಂಟಾಗಿದೆ. ಶ್ರೀಮಂತ ಬಡವ ಭಿಕ್ಷುಕ ರಾಜ ಪ್ರಧಾನಿ ಕಾಲಾಳು ಅನ್ನುವಂಥ ಭಂಗ ಉಂಟಾಗಿದೆ. ಹೀಗೆ ಈ ಅಂಗದಲ್ಲಿ ಉಂಟಾದ ಭಂಗವನ್ನು ಅಂಗದಲ್ಲಿಯೇ ಸಂಗಮವಾದ ಅರಿವಿನ ಮಲ್ಲಯ್ಯನ ಸಂಗ ಮಾಡಿ ಆತನ ಮುಖದಿಂದ ಗೆಲಿದೆ ಅಪ್ಪಣ್ಣ ಶರಣರೇ.
4: ಮನದ ಭಂಗವನ್ನು ಹೇಗೆ ಗೆದ್ದಿರಿ ತಾಯಿ?
1: ಶರಣೇ ಕಾಳವೇ, ಈ ಅಂಗದಲ್ಲಿ ಮೂರು ವಿಧ: ಸ್ಥೂಲಾಂಗ, ಸೂಕ್ಷ್ಮಾಂಗ, ಕಾರಣಾಂಗ ಅಂತ. ಸ್ಥೂಲಾಂಗ ಕಣ್ಣಿಗೆ ಕಾಣ್ತದೆ, ಸೂಕ್ಷ್ಮಾಂಗ ಕಾರಣಾಂಗ ಕಾಣೋದಿಲ್ಲ. ಕಾರಣಾಂಗದಿಂದಲೇ ಸ್ಥೂಲಾಂಗದ ಜನನ, ಕಾರಣಾಂಗದ ಬೆಳಕಿನಿಂದಲೇ ಸೂಕ್ಷ್ಮಾಂಗದ ಜನನ. ಸೂಕ್ಷ್ಮಾಂಗ ಸ್ಥೂಲಾಂಗಗಳೆರಡಕ್ಕೂ ಈ ಕಾರಣಾಂಗವೇ ಮೂಲಾಧಾರ. ಕಾರಣಾಂಗದಿಂದಲೇ ಜನ್ಮ ಪಡೆದ ಸೂಕ್ಷ್ಮಾಂಗ ಅನ್ನೋ ಮನ ಸ್ಥೂಲಾಂಗದ ಸಂಗ ಮಾಡಿ ಅದನ್ನು ತನ್ನಂತೆ ಮಾಡಿಕೊಂಡಿದೆ. ಸೂಕ್ಷ್ಮಾಂಗ ಬಯಕೆ ಮಾಡಿದ ವಸ್ತುಗಳನ್ನು ಸ್ಥೂಲಾಂಗದಿಂದ ಪಡೆದು ಭೋಗಿಸಿ ಸುಖಿಸಿ ರುಚಿಸಿ ಆನಂದ ಪಟ್ಟು ಸಿಗದಿದ್ದರೆ ಅಂಗಕ್ಕೆ ಭಂಗವನ್ನುಂಟು ಮಾಡ್ತದೆ. ಹೀಗೆ ಈ ಭಂಗ ಉಂಟು ಮಾಡುವ ಮನದ ಭಂಗವನ್ನು ಅರಿವಿನ ಮುಖದಿಂದಲೇ ಗೆಲಿದೆ ಕಾಳವೇ.
5: ಜೀವದ ಭಂಗವ ಹೇಗೆ ಗೆದ್ದಿರಿ ತಾಯಿ?
1: ಶರಣೇ ಸತ್ಯಕ್ಕ, ಸರ್ವಾಂಗದಲ್ಲಿ ಜೀವ ಭರಿತವಾಗಿದೆ. ಅಂಗ ಊನವಾದಾಗ ಜೀವ ತಲ್ಲಣಿಸ್ತದೆ. ಜೀವ ಇರುವವರೆಗೂ ಅಂಗದ ಭಯ ಜೀವಕ್ಕಿಲ್ಲ. ಅಂಗಕ್ಕೂ ಜೀವಕ್ಕೂ ಅರಿವಿನ ಪರಿವೆಯೇ ಇಲ್ಲ. ಸರ್ವಾಂಗದಲ್ಲಿ ಚನ್ನಮಲ್ಲಿಕಾರ್ಜುನ

0: ಅರಿವಾಗಿ ಬೆರೆತಿದ್ದಾನೆ. ಆತ ಇರುವವರೆಗೂ ಅಂಗಕ್ಕೂ ಜೀವಕ್ಕೂ ಅರ್ಥವಿದೆ. ಸೂಜಿಯ ಮನೆ ಚುಚ್ಚಲು ಸಂದಿಲ್ಲದಂತೆ ಅರಿವೆಂಬ ಗುರುದೇವ ಸರ್ವಾಂಗದಲ್ಲಿ ಭರಿತವಾಗಿದ್ದಾನೆ. ಆ ಗುರುದೇವನೇ ಮಹಾದೇವ, ಆ ಮಹಾದೇವನೇ ಸದಾಶಿವ, ಆ ಸದಾಶಿವನೇ ಸಾಕ್ಷಾತ್ ಪರಬ್ರಹ್ಮನೂ ಆಗಿದ್ದಾನೆ. ಹೀಗಿದ್ದಾಗ ಜೀವ ಅರಿವೆಂಬ ಶಿವನಿಂದ ಸೃಷ್ಟಿಯಾಗಿದೆ. ಸೃಷ್ಟಿ ಮಾಡಿದ ಶಿವನಿಂದಲೇ ಜೀವದ ಭಂಗ ಕಳೆಯಲು ಸಾಧ್ಯ. ಆ ಶಿವಾನುಭಾವದಿಂದಲೇ ಜೀವದ ಭಂಗವ ಗೆಲ್ಲಿದೆ ಸತ್ಯಕ್ಕ.
1: ಕರ್ಣಂಗಳ ಕತ್ತಲೆಯನ್ನ ಗೆದ್ದ ಬಗೆ ವಿವರಿಸಿಯಕ್ಕ.
0: ಶರಣರೇ, ಅಂಗದಲ್ಲಿರುವ ಪಂಚೇಂದ್ರಿಯಗಳನ್ನ ಕರ್ಣೇಂದ್ರಿಯಗಳೆಂದು ಕರೀತಾರೆ. ಅವು ಜ್ಞಾನೇಂದ್ರಿಯಗಳು ಕೂಡ ಹೌದು. ಕಾಣುವ ಕಣ್ಣಲ್ಲಿ ಮನೋಮಯವಾದ ಕತ್ತಲೆಯ ದೃಶ್ಯವೂ ಇದೆ. ಅದನ್ನ ಬೆಳಗಿ ಅರಿವಿನಿಂದ ನೋಡುವ ಬೆಳಕಿನ ದೃಶ್ಯವೂ ಇದೆ. ಕೇಳುವ ಕಿವಿಯಲ್ಲಿ ಶಬ್ದ ನಿಶಬ್ದ ಮಾಡಿ ಅರಿವಿನಿಂದ ಕೇಳುವ ಶಕ್ತಿ ಇದೆ. ಹಾಗೆಯೇ ಈ ಶಬ್ದವನ್ನು ಸುಖದಿಂದ ದುಃಖದಿಂದ ಕೇಳುವ ಅಜ್ಞಾನವೂ ಇದೆ. ಹೀಗೆ ಈ ಮೂಗು ಚರ್ಮ ನಾಲಿಗೆಯಲ್ಲಿ ಅಜ್ಞಾನವೂ ಇದೆ, ಜ್ಞಾನವೂ ಇದೆ. ಅಜ್ಞಾನ ಮನದ ಕತ್ತಲೆಯಾದರೆ ಈ ಅರಿವು ಅಜ್ಞಾನದ ಕತ್ತಲೆಯನ್ನು ಓಡಿಸುವ ಬೆಳಕು. ಆಯಾ ಕರ್ಣದ ಅಜ್ಞಾನದ ಕತ್ತಲೆಯನ್ನು ಆಯಾ ಕರ್ಣದ ಅರಿವಿನ ಬೆಳಗ ನುಟ್ಟು ಗೆಲಿದೆ ಕಕ್ಕಯ್ಯ. ಶರಣರೇ,
2: ಕಾಯದಲ್ಲಿರುವ ಕಾಮವನ್ನು ಹೇಗೆ ಸುಟ್ಟಿರಿ ತಾಯಿ?
0: ಶರಣ ನುಲಿಯ ಚಂದಯ್ಯ, ಶರಣರಿಗೆ ಕಂಡುಬರುವ ಈ ಅಂಗದ ಯೌವನದ ಹೊರಮಿಂಚು ಇದು ಕಾಮವನ್ನು ಸುಟ್ಟು ಉರುಹಿದ ಭಸ್ಮ. ಚಂದಯ್ಯನವರೇ, ತಾವು ಹೊಸೆದ ನುಲಿ ಸುಟ್ಟಾಗ ಅದು ನುಲಿಯಂತೆ ಕಾಣ್ತದೆ. ಆದರೆ ಆ ನುಲಿಯನ್ನು ಹಿಡಿಯಲು ಹೋದರೆ ಬರೀ ಭಸ್ಮ, ಬೂದಿ ಮಾತ್ರ ಕೈಗೆ ದಕ್ತದೆ. ನುಲಿ ಸುಟ್ಟು ಭಸ್ಮವಾದ ಮೇಲೆ ನುಲಿಯ ಆಕಾರ ಕಂಡರೆ ಅದು ನುಲಿಯಲ್ಲ. ಹಾಗೆಯೇ ಈ ಕಾಯ ಕಾಯದೊಳಗಿರುವ ಅಜ್ಞಾನದ ಕಾಮವನ್ನು ಕಾಯದಲ್ಲಿಯೇ ಸಂಗಮವಾದ ಅರಿವಿನ ಚನ್ನ ಮಲ್ಲಿಕಾರ್ಜುನನೆಂಬ ಅತಿ ಕಾಮಿ ಕಾಮನನ್ನು ಸುಟ್ಟುರುಹಿ ಭಸ್ಮ ಮಾಡಿದ್ದಾನೆ. ಹೀಗಾಗಿ ಈ ಕಾಯ ಭಸ್ಮಕಾಯವೇ ಆಗಿದೆ. ತಮಗೆ ಕಾಣೋದು ಯೌವನದ ಹೊರಮಿಂಚು ಮಾತ್ರ ಚಂದಯ್ಯ ಶರಣರೇ.
3: ಚನ್ನ ಮಲ್ಲಿಕಾರ್ಜುನ ಕಾಮನ ಕೊಂದು ಮನಸ್ಸಿಜನಾಗಿ ಉಳುಹಿದ. ಆ ಮನಸ್ಸಿಜನ ತಲೆ ಬರಹವ ತೊಡೆದ ಬಗೆಯಾದರೂ ಹೇಗೆ ಹೇಳುವಿರ ಅಕ್ಕ?
0: ಶರಣರೇ, ಅಂಗದಲ್ಲಿ ಸಂಗಮವಾದ ಅರಿವೇ ಚನ್ನ ಮಲ್ಲಿಕಾರ್ಜುನ, ಅಂಗವನ್ನು ಆವರಿಸಿದ ಮನವೇ ನಾನು. ನೀನು ಅನ್ನುವ ಕಾಮವೇ ಅತಿಕಾಮಿ. ಅರಿವಿನ ಚನ್ನ ಮಲ್ಲಿಕಾರ್ಜುನನನ್ನ ಕೂಡಿ ಸುಖಿಸಿದ ಮೇಲೆ ಕಾಯಕ್ಕೆ ಅಂಟಿದ ಕಾಮ ಆಹಾರ ಇಲ್ಲದೆ ಸತ್ತಂತೆ. ಇನ್ನು ಕಾಮನ ಕೊಂದು ಮನಸ್ಸಿಜನಾಗಿ ಉಳಿದು ನುಲಿಯಂತೆ ಕಾಣುವ ಬೂದಿ ಮಾತ್ರ. ಕಾಣುವ ಆ ಮನಸ್ಸಿಜನ ಮುಟ್ಟಿದರೆ ಸಾಕು, ನುಲಿಯ ತಲೆ ಬರಹವೇ ಅಳಿಸಿ ಹೋಗ್ತದೆ.
4: ಇವತ್ತಿನ ಸಭೆಯನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
0: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

ಭಾಗವಹಿಸಿದ ಕಲಾವಿದರು ಕಿನ್ನರಿ ಬೊಮ್ಮಯ್ಯ, ವೀರೇಶ್ ಕುಂಬಾರ್, ಅಕ್ಕ ಮಹಾದೇವಿ ಶ್ರೀದೇವಿ, ಅಪ್ಪಣ್ಣ ಬಿ ನರಸಿಂಹಲು, ಕಾಳವ್ವೆ ರಮಾ ಕುಲಕರ್ಣಿ, ಸತ್ಯಕ್ಕ ನಾಗರತ್ನ ಹೆಚ್, ಕಕ್ಕಯ್ಯ ಅಮರೇಶ್ ಆಶಿಹಾಳ್, ನುಲಿಯ ಚಂದಯ್ಯ, ಡಾಕ್ಟರ್ ವಿ ಜಿ ಬಾವುಲತ್ತಿ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:55 ವಾಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02 ಪ್ರಕಟಣೆಯ ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ. ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ಧ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು, ತೋರಣ, ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಳೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿ ಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿ ಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗ ಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 FIR ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೇ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆ ಕಾರ್ಯದ ಬಗ್ಗೆ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
4: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂಥ 101 ಬಾವಿ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನು ಹೊರತರುವಂಥ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು, ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
7: ಓದುತ್ತಿರುವವರು ಅನಿತಾ ಅಂಜನ್. ಪೆಟ್ರೋಲ್ ಡೀಸೆಲ್ ದಾಸ್ತಾನಿನಲ್ಲಿ ಯಾವುದೇ ಕೊರತೆ ಇಲ್ಲ, ಜಿಲ್ಲಾಧಿಕಾರಿ ಪೂವಿತಾ ಎಸ್. ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ನ ದಾಸ್ತಾನಿನಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಅಗತ್ಯಕ್ಕೆ ತಕ್ಕಷ್ಟು ಬೇಡಿಕೆ ಪೂರೈಸಲು ಸಾಕಷ್ಟು ಸರಬರಾಜನ್ನು ಪಡೆಯಲಾಗುತ್ತಿದ್ದು, ನಾಗರಿಕರು ಆತಂಕದಿಂದ ಖರೀದಿಸದಂತೆ ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಪೆಟ್ರೋಲ್ ಪಂಪ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನದಟ್ಟಣೆ ಕಂಡುಬಂದಿದ್ದು, ನಾಗರಿಕರು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ಆತಂಕದಿಂದ ಖರೀದಿಸುವಲ್ಲಿ ತೊಡಗಿರುವುದು ಕಂಡುಬಂದಿರುತ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ತೈಲ ಕಂಪನಿಗಳ ಸೇಲ್ಸ್ ಆಫೀಸರ್ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ, ಸಭೆಯಲ್ಲಿ ಚರ್ಚಿಸಲಾದ ಮಾಹಿತಿ ಅನುಗುಣವಾಗಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ನ ದಾಸ್ತಾನಿನಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಅಗತ್ಯಕ್ಕೆ ತಕ್ಕಷ್ಟು ಬೇಡಿಕೆ ಪೂರೈಸಲು ಸಾಕಷ್ಟು ಸರಬರಾಜನ್ನು ಪಡೆಯಲಾಗುತ್ತಿದೆ. ಆದ್ದರಿಂದ ಗ್ರಾಹಕರು ಆತಂಕಕ್ಕೆ ಒಳಗಾಗದೆ ಹಾಗೂ ಅನಗತ್ಯ ಹೆಚ್ಚುವರಿಯಾಗಿ ಇಂಧನ ಖರೀದಿಸಿ ಸಂಗ್ರಹಿಸದೆ ಅವಶ್ಯಕತೆ ಅನುಗುಣವಾಗಿ ಇಂಧನವನ್ನು ಬಳಸುವಂತೆ ಕೋರಿದ್ದಾರೆ. ಜಿಲ್ಲೆಯಲ್ಲಿರುವ ಗ್ರಾಹಕರ ಹಿತದೃಷ್ಟಿಯಿಂದ ಇಂಧನ ಪೂರೈಕೆಯಲ್ಲಿ ಯಾವುದೇ ಕೊರತೆಯಾಗದಂತೆ ಪೆಟ್ರೋಲ್ ಪಂಪ್ ಮಾಲೀಕರುಗಳು ತಮ್ಮ ಪೆಟ್ರೋಲ್ ಪಂಪ್ಗಳಲ್ಲಿ ಇಂಧನದ ದಾಸ್ತಾನು ಖಾಲಿಯಾಗುವವರೆಗೆ ಕಾಯದೆ ಮುಂಚಿತವಾಗಿ ಸಂಬಂಧಪಟ್ಟ ತೈಲ ಕಂಪನಿಗಳಿಗೆ ಹಣವನ್ನು ಜಮೆ ಮಾಡಿ ನಿರಂತರವಾಗಿ ಇಂಧನ ಪೂರೈಸಲು, ಅಗತ್ಯ ದಾಸ್ತಾನಿನ ಲಭ್ಯತೆಯನ್ನು ಖಾತರಿಪಡಿಸಿಕೊಳ್ಳಲು ಸೂಚನೆ ನೀಡಲಾಗಿದೆ. ಕೃಷಿ ಮತ್ತು ಜಲಚರ ಸಾಕಣೆಗೆ ಸಂಬಂಧಿಸಿದಂತೆ ಪೆಟ್ರೋಲಿಯಂ ಕಾಯ್ದೆ 1934 ಮತ್ತು ಪೆಟ್ರೋಲಿಯಂ ನಿಯಮಗಳು 2002 ಕ್ಲಾಸ್ರಲ್ಲಿ ನಿಗದಿಪಡಿಸಿದ ಕ್ಯಾನ್ಗಳಲ್ಲಿ ಮಾತ್ರ ಇಂಧನವನ್ನು ಪೂರೈಸಲು ಅವಕಾಶ ಕಲ್ಪಿಸಲಾಗಿದೆ. ಟೆಲಿಕಾಂ ಕಂಪನಿಗಳಿಗೆ, ಆಕಾಶವಾಣಿ ಕೇಂದ್ರಕ್ಕೆ, ಸರ್ಕಾರಿ ವಾಹನಗಳಿಗೆ, ವೈದ್ಯಕೀಯ ಸೇವೆಗಳ ಆಂಬ್ಯುಲೆನ್ಸ್ 108 ವಾಹನಗಳಿಗೆ ಹಾಗೂ ಇನ್ನಿತರ ಸೇವೆಗಳ ವಾಹನಗಳಿಗೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಪಡಿತರ ಸಾಗಾಣಿಕೆ ವಾಹನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಖರೀದಿಸಿದ ಜೋಳವನ್ನು ಸಂಗ್ರಹಣಾ ಕೇಂದ್ರಗಳಿಗೆ, ಸಾಗಾಣಿಕೆ ಮಾಡುವ ವಾಹನಗಳಿಗೆ ಹಾಗೂ ಇನ್ನಿತರ ವಾಹನಗಳಿಗೆ ಆದ್ಯತೆ ಮೇರೆಗೆ ಈ ವಾಹನಗಳ ಟ್ಯಾಂಕುಗಳಿಗೆ ಯಾವುದೇ ಮಿತಿಯನ್ನು ವಿಧಿಸದೆ ಬೇಡಿಕೆಗೆ ಅನುಗುಣವಾಗಿ ಇಂಧನವನ್ನು ಪೂರೈಸಬಹುದಾಗಿದೆ. ಈ ಅಂಶಗಳಲ್ಲಿ ಉಲ್ಲಂಘನೆ ಕಂಡುಬಂದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಇಂಧನದ ಅನಧಿಕೃತ ದಾಸ್ತಾನು ಇರಿಸುವುದು ಮತ್ತು ತಾತ್ಕಾಲಿಕ ಕೊರತೆ ಸೃಷ್ಟಿಸುವಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡುಬಂದಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆ 1955 ಮತ್ತು ಸಂಬಂಧಪಟ್ಟ ನಿಯಮಗಳಡಿ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗುವುದು. ಪೆಟ್ರೋಲ್ ಪಂಪ್ಗಳಲ್ಲಿ ಶಿಸ್ತು ಮತ್ತು ಸೌಹಾರ್ದಯುತ ನಡವಳಿಕೆಯನ್ನು ಕಾಪಾಡಿಕೊಳ್ಳಲು ಮತ್ತು ಪಂಪ್ ಸಿಬ್ಬಂದಿ ಹಾಗೂ ನಾಗರಿಕರೊಂದಿಗೆ ಮತ್ತು ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಯಲ್ಲಿ ಎಲ್ಲ ಸಾರ್ವಜನಿಕರ ಸಹಕಾರವನ್ನು ನೀಡಬೇಕೆಂದು ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಂಡಸ್ಟ್ರಿಯಲ್ ಸೇಲ್ಸ್ ಆಫೀಸರ್ BPCL ದೂರವಾಣಿ ಸಂಖ್ಯೆ 9073636363, ಡೈರೆಕ್ಟ್ ಸೇಲ್ಸ್ ಆಫೀಸರ್ HPCL ದೂರವಾಣಿ ಸಂಖ್ಯೆ 9702093193, ಏರಿಯಾ ಮ್ಯಾನೇಜರ್ ದೂರವಾಣಿ ಸಂಖ್ಯೆ 8500499621 ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು

ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಹಿಳೆಯರ ಮುಟ್ಟು ಶಾಪವಲ್ಲ, ಪ್ರಕೃತಿ ನೀಡಿದ ವರದಾನ, ಶರಣಮ್ಮ ಕಾರನೂರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಹಾಗೂ ನವೋದಯ ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು ಇವರ ಸಹಯೋಗದಲ್ಲಿ ದಿನಾಂಕ 29/5/2026 ನವೋದಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಮೇ 28 ಮುಟ್ಟಿನ ನೈರ್ಮಲ್ಯ ದಿನ ಜಾಗೃತಿ ಕಾರ್ಯಕ್ರಮ ಕುರಿತು ಮುಟ್ಟು ಮಹಿಳೆಯರಿಗೆ ಪ್ರಕೃತಿ ನೀಡಿದ ವರದಾನ, ವೈಜ್ಞಾನಿಕ ಮನೋಭಾವದಿಂದ ಎಲ್ಲರೂ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಮಕ್ಕಳಿಗೆ ಈ ಕುರಿತು ಮಾರ್ಗದರ್ಶನವನ್ನು ನೀಡಬೇಕು, ಯಾವುದೇ ರೀತಿಯ ಮೂಢನಂಬಿಕೆಗೆ ಒಳಗಾಗಬಾರದೆಂದು ಶರಣಮ್ಮ ಕಾರನೂರು ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಇವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿಶ್ವ ಮುಟ್ಟಿನ ನೈರ್ಮಲ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಮೇ 28 ಆಚರಿಸಲಾಗುತ್ತಿದ್ದು ಈ ಕುರಿತು ಎಲ್ಲರಲ್ಲೂ ಜಾಗೃತಿ ಅತ್ಯವಶ್ಯಕ. ಮುಟ್ಟಿನ ಸಮಯದಲ್ಲಿ ಪ್ರಕೃತಿಗೆ ಹಾನಿಯಾಗುವಂತಹ ಹಾಗೂ ನಮ್ಮ ದೇಹಕ್ಕೆ ಹಾನಿಕರಕವಾಗುವಂತಹ ಪ್ಯಾಡ್ಗಳನ್ನು ಬಳಸಬಾರದು. ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಮೆನ್ಸ್ಟ್ರಲ್ ಕಪ್ ಅನ್ನು ಬಳಸಬೇಕೆಂದು ಡಾಕ್ಟರ್ ನಂದಿತಾ ಎಂಎ ಆರ್ಸಿಎಚ್ ಅಧಿಕಾರಿಗಳು ಮೇ 28 ಮುಟ್ಟಿನ ನೈರ್ಮಲ್ಯ ದಿನ ಜಾಗೃತಿ ಕಾರ್ಯಕ್ರಮ ಕುರಿತು ಉಪನ್ಯಾಸ ಭಾಷಣ ಮಾಡಿದರು. ಮುಟ್ಟಿನ ಶುಭ್ರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಕೃತಿ ನೀಡಿದ ಈ ದೈಹಿಕ ಬದಲಾವಣೆಯನ್ನು ನಾವೆಲ್ಲರೂ ಗೌರವದಿಂದ ಕಾಣಬೇಕಾಗಿದೆ ಎಂದರು. ಹದಿಹರೆಯದ ಮಕ್ಕಳಲ್ಲಿ ಈ ಕುರಿತು ಜಾಗೃತಿ ಅತ್ಯವಶ್ಯಕ. ಆದ್ದರಿಂದ ಪ್ರಶಿಕ್ಷಣಾರ್ಥಿಗಳಾದ ತಾವುಗಳು ಈ ಕುರಿತು ಅಧ್ಯಯನ ಮಾಡಿ ಮಕ್ಕಳಿಗೆ ಈ ವಿಷಯದ ಕುರಿತು ಪಾಠ ಮಾಡಿ ಎಂದು ತಿಳಿಸಿದರು. ನಿಯಮಿತವಾದ ಪೌಷ್ಟಿಕ ಆಹಾರ ಸೇವನೆ, ವ್ಯಾಯಾಮ, ಶುಚಿತ್ವವಾದ ಶೌಚಾಲಯಗಳ ಬಳಕೆ ಅತ್ಯವಶ್ಯಕ ಎಂದರು. ಮಹಿಳೆಯರು ಮುಟ್ಟಿನಿಂದಾಗುವ ತೊಂದರೆಗಳ ಕುರಿತು ಮುಕ್ತವಾಗಿ ಮಾತನಾಡುವುದನ್ನು ಕಲಿಯಬೇಕು, ಅವಶ್ಯವಿದ್ದಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಬೇಕು ಎಂದು ಡಾಕ್ಟರ್ ಶ್ರೀಮತಿ ಗಿರಿಜಾ ಅವರು ಸಲಹೆ ನೀಡಿದರು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪುರುಷ ಉಪನ್ಯಾಸಕರು ಭಾಗವಹಿಸಿ ಈ ಕುರಿತು ಚರ್ಚಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಉಮಾಕಾಂತಾಜಿ ದೇವರಮನೆ ವಹಿಸಿದ್ದರು. ನವೋದಯ ಶಿಕ್ಷಣ ಮಹಾವಿದ್ಯಾಲಯದ ಉಪನ್ಯಾಸಕರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರ್ಕೆಎಸ್ಕೆ ಜಿಲ್ಲಾ ಸಂಯೋಜಕರು, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ಶ್ರೀಮತಿ ವಿಜಯಲಕ್ಷ್ಮಿ, ನವೋದಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ ಬಸ್ ಪಾಸ್ಗಾಗಿ ಅರ್ಜಿ ಆಹ್ವಾನ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗದಿಂದ 2026-27 ಸಾಲಿನ ವಿದ್ಯಾರ್ಥಿಗಳು ಪಾಸ್ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದಿನಾಂಕ 1/6/2026 ಅಂದರೆ ನಿನ್ನೆಯಿಂದ ಆನ್ಲೈನ್ನಲ್ಲಿ ವಿದ್ಯಾರ್ಥಿಗಳ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಥವಾ ಕರ್ನಾಟಕ 1 ಗ್ರಾಮ 1 ಕೇಂದ್ರದಲ್ಲಿ ₹35 ಸೇವಾ ಶುಲ್ಕ ಪಾವತಿಸಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. https://sevasindhuservices.karnataka.gov.in/buspassservices/ ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ಕೌಂಟರ್ಗೆ ನಿಗದಿತ ಪಾಸಿನ ಶುಲ್ಕವನ್ನು ನಗದು ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಯುಪಿಐ ಮೂಲಕ ಪಾವತಿಸಿ ಪಾಸ್ ಪಡೆಯಬಹುದು. ರಾಯಚೂರು, ಲಿಂಗಸೂರು, ಸಿಂಧನೂರು, ದೇವದುರ್ಗ, ಮಾನ್ವಿ, ಮಸ್ಕಿ ಸೇರಿದಂತೆ ತಲಾ 1 ವಿತರಣೆ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9620369539, ಇನ್ನೊಂದು ಸಂಖ್ಯೆ 6364600850 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ನಿರಂತರ ಪ್ರಯತ್ನ ಇರಲಿ, ಜಿಲ್ಲಾಧಿಕಾರಿ ಪೂವಿತಾ ಎಸ್. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದ ಗುರಿಯನ್ನು ಇಟ್ಟುಕೊಳ್ಳಬೇಕು, ಹಾಗೆಯೇ ಆ ಗುರಿಯನ್ನು ತಲುಪಲು ಕಲಿಕೆಯಲ್ಲಿ ನಿರಂತರ ಪ್ರಯತ್ನ ಇದ್ದಾಗ ಮಾತ್ರ ತಾವು ಸಾಧನೆಗೈಯುವುದರೊಂದಿಗೆ ಸಮಾಜದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಲು ಸಾಧ್ಯ ಎಂದು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಹೇಳಿದರು. ಅವರು ಜೂನ್ 1 ಸೋಮವಾರದಂದು ರಾಯಚೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ
ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ಉತ್ತಮ ಜೀವನದ ಮೌಲ್ಯಗಳು ಸಂಸ್ಕಾರಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಚೆನ್ನಾಗಿ ಓದಿ ಉನ್ನತ ಹುದ್ದೆಗಳಾದ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸೇರಿದಂತೆ ಇತರೆ ವಿವಿಧ ಉನ್ನತ ಹುದ್ದೆಗಳ ಕನಸು ಕಾಣಬೇಕು. ವಿದ್ಯಾರ್ಥಿಗಳು ಯಾರೂ ಶಾಲೆಯನ್ನು ಬಿಡದಂತೆ ನೋಡಿಕೊಳ್ಳಬೇಕು. ಶಾಲೆ ಬಿಟ್ಟಲ್ಲಿ ಮರಳಿ ಶಾಲೆಗೆ ಕರೆತರುವ ಕೆಲಸ ಶಿಕ್ಷಕರಿಂದ ಆಗಬೇಕು ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಮಾತನಾಡಿ, ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಮಕ್ಕಳನ್ನು ನೋಡಿ ನಮ್ಮ ಬಾಲ್ಯದ ನೆನಪು ಆಗುತ್ತದೆ. ಮಕ್ಕಳು ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು, ಆ ಗುರಿಯನ್ನು ಸಾಧಿಸಲು ಸತತ ಪ್ರಯತ್ನ ಮಾಡಬೇಕು. ಕಳೆದ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡಬೇಕು. ಅಲ್ಲದೆ ಶಾಲೆಯಲ್ಲಿ ಕಿಶೋರಿ ಕೇಂದ್ರವನ್ನು ಸ್ಥಾಪಿಸಲಾಗುತ್ತದೆ. ಅಲ್ಲಿಗೆ ವಿದ್ಯಾರ್ಥಿಗಳು ಭೇಟಿ ನೀಡಿ ಮಾಹಿತಿ ಪಡೆಯಬೇಕು. ಅಲ್ಲದೆ ನಿಮ್ಮ ಗೆಳೆಯರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಶಾಲಾ ಮಕ್ಕಳಿಗೆ ಬಟ್ಟೆ ಹಾಗೂ ಪುಸ್ತಕಗಳನ್ನು ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ವಿವಿಧ ಗಣ್ಯರಿಂದ ವಿತರಣೆ ಮಾಡಲಾಯಿತು. ಬಾಲಕಿಯರಿಗೆ ಆರೋಗ್ಯ ಮತ್ತು ಶುಚಿತ್ವದ ಬಗ್ಗೆ ಜಾಗೃತಿ ಮೂಡಿಸಲು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಆರಂಭಿಸಿರುವ ಕಿಶೋರಿ ಕೇಂದ್ರವು ಉದ್ಘಾಟನೆಗೆ ಸಿದ್ಧವಾಗಿದ್ದು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಉದ್ಘಾಟನೆಗೆ ಅನುಕೂಲ ಮಾಡಬೇಕೆಂದು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮಲ್ಲಿಕಾರ್ಜುನ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರಪ್ಪ ಹೊಕ್ರಾಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕುಂಟೆಪ್ಪ ಸೇರಿದಂತೆ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಆಹ್ವಾನ. ರಾಯಚೂರು ಜಿಲ್ಲೆಯಲ್ಲಿ ಖಾಲಿ ಇರುವ 13 ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳಿಗೆ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸಂಬಂಧಿಸಿದ ಮೀಸಲಾತಿ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಜಿಲ್ಲಾ ಪಂಚಾಯಿತಿ ರಾಯಚೂರು ವೆಬ್ಸೈಟ್ ವಿಳಾಸ jdp.rayachuru.kar.nic.in ಸಲ್ಲಿಸಬಹುದಾಗಿದೆ. ಸೂಚನೆಗಳನ್ನು ಹಾಗೂ ನೇಮಕಾತಿ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಕುಲಂಕುಷವಾಗಿ ಓದಿ ಅರ್ಥೈಸಿಕೊಂಡು ಅದರಂತೆ ಸೂಕ್ತ ಸಿದ್ಧತೆಯೊಂದಿಗೆ ಜೂನ್ 10 ಅರ್ಜಿ ಸಲ್ಲಿಸಬಹುದಾಗಿದೆ. ವಿದ್ಯಾರ್ಥಿಗಳು ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರತಕ್ಕದ್ದು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ 3 ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣವಾಗಿರಬೇಕು. ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಆಯ್ಕೆ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಸ್ಐಆರ್ 2.50 ಲಕ್ಷ ಮತದಾರರ ಮ್ಯಾಪಿಂಗ್ ಬಾಕಿ, ಪೂರ್ಣಗೊಳಿಸದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್, ಜಿಲ್ಲಾಧಿಕಾರಿ ಎಸ್ ಪೂವಿತಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಬಹಳ ಪ್ರಮುಖವಾದ ಕಾರ್ಯವಾಗಿದ್ದು, ಪ್ರತಿಯೊಬ್ಬರೂ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕು. ಪ್ರಸ್ತುತ ಜಿಲ್ಲೆಯಲ್ಲಿ 2.50 ಲಕ್ಷ ಮತದಾರರ ಮ್ಯಾಪಿಂಗ್ ಕಾರ್ಯ ಬಾಕಿ ಇದ್ದು, ಮ್ಯಾಪಿಂಗ್ ಕಾರ್ಯ ಮಾಡದೇ ಇದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ಅವರು ಹೇಳಿದರು. ಅವರು ನಿನ್ನೆ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎಸ್ಐಆರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಪ್ರತಿ ಮನೆ ಮನೆಗೆ ಆಯಾ ಬೂತ್ನ ಬಿಎಲ್ಒಗಳು ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕಾಗುತ್ತದೆ.
ಜೂನ್ 30ರಿಂದ ಜುಲೈ 29ರವರೆಗೆ ಪರಿಷ್ಕರಣೆಗೆ ಕಾಲಾವಕಾಶವಿದ್ದು, ಪ್ರತಿಯೊಬ್ಬರೂ ಈ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 2.50 ಲಕ್ಷ ಮತದಾರರ ಮ್ಯಾಪಿಂಗ್ ಕಾರ್ಯ ಬಾಕಿ ಇದ್ದು, ಮುಂದಿನ 60 ದಿನಗಳಲ್ಲಿ ಮ್ಯಾಪಿಂಗ್ ಕಾರ್ಯ ಮುಗಿಸಬೇಕಿದೆ. ಒಂದು ವೇಳೆ ಮತದಾರರು ಮ್ಯಾಪಿಂಗ್ ಕಾರ್ಯಕ್ಕೆ ಹಾಜರಾಗದೇ ಇದ್ದಲ್ಲಿ ಅವರಿಗೆ ನೋಟಿಸ್ ನೀಡುವ ಕಾರ್ಯವನ್ನು ಬಿಎಲ್ಒಗಳು ಮಾಡಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಎಲ್ಲರೂ ಕೂಡ ಅಮಾನತುಗೊಳ್ಳಲಿದ್ದಾರೆ ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹೋಪಾತ್ರ, ಸಹಾಯಕ ಆಯುಕ್ತ ಹಂಪಣ ಸಜ್ಜನ್, ತಹಶೀಲ್ದಾರರಾದ ಸುರೇಶ್ ವರ್ಮ, ಮಂಜುನಾಥ್, ಸಂತೋಷ್ ರಾಣಿ ಸೇರಿದಂತೆ ಅನೇಕ

0: ಸ್ಪೀಕರು ಉಪಸ್ಥಿತರಿದ್ದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಅನಿತಾ ಅಂಜನ್.
1: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30. ಪ್ರಕಟಣೆಗಳು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಎಲ್ಲಾ ಜೀವಿಗಳ ಜೀವವೇ ಜಲ.
6: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
7: ನೀರಿನ ಬಳಕೆ ಹಿತವಾಗಿರಲಿ,
8: ಕೊರತೆಯಾಗದಂತೆ ಗಮನವಿರಲಿ.
9: ಹನಿ ಹನಿಗೂಡ್ದ್ರೆ ಹಳ್ಳ,
10: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
6: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
8: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
10: ನೀರು ಬರಿದಾದಷ್ಟು ಆತಂಕ,
6: ಕಲುಷಿತವಾದಷ್ಟು ಕಳಂಕ.

ಈ ಬೆಳಿಗ್ಗೆ 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ನೀವು ವಾಟ್ಸಪ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853322336.

12:05ಕ್ಕೆ ವನಿತಾ ವಿಹಾರದಲ್ಲಿ ಲೇಖಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಈ ಸಂಜೆ 6:15ಕ್ಕೆ ಆರೋಗ್ಯ ಭಾಗ್ಯ. ಫುಡ್ ಪಾಯ್ಸನ್ ಕುರಿತು ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಫಿಜಿಸಿಯನ್ ಆದ ಡಾಕ್ಟರ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಈ ರಾತ್ರಿ 9:30ಕ್ಕೆ ಮೂಡಿ ಬರಲಿದೆ ನಾಟಕ ಆನೆಯ ಕಥೆ. ಮೂಲ ಜ್ಯೋತಿ ಠಾಕೂರ್, ಕನ್ನಡಕ್ಕೆ ಪರಶುರಾಮ್ ಜಿ ಮಾಳಗಿ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34 ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:35 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮೀನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲಾ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ, ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 2 ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026 ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ದಿನಗಳ ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 2 ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಟ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲಿ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಬ್ ಜುನ್ಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರೀ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ಏಷ್ಯಾಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ಧ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಖ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026 ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ TOPS ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು TOPS ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026 ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ಧತೆ ಪಡಿಸಲಾಗುತ್ತಿದ್ದರೂ ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030 ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು ಭಾರತದ ವಿಶಾಲ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ

0: ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳು, ಮೊದಲಿಗೆ ಪ್ರಕಟಣೆ.
2: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ನಲ್ಲ ಚಿತ್ರದ ಗೀತೆಯನ್ನು ರಾಜೇಶ್ ಇವರ ಕಂಠಸಿರಿಯಲ್ಲಿ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಗೋಪಾಲ್ ಆಗ್ನಿಕ್ ಇವರ ಸಾಹಿತ್ಯದಲ್ಲಿ ಸಿ ಅಶ್ವಥ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ ನಾಗಮಂಡಲ ಚಿತ್ರದ ಗೀತೆಯನ್ನು ಸಂಗೀತ ಕಟ್ಟಿ ಇವರ ಧ್ವನಿಯಲ್ಲಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನು ಹೇಮಂತ್ ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರಾಗ ಸಂಯೋಜನೆ ಮಾಡಿ ಸಾಹಿತ್ಯ ಬರೆದಿದ್ದಾರೆ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಯಾಗುತ್ತಲಿದೆ. ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: ಮೊದಲಿಗೆ ಪ್ರಕಟಣೆ.
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಅದು ಬೇಕು ಇದು ಬೇಕು ಎಂಬರು. ವಚನಕಾರ ಸಕಳೇಶ ಮಾದರಸ, ರಾಗ ಶುದ್ಧ ಸಾರಂಗ, ತಾಳ ಕೆಹರವ, ಗಾಯಕ ಸಿದ್ಧಲಿಂಗೇಶ ಕಣವಿ, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಎನ್ನತನು ನಿಮ್ಮ ಸೇವೆಯಲ್ಲಿ ಸವೆದು. ವಚನಕಾರ ಸಂಗಮೇಶ್ವರದ ಅಪ್ಪಣ್ಣ. ರಾಗ ಝಿಂಜೋಟಿ, ತಾಳ ಝಪ್ತಾಲ್. ಗಾಯಕ ಕುಮಾರ್ ಕಣವಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಎನ್ನ ತನು, ಎನ್ನ ಧನ, ಎನ್ನ ಮನೆ. ವಚನಕಾರ ಷಣ್ಮುಖ ಸ್ವಾಮಿ. ರಾಗ್ ಭೈರವ್, ತಾಳ ಝಪ್ತಾರ್. ಗಾಯಕ ಇಬ್ರಾಹಿಂ ಜಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣ್ವಿ.

ರಸವನರಿವುದಕ್ಕೆ ಜಿಹ್ವೆಯಾಗಿ ಬಂದು. ವಚನಕಾರ ಶಿವಲೆಂಕ ಮಂಚಣ್ಣ, ರಾಗ ಮಾರುಬಿಹಾಗ್, ತಾಳ ದಾದ್ರಾ, ಗಾಯಕ ಪ್ರಾಣಲಿಂಗಸ್ವಾಮಿ, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಸಂತೆಯೊಳಿದ್ದ ಕಲ್ಲುಗಳೆಲ್ಲ ಲಿಂಗವೇನೋ ಅಯ್ಯ. ವಚನಕಾರ ಸಿದ್ಧರಾಮೇಶ್ವರ. ರಾಗ ಮಿಶ್ರ ಖಮಾಜ್. ತಾಳ ದಾದರ. ಗಾಯಕ ದೇವೇಂದ್ರ ಕುಮಾರ್ ಮುಧೋ. ಸಂಗೀತ ನಿರ್ದೇಶನ ಫಕೀರೇಶ್ ಕಣ.

ಕೆಂಡದಗಿರಿಯ ಅರಗಿನ ಬಾಣದ ಲೆಚ್ಚಡೆ. ವಚನಕಾರರು ಅಲ್ಲಮ ಪ್ರಭು. ರಾಗ ಅಹೀರ್ ಭೈರವ್. ತಾಳ ಭಜನ್ ಠೇಖಾ. ಗಾಯಕರು ಶ್ರೀಕಾಂತ್ ಕುಲಕರ್ಣಿ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನವನ್ನು ಕೇಳಿದಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:00. ಪ್ರಕಟಣೆಗಳು.
4: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
4: ಇದು ಆಕಾಶವಾಣಿ.
5: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು.
5: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
4: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
5: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
6: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ಭಾವಗೀತೆಗಳು.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೆಎಸ್ ನರಸಿಂಹ ಸ್ವಾಮಿ ವಿರಚಿತ ಭಾವಗೀತೆ, ಹಾಡಿದವರು ಸಂಗೀತ ಕಟ್ಟಿ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ದೊಡ್ಡ ರಂಗೇಗೌಡ ಇವರ ರಚನೆ, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ.

ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ, ಹಾಡಿದವರು ಸಿ ಅಶ್ವಥ್ ಮತ್ತು ರತ್ನಮಾಲಾ ಪ್ರಕಾಶ್.

0: ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆ 0853222333365.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ವಾಟ್ಸಾಪ್ ಸಂದೇಶ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಮೊದಲನೇದಾಗಿ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಕಲಾ ಅವರು ತುಂಗಭದ್ರದಿಂದ, ಆಂಧ್ರ ಪ್ರದೇಶದ ತುಂಗಭದ್ರದಿಂದ ಸಂದೇಶ ಕಳಿಸಿದ್ದಾರೆ. ಅನುರಾಗದ ಅಲೆಗಳು ಚಿತ್ರಕ್ಕೆಂದು ಸಂದೇಶ ಕೋರಿದ್ದಾರೆ. ಖಂಡಿತ ನಿಮ್ಮ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀನಿ.

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಕಾರ್ಯಕ್ರಮದ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮತ್ತು ಕಲಾವತಿ ಹಿರೇಮಠ ಅವರು ಅಮೇರಿಕ ಚಿತ್ರದಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ನಿಮಗಾಗಿ ನಿಮ್ಮ ಗೀತೆನ ಕೇಳಿಸ್ತೀನಿ, ಕೇಳಿ.

ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಸಂದೇಶ ವಿಜಯಪುರದಿಂದ ಭರತ್ ಕುಮಾರ್ ಬಂದೆನ್ವಾಜ್ ಅವರು ಕಳಿಸಿದ್ದಾರೆ. ಇವರು ಹೆಣ್ಣು ನೋಡಿ ಕ್ಷಮಿಸಿ, ಗುಣ ನೋಡಿ ಹೆಣ್ಣು ಕೊಡು ಚಿತ್ರದಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ, ಖಂಡಿತ ನಿಮಗಾಗಿ ಹಾಗೂ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಸಂದೇಶ, ರೂಪಾ ಪಾಂಡುರಂಗರಾವ್ ಇವರು ಸಂದೇಶವನ್ನು ಕಳಿಸಿದ್ದಾರೆ ಖೈದಿ ಚಿತ್ರಕ್ಕೆಂದು. ನಿಮಗಾಗಿ ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಮುಂದಿನ ಸಂದೇಶ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಕೊಡಗಿನ ಕಾವೇರಿ ಚಿತ್ರದಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ನಿಮಗಾಗಿ ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಮುಂದಿನ ಸಂದೇಶ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶ ಕಳಿಸಿದ್ದಾರೆ. ಬಚ್ಚನ್ ಚಿತ್ರದಿಂದ ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ನಿಮಗಾಗಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶವನ್ನು ಕೇಳಿ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶ ಕಳಿಸಿದ್ದಾರೆ. ಪಲ್ಲವಿ ಅನುಪಲ್ಲವಿ ಚಿತ್ರಕ್ಕೆಂದು

ಕಾರ್ಯಕ್ರಮದ ಮುಂದಿನ ಸಂದೇಶ ಗಂಗೇನಹಳ್ಳಿಯಿಂದ ಮಂಜು, ಆಶಾ, ಪ್ರಥಮ್ ಹಾಗೂ ಪ್ರಾರ್ಥನಾ ಅವರು ಸಂದೇಶ ಕಳಿಸಿದ್ದಾರೆ. ಮನೆ ದೇವರು ಚಿತ್ರಕ್ಕೆಂದು ನಿಮ್ಮೆಲ್ಲರಿಗೋಸ್ಕರ ನಿಮ್ಮ ಹಾಡು ಬರ್ತಾ ಇದೆ, ಕೇಳಿ.

ಅಮೃತ ರಮೇಶ್ ಅವರು ಕೇಳ್ತಾ ಇದ್ರೆ, ನಮ್ಮ ಸಂದೇಶ ಓದಿ ಮೇಡಮ್, ನಮ್ಮ ಹಾಡು ಹಾಕಿ ಅಂತ. ನಿಮ್ಮ ಸರದಿ ಬಂದೇ ಬಿಡ್ತು ಅಮೃತ ಅವರೇ. ಇವರು ಶ್ರುತಿ ಚಿತ್ರಕ್ಕೆಂದು ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ, ಖಂಡಿತ ನಿಮ್ಮ ಗೀತೆನ ಪ್ರಸಾರ ಮಾಡ್ತೀನಿ, ಕೇಳಿ.

ಗದಗ ಜಿಲ್ಲೆಯ ಅಡವಿ ಸೋಮಾಪುರದ ಸುಶೀಲಾ ಹನಿಭವಿಷ್ಯ ಮಂಗಳಪ್ಪ ನಿಂಗಾಪುರ ಇವರು ಸಂದೇಶ ಕಳಿಸಿದ್ದಾರೆ. ಸಂತ ತುಕಾರಾಮ ಚಿತ್ರದಿಂದ ಗೀತೆ ಪ್ರಸಾರ ಮಾಡಿ ಅಂತ ನಿಮಗಾಗಿ ನಿಮ್ಮ ಗೀತೆ ಕೇಳಿಸ್ತಾ ಇದ್ದೀನಿ, ಕೇಳಿ.

ಇದುವರೆಗೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
1: ಗಾಯತ್ರಿ ನಗರದಿಂದ ಹೇಳ್ತಾ ಇದ್ರೆ, ನೆರೆ ಹೊರೆಯಲ್ಲಿ ಒಳ್ಳೆಯವರಿದ್ರೆ ಅದು ನಮ್ಮ ಅದೃಷ್ಟ. ಹಾಗೇನೆ ಸದಾ ಜಗಳಾಡೋರು, ಗಲಾಟೆ ಮಾಡೋರು, ಕಿರಿಕಿರಿ ಮಾಡೋರು, ದುಡ್ಡು ಕಾಸು ಬೇಕು ಅಂತ ಕೇಳೋರಿದ್ರೆ ಮಾತ್ರ ನರಕ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ, ಪಿ ಬಿಂದು ಮತ್ತು ಯಲಹಂಕದಿಂದ, ತುಂಬಾ ಒಳ್ಳೆ ವಿಷಯ, ನೆರೆ ಹೊರೆಯವರು ಬೀದಿಯಲ್ಲಿ ನಾವು ಹೇಗಿದ್ದೀವಿ ಈ ವಿಷಯ ಅಂತೂ ತುಂಬಾ ಪ್ರಸ್ತುತ ಆಗಿದೆ. ನಾವೆಲ್ಲರೂ ತುಂಬ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಕಷ್ಟ ಸುಖಕ್ಕೆ ಸ್ಪಂದಿಸ್ತೇವೆ. ಈ ಬೀದಿಯಲ್ಲಿರೋರೆಲ್ಲರೂ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೇವೆ. ಯಾಕಂದರೆ ಎಷ್ಟೋ ಸಲ ವಯಸ್ಸಾದ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಮಕ್ಕಳು ವಿದೇಶದಲ್ಲಿರ್ತಾರೆ, ಹೀಗೆ ಯಾರಿಗೆ ಏನೇ ತೊಂದರೆ ಆದರೂ ಕೂಡ ತಕ್ಷಣ ಬಂದು ಎಲ್ಲರೂ ಕೈ ಜೋಡಿಸ್ತಾರೆ. ಆತ್ಮೀಯತೆ ಅಕ್ಕರೆ ತುಂಬಿದೆ. ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಎನ್ ರಾಜಶೇಖರ್ ಅರ್ಕೆರೆ, ಬನ್ನೇರ್ಘಟ್ಟ ರೋಡಿಂದ ಹಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಅಪರೂಪದ ಹಾಡು, ತುಂಬ ಇಷ್ಟವಾದ ಹಾಡು ಪ್ರಸಾರ ಆಗ್ತಾ ಇದೆ, ಚಂದದ ಹಾಡುಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಮಧುರವಾದ ಹಾಡುಗಳು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆಯಿಂದ, ನೆರೆ ಹೊರೆ ಒಳ್ಳೆಯ ಶೀರ್ಷಿಕೆ ಅಂತ ಶೀರ್ಷಿಕೆ ಹಾಡುಗಳನ್ನೇನು ನಾನು ಪ್ರಸಾರ ಮಾಡ್ತಾ ಇಲ್ಲ, ನಿಮ್ಮ ನೆರೆ ಹೊರೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಸಾಕ್ತಾ ಇದ್ದೀವಿ ನಾವು. ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ ಸಂದೇಶ ಕಳಿಸಿದರೆ. ಹೀಗೆ ಒಂದಷ್ಟು ಸಂದೇಶಗಳು ಬಾಕಿ ಇದೆ, ಸಂದೇಶಗಳನ್ನು ಕೂಡ ನೋಡ್ತಾ ಹೋಗೋಣ. ಚಂದದ ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಮುಂದುವರಿತಾ ಇದೆ. 10:32 ನಿಮಿಷ 50 ಸೆಕೆಂಡುಗಳಾಗಿದೆ. ನೀವೀಗ ಕೇಳಿ.

ಓಲ್ಡೀಸ್ ಗೋಲ್ಡ್ ಅಲ್ಲಿ ಎರಡು ಹಾಡುಗಳನ್ನ ಕೇಳಿದ್ರಲ್ಲ, ಶರಪಂಜರ ಚಿತ್ರದ ಗೀತೆ, ದರಾಬೇಂದ್ರೆ ಅವರ ಕವಿತೆಗೆ ವಿಜಯ ಭಾಸ್ಕರ್ ಅವರು ರಾಗ ಸಂಯೋಜನೆ ಮಾಡಿದ್ರು, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ಧ್ವನಿಯಾಗಿದ್ರು. ಹಾಗೇನೆ ಜಗಮೆಚ್ಚಿದ ಮಗ ಚಿತ್ರದ ಹಾಡು ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಸತ್ಯಮ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ನಿಮ್ಮ ನೆರೆ ಹೊರೆ ಹೇಗಿದೆ ಅಂದರೆ, ಇವಾಗ ಏನಾಗಿದೆ, ಯಾರಿಗೂ ಕೂಡ ಸಮಯ ಇಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ, ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರೆ, ಬ್ಯುಸಿ ಇರ್ತಾರೆ, ನಮ್ಮ ದಿನಚರಿಗಳ ಕಡೆಗೆ ಹೆಚ್ಚು ಗಮನ, ಹಾಗಾಗಿ ನಮಗೆ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಸಮಯನೇ ಇಲ್ಲ ಅನ್ನುವಂಥವರು ಕೂಡ ಇದ್ದಾರೆ. ಆದರೆ ಇವಾಗಲೇ ತುಂಬ ಜನ ನಮಗೆ ನೀಡಿರೋದು, ಎಲ್ಲರೂ ಬ್ಯುಸಿ ಇರುವಂಥ ಸಂದರ್ಭದಲ್ಲಿ ನಮಗೆ ಅಕ್ಕಪಕ್ಕದಲ್ಲೇ ನಮ್ಮ ಮನೆ ಸುತ್ತಮುತ್ತನೇ ಒಳ್ಳೆಯ ಜನ ಇದ್ದರೆ ಅದು ನಮಗೆ ನಿಜವಾಗ್ಲೂ ಖುಷಿ ಅಂತ ಹೇಳಿ, ನೆರೆಹೊರೆಯವರ ಜೊತೆಗೆ ಹೊಂದಿಕೊಂಡು ಹೋಗುವಂಥ ಒಂದು ಜನ ಕೂಡ ಈಗ ಇದ್ದಾರೆ. ಹಾಗಾಗಿ ನಮ್ಮನೆ ನಮ್ಮಿಷ್ಟ ಬಂದ ಹಾಗೆ ನಾವು ಇರ್ತೀವಿ ಎನ್ನುವಂಥವರು ಕೂಡ ಇದ್ದಾರೆ. ಅಕ್ಕಪಕ್ಕದಲ್ಲಿರೋಗೆ ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಹೊಂದ್ಕೊಂಡು ಹೋಗುವಂಥವರು ಕೂಡ ಇರ್ತಾರೆ. ಎಷ್ಟೋ ಸಲ ಮನೆಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗುವಂಥವರು, ಶಾಲೆ ಕಾಲೇಜ್ಗೆ ಹೋಗುವಂಥ ಮಕ್ಕಳು, ಹಿರಿಯರು ಎಲ್ಲರೂ ಇದ್ದಾಗ ಒಂದು ಶಾಂತ ಪ್ರೀತಿಯ ವಾತಾವರಣ ಬೇಕಾಗುತ್ತೆ. ದೊಡ್ಡದಾಗಿ ಟಿ ವಿ ಹಾಕ್ಕೊಳ್ಳೋದು, ಮ್ಯೂಸಿಕ್ ಜೋರಾಗಿ ಹಾಕ್ಕೊಳ್ಳೋದು, ಅಥವಾ ಜೋರು ಜೋರಾಗಿ ಮಾತಾಡೋದು, ಗಲಾಟೆ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಅಥವಾ ವೆಹಿಕಲ್ ಸೌಂಡ್ಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಕ್ಕಪಕ್ಕದವ್ರಿಗೆ ಕಾಡುವಂಥ ಜನ ಕೂಡ ಇರ್ತಾರೆ. ಅದರ ಮಧ್ಯದಲ್ಲಿ ನಿಮ್ಮ ನೆರೆ ಹೊರೆ ಹೇಗಿದೆ ಅಂತ ಕೇಳಿದ್ದಕ್ಕೆ ಭಾಗ್ಯ ಅವರು ಹೇಳ್ತಾ ಇದ್ರೆ, ನಾನು ಹಾಸ್ಟೆಲ್ನಲ್ಲಿರೋದು, ಮೊದಲಿಂದನೂ ಕೂಡ ಹಾಸ್ಟೆಲ್ನಲ್ಲೇ ಇರೋದು, ಹಾಗಾಗಿ ಮನೆಗೆ ಹಾಸ್ಟೆಲ್ಗೆ ನನಗಂಥ ದೊಡ್ಡ ವ್ಯತ್ಯಾಸ ಏನೂ ಆಗೋದಿಲ್ಲ, ನನಗೆ ಎಲ್ಲವೂ ಕೂಡ ಒಂದೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಂಜನ್ ಅವರು ಗಾಂಧಿ ಬಜಾರ್ನಿಂದ ತುಂಬ ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ರ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದರೆ, ಅಶೋಕ್ ಇಚ್ಚಕಲಾರಂಜಿಯಿಂದ ಇಚಲಕರಂಜಿ ಅಲ್ಲಿಂದ ಇವರು ಅಶೋಕ್ ಗೋಕಾವಿ ಇವ್ರು ಹೇಳ್ತಾ ಇದ್ರೆ, ನಾವು ಬಾಡಿಗೆ ಮನೆಯಲ್ಲಿರೋದು, ಆದರೂ ನಮ್ಮ ಮನೆಯವರೆಲ್ಲರೂ ಕೂಡ ನೆರೆ ಹೊರೆಯವರ ಜೊತೆಗೆ ಸಮಯ ಸಿಕ್ಕಾಗ ಮಾತಾಡ್ತೀವಿ, ನಗ್ತಾ ನಗ್ತಾ ಸಂತೋಷವಾಗಿರ್ತೀವಿ ಅಂತಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ನಾವು ಅವ್ರ ಜೊತೆ ಹೊಂದ್ಕೊಂಡು ಹೋದರೆ ಒಳ್ಳೆ ಮಾತಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ನಮ್ಮ ನೆರೆ ಹೊರೆ ಅಂತೂ ಚೆನ್ನಾಗಿದೆ ಅಂತಾರೆ. ಶ್ಯಾಮಲಾ ಪ್ರಕಾಶ್ ಚಿಕ್ಕ ತಿರುಪತಿಯಿಂದ, ಒಗ್ಗಟ್ಟಿರಬೇಕು, ನೆರೆ ಹೊರೆ ಇದ್ದರೆ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನೆರೆ ಹೊರೆ ಅಂದರೆ ಅವರ ಕಷ್ಟಕ್ಕೆ ನಾವು, ನಮ್ಮ ಕಷ್ಟಕ್ಕೆ ಅವರು ಇರೋದು. ಇರೋ ಒಂದಿಷ್ಟು ದಿನದಲ್ಲಿ ಒಳ್ಳೆಯವರಾಗಿರಬೇಕು, ಇದೇ ಜೀವನ ಅಲ್ವಾ ಅಂತ ಬಾಬು ಮಲ್ಲಪ್ಪನಹಳ್ಳಿಯಿಂದ ಹೇಳ್ತಾ ಇದ್ರೆ, ಇನ್ನು ನಮ್ಮ ಭಾಸ್ಕರ್ ಅವರು ಯಶವಂತಪುರದಿಂದ ಹೇಳ್ತಾ ಇದ್ರೆ, ನಮ್ಮ ಅಕ್ಕಪಕ್ಕ ಇರೋರೆಲ್ಲ ಒಳ್ಳೆಯವರು, ಅವರೆಲ್ಲರೂ ಕೂಡ ವಿವಿಧ ಭಾರತಿ ಆರ್ ಜೆಗಳು. ಆಯಿತು, ನೀವು ನಮ್ಮ ನೈಬರ್. ಆಮೇಲೆ ಬಸವರಾಜ್ ಕಣ್ಬರ್ಗಿಯಿಂದ ಇವರು ಕೂಡ ಹೇಳ್ತಾ ಇದ್ರೆ, ನಮ್ಮ ನೆರೆ ಹೊರೆ ಕೂಡ ಚೆನ್ನಾಗಿದೆ ಅಂತ ಹೇಳಿ. ಧಾರವಾಡದಿಂದ ವಾಣಿಶ್ರೀವರು ಹೇಳ್ತಾ ಇದ್ರೆ, ನಾನಂತೂ ನಮ್ಮ ನೆರೆ ಹೊರೆಯವ್ರ ಜೊತೆಗೆ ತುಂಬ ಚೆನ್ನಾಗಿದ್ದೇನೆ, ನಮ್ಮ ಪಕ್ಕದ ಮನೆ ಅಂಕಲ್ ಆಂಟಿ ಹೆಸರು ರಮೇಶ್ ಅಂಡ್ ರಮಾ ಅಂತ, ಅವ್ರು ಕಣ್ ಕೂಡಲೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ನನ್ನ ಮಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ, ಏನಾದರೂ ನಾರ್ತ್ ಇಂಡಿಯನ್ ಅಥವಾ ಸೌತ್ ಇಂಡಿಯನ್ ಮಾಡಿದ್ರೆ ಅವ್ರಿಗೆ ಟೇಸ್ಟ್ ಮಾಡಿ ಅಂತ ಕೊಡ್ತೇವೆ, ಅವ್ರು ತುಂಬ ಖುಷಿ ಪಡ್ತಾರೆ. ಅವಶ್ಯಕತೆ ಇದ್ದಾಗ ಅವರಿಗೆ ನಾನು ನಮಗೆ ಅವರು ಸಹಾಯ ಮಾಡ್ತಾರೆ. ಒಟ್ಟಾರೆ ನಾವು ತುಂಬ ಸ್ನೇಹ ಆತ್ಮೀಯತೆಯಿಂದ ಇದ್ದೇವೆ. ನಾನು ಇವಾಗ ಅಡುಗೆ ಮಾಡ್ತಾ ಮಧುರವಾದ ಹಾಡುಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನು ಯಾರಿದು, ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ನಾವು ನಮ್ಮ ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ನಮ್ಮ ನೆರೆ ಹೊರೆಯ ಕೆಲವು ಮನೆಯವರು ಒಂದೇ ತಾಯಿ ಮಕ್ಕಳ ಹಾಗೆ ಪ್ರೀತಿಯಿಂದ ಇರ್ತಾ ಇದ್ವಿ. ನಮ್ಮಲ್ಲಿ ಏನೇ ತಿಂಡಿ ವಿಶೇಷ ಊಟ ಇದ್ದಾಗ ಆಟೋಮೆಟಿಕ್ಕಾಗಿ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಅವ್ರ ಮನೆಗೆ ನೆಂಟರು ಯಾರೇ ಬಂದರೂ ಕೂಡ ತುಂಬ ಆತ್ಮೀಯತೆಯಿಂದ ಇದ್ವಿ. ಆದರೆ ಈಗ ಪಟ್ಟಣದಲ್ಲಿ ಇರೋದ್ರಿಂದ ಅಷ್ಟು ಚೆನ್ನಾಗಿ ಹಳ್ಳಿ ವಾತಾವರಣ ಇಲ್ಲಿಲ್ಲ, ಆದರೂ ಕೂಡ ನಾವೆಲ್ಲ ಒಂದು ಸ್ನೇಹಿತರ ಹಾಗೆ ಇದ್ದೇವೆ ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಹೇಳ್ತಾರೆ. ನೆಲರಾಮೂರ್ತಿ ಅವರು ಹೇಳ್ತಾ ಇದ್ರೆ, ನೆರೆ ಹೊರೆ ನಿಜಕ್ಕೂ ಕ್ಲಿಷ್ಟ ಪದ. ನೆರೆ ಅಂದರೆ ಪ್ರವಾಹ, ಹೊರೆ ಅಂದರೆ ಭಾರ. ಅದು ಹಾಗಾದರೆ ಬದುಕು ದುಸ್ತರ. ನನ್ನ ನೆರೆ ಎಂದಿಗೂ ಹೊರೆ ಅನಿಸಿಲ್ಲ. ಒಟ್ಟಾರೆ ಅಕ್ಕಪಕ್ಕ ಜನ ಚೆನ್ನಾಗಿದ್ದಾರೆ, ಸಜ್ಜನರು, ಹಾಡುಗಳು ಚೆನ್ನಾಗಿದೆ ಅಂತ ಇವರು ಹೇಳ್ತಾರೆ. ಇನ್ನು ನೆರೆ ಹೊರೆ ನಮ್ಮ ಅಮ್ಮ ಹೇಳಿದ ಮಾತು, ನೆರೆ ಹೊರೆ ತಂದೆ ತಾಯಿ ಇದ್ದ ಹಾಗೆ ನಾವು ಬಂಧುಗಳು ಹಾಗೆ ದೂರ ಇರ್ತೀವಿ, ನಾವು ಬಂಧುಗಳು ದೂರ ಇರ್ತೇವೆ. ಹಾಗಾಗಿ ನೆರೆಯಲ್ಲಿ ಒಳ್ಳೆಯ ಬಾಂಧವ್ಯ ಇರಬೇಕು, ಕಷ್ಟಕಾಲದಲ್ಲಿ ಅವರೇ ಆಗೋದು. ನಾವು ಕೂಡ ಸಮಯ ಬಂದಾಗ ಅಕ್ಕಪಕ್ಕದಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ನನಗೆ ಮದುವೆ ಆದಾಗಲೇ ಹೇಳಿದರು ನಮ್ಮಮ್ಮ. ಹಾಗೆ ನಾವು ಕೂಡ ಊರಿಂದ ಊರಿಗೆ ಟ್ರಾನ್ಸ್ಫರ್ ಆದಾಗ ಒಳ್ಳೆಯ ನೆರೆ ಹೊರೆಯೇ ಸಿಕ್ಕಿತ್ತು, ಹಿರಿಯರ ಆಶೀರ್ವಾದ ಮತ್ತು ಪುಣ್ಯದ ಫಲ. ಚೆನ್ನಾಗಿದೆ, ಧನ್ಯವಾದಗಳು ಅಂತ ವರಲಕ್ಷ್ಮಿ ಅವರು ಹೇಳಿದರೆ, ಹಾಡುಗಳೆಲ್ಲ ಚೆನ್ನಾಗಿದೆ ಅಂತ
ಗಜಲಕ್ಷ್ಮಿ ಹರಿಣಿ ತನು ಶಿಡ್ಲಘಟ್ಟ ಇಲ್ಲಿಂದ ಹೇಳ್ತಾರೆ. ಇವತ್ತಿನ ಎಲ್ಲ ಕಾರ್ಯಕ್ರಮ ಕೂಡ ನನಗೆ ಇಷ್ಟ ಆಯಿತು, ಧನ್ಯವಾದ ಅಂತ ಜಗದಾಂಬಿಕಾ ಹಂಸವೇಣಿಯವರ ಸಂದೇಶ ಬಂದಿದೆ. ಇನ್ನು ಹಲೋ ನಮಸ್ಕಾರ, ಒಳ್ಳೊಳ್ಳೆ ಹಾಡುಗಳು, ಒಂದೇ ಮಾತಿನಲ್ಲಿ ಹೇಳೋದಾದರೆ ನಾವು ಆಡುವ ಮಾತು ಚೆನ್ನಾಗಿದ್ದರೆ ಅವರು ಕೂಡ ಚೆನ್ನಾಗಿ ನಡ್ಕೊಳ್ತಾರೆ, ಇದು ನೆರೆಹೊರೆಗೆ ಸಂಬಂಧಪಟ್ಟ ಹಾಗೆ ನನ್ನ ಅನಿಸಿಕೆ ಅಂತ ರಜನಿಯವರು ವೈಟ್ಫೀಲ್ಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹರೀಶ್ ಕೋಟ್ಯಾನ್ ದಕ್ಷಿಣ ಕನ್ನಡ ಪುತ್ತೂರಿನಿಂದ ಹೇಳ್ತಾ ಇದ್ದಾರೆ, ನಾವಂತೂ ನೆರೆಹೊರೆಯಲ್ಲಿ ಅನ್ಯೋನ್ಯವಾಗಿದ್ದೇವೆ, ನಮ್ಮ ಮನೇಲಿ ಯಾವುದೇ ಸಮಾರಂಭ ಇದ್ದರೆ ನಮ್ಮ ಅಕ್ಕಪಕ್ಕದ ಮನೆಯವರೇ ಓಡಾಡಿಕೊಂಡು ಕೆಲಸ ಮಾಡಿಕೊಡ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿದ್ರೂ ಕೂಡ ನಾಲ್ಕು ಮನೆಗೆ ಕೊಡದೇ ಇದ್ರೆ ನಮಗೆ ಸಮಾಧಾನ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನೆರೆಯವರು ಬೇಕಾಗಿರುವವರಾಗಿ ಇರಬೇಕು, ಹೊರೆ ಅನ್ನುವ ಹಾಗೆ ಇರಬಾರ್ದು ಅಂತ ಕೇಶವಮೂರ್ತಿ BTM ಲೇಔಟ್ ಬೆಂಗಳೂರಿನಿಂದ ಹೇಳ್ತಾ ಇದ್ರೆ, ಖಂಡಿತ ಹೌದು, ಎರಡೂ ಕಡೆ ಇದು ಕೊಡುಕೊಳ್ಳುವಿಕೆ. ನಮಗೆ ಅವ್ರ ಸಹಾಯ ಬೇಕು, ಅವ್ರಿಗೆ ನಮ್ಮ ಸಹಾಯ ಖಂಡಿತ ಬೇಕಾಗುತ್ತೆ. ಅಥವಾ ಬೇಕಾಗಿರಲಿ ಬೇಡದೇ ಇರಲಿ ಏನೇ ಆದರೂ ಕೂಡ ಕಿರಿಕಿರಿ ಮಾಡಬಾರ್ದು.

ಕಸ್ತೂರಿ ನಿವಾಸ ಚಿತ್ರದ ಹಾಡನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು, ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ಹಾಡಿಗೆ ದನಿಯಾಗಿದ್ರು. ಇನ್ನು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನೆರೆಹೊರೆಯವರು ಬೇಕು ಅಂತ ಸೋಮಶೇಖರ ತಟ್ಟಿ ಹಂಪಸಾಗರದಿಂದ ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ರೆ, ಬೆಳಗಿನಿಂದ ಕೊಡೋ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಒಳ್ಳೆಯ ಹಾಡುಗಳು, ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು, ಎಲ್ಲವೂ ಕೂಡ ಚೆನ್ನಾಗಿದೆ, ನಮ್ಮ ನೆರೆ ಹೊರೆ ಅಂತೂ ಸೂಪರ್ ಆಗಿದೆ, ಎರಡು ಮಾತೇ ಇಲ್ಲ, ಓಲ್ಡ್ ಇಸ್ ಗೋಲ್ಡ್ ಅದಕ್ಕಿಂತಲೂ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅಂತ ಬರೆದಿದ್ದಾರೆ, ಸಿಂಹಾಸನ ಯಾಕೆ ಬರೆದ್ರೆ ಗೊತ್ತಿಲ್ಲ. ನಮ್ಮ ಮನೆ ಸುತ್ತಮುತ್ತ ಒಂದೇ ಕುಲ ಬಾಂಧವರಿದ್ದೇವೆ, ಎಲ್ಲರೂ ಚೆನ್ನಾಗಿದ್ದೇವೆ ಅಂತ ಹೇಳ್ತಾರೆ. ಸುಧಾ ಕನಕನಪಾಳ್ಯದಿಂದ ಈ ದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳಿದ್ರೆ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ ಹೇಳ್ತಾ ಇದ್ರೆ, ನಮ್ಮ ನೆರೆಹೊರೆ ಕೂಡ ಚೆನ್ನಾಗಿದೆ, ಹೊಂದ್ಕೊಂಡು ಹೋಗುವಂತಹ ರೂಢಿ ಇದೆ ಅಂತ. ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾರೆ, ನಾನು ತಪ್ಪು ಒಪ್ಪುಗಳನ್ನ ನೋಡೋದಿಲ್ಲ, ಗುಣಗಳನ್ನ ಮಾತ್ರ ನೋಡ್ತೇನೆ. ನಮ್ಮ ಮನೆಯಲ್ಲಿ ನನಗೆ ಸಹಾಯ ಮಾಡುವ ನೇಂದ್ರಮ್ಮ ಅವರು ಆಗಾಗ ನನಗೆ ಸಲಹೆಗಳನ್ನ ಕೂಡ ಕೊಡ್ತಾ ಇರ್ತಾರೆ. ಇನ್ನುವೇ ಇವತ್ತಿನ ಕನ್ನಡದ ಹಳೆಯ ಹಾಡುಗಳು ಚೆನ್ನಾಗಿದೆ ಅಂತಾರೆ. ಜಯಲಲಿತಾ ಅಂತ ಏನೋ ಹೇಳಿದ್ದಾರೆ. ಶಿವಮಲ್ಲಪ್ಪ ಉಳ್ಳಾಗಡ್ಡಿ ಅವರು ಎಲ್ಲಿಂದ ಅಂತ ಹೇಳಿದ್ರೆ, ಸೈದಾಪುರ ಬಾಗಲಕೋಟೆಯಿಂದ. ನೆರೆಹೊರೆಯವ್ರ ಬಗ್ಗೆ ಮಾತಾಡ್ತಾ ಇರೋದು ಒಳ್ಳೆ ವಿಷಯ, ನಾವು ಹೇಗೆ ಇರ್ತೀವೋ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ, ನಾಲ್ಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದಲ್ವಾ ಅಂತ ಹೇಳ್ತಾ ಇದ್ರೆ. ಆಮೇಲೆ ಇವತ್ತಿನ ಸುಮಧುರವಾದ ಹಾಡನ್ನ ಕೇಳಿ ತುಂಬಾ ಖುಷಿ ಆಯ್ತು, ಧನ್ಯವಾದ ಅಂತ ನಿರ್ಮಲಾ ಈರಾವ್ ಜೆ ಪಿ ನಗರದಿಂದ. ಹಳೆಯ ಹಾಡುಗಳು ಮಧುರವಾಗಿದೆ ಅಂತ ಶಾಂತಕುಮಾರಿ ಟಿ ಎನ್, ಇವರು ಎಲ್ಲಿಂದನೋ ಗೊತ್ತಿಲ್ಲ, ಊರು ಹಾಕಿಲ್ಲ. ಮರೆಯಲಾಗದ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಮಧುರವಾದ ಗೀತೆಗಳು ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ನಾವು ನಮ್ಮ ಸುತ್ತಮುತ್ತಲ ಪರಿಸರವನ್ನು, ನಮ್ಮ ಸುತ್ತಮುತ್ತ ಇರುವಂಥ ನೆರೆ ಹೊರೆಯವರ ಜೊತೆಗೆ ನಾವು ಚೆನ್ನಾಗಿರಬೇಕು, ಅವರು ಚೆನ್ನಾಗಿರಬೇಕು, ಹೊಂದಿಕೊಂಡು ಹೋಗೋದರಲ್ಲಿ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬೇರೆ ಬೇರೆ ಕಾರಣಕ್ಕಾಗಿ ನಮಗೆ ನೆರೆ ಹೊರೆಯವರು ಬೇಕಾಗ್ತಾರೆ. ಸಾಧ್ಯವಾದಷ್ಟು ಅವರಲ್ಲಿರುವಂತಹ ತಪ್ಪುಗಳನ್ನ ಹುಡುಕಿ ಅವರಿಂದ ದೂರ ಆಗೋದ್ರ ಬದಲಾಗಿ ಅವರಲ್ಲಿರುವಂತಹ ಒಂದಷ್ಟು ಒಳ್ಳೆಯ ಗುಣಗಳಿಂದಾಗಿ ನಾವು ಅವ್ರ ಜೊತೆಗೆ ಹೋಗಬಹುದು. ಹಾಗೆ ತುಂಬಾ ಕಿರಿಕಿರಿ ತಲೆ ಬಿಸಿ ಮಾಡುವಂತ ಜನ ಇದ್ರೆ ಖಂಡಿತವಾಗ್ಲೂ ಅವರಿಂದ ದೂರ ಇರೋದೇ ಒಳ್ಳೆಯದು ಅನ್ನುವ ನಿಮ್ಮೆಲ್ಲರ ಈ ಸಂದೇಶಗಳಿಗಾಗಿ ಧನ್ಯವಾದಗಳು. ಯಾವಾಗ್ಲೂ ಹೀಗೆ ಇರೋಣ, ಕೇಳ್ತಾನಿರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ, ಹಾಗೆ ರೇಣುಕಾ ನರಸಿಂಹ ಪಾದ್ರಾಯನ್ಪುರದಿಂದ ನಮ್ಮದು ಒಂದು ಹಾಜರಿ ತಗೊಂಡ್ಬಿಡಿ ಅಂತ ಹೇಳ್ತಾ ಇದ್ರೆ ಆಯ್ತು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಒಂದು ಚಂದದ ಹಾಡು ಬರುತ್ತೆ, ಈ ಹಾಡಿನ ನಂತರ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಬೆಳಗಿನಿಂದ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಂದು ಸೊಗಸಾದ ಸಂದೇಶ ಬಂದಿದೆ ಕೊನೆಯದಾಗಿ, ಕಸ್ತೂರಿ ನಿವಾಸದ ಕುಲ ಗೌರವದ ಜಗ ಮೆಚ್ಚಿದ ಮಗ ಸ್ವಯಂವರವನ್ನು ಮುಗಿಸ್ಕೊಂಡು ಬರೋವಾಗ ಜ್ವಾಲಾಮೋಹಿನಿ ಕಾಟಕ್ಕೆ ಸಿಕ್ಕಾಕ್ಕೊಂಡು ಶರಪಂಜರದಲ್ಲಿ ಬಂಧಿಯಾಗಿದ್ದೇನೆ. ನಾವೆಲ್ಲ ಬಿಡುಗಡೆಗಾಗಿ ಕಾಯ್ತಾ ಇದ್ದೇವೆ ಅಂತ ಚಂದದ ಸಂದೇಶ ಕಳಿಸಿದ್ದು ಅಕ್ಕಮಹಾದೇವಿ ಕೊಡೈಕಲ್ ಗಂಗಾವತಿಯಿಂದ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
5: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
4: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
6: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
7: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02 ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.

ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 103 ಅಂಕ ಇಳಿಕೆ ನಂತರ 23,272 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆಯೊಂದಿಗೆ 95.03 ರೂಪಾಯಿಯಷ್ಟಿದೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದರೆ, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೆರು ಹಂಪಿ ವಿರುದ್ಧ ಜಯ ದಾಖಲಿಸಿದ್ದಾರೆ. ಐಪಿಎಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಸತತ 2ನೇ ಬಾರಿ ಪ್ರಶಸ್ತಿ ಗೆದ್ದಿರುವ ಆರ್ಸಿಬಿ ತಂಡದ ವಿಜಯ ಯಾತ್ರೆಯನ್ನು ಬೆಂಗಳೂರಿನಲ್ಲಿ ನಡೆಸದಿರಲು ಫ್ರಾಂಚೈಸಿ ನಿರ್ಧರಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: जिनके पास कोई गारंटी नहीं है, सरकार खुद उनकी गारंटर बन रही है.
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.

ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:03:35. ಇದು ಇಂದಿನ ಹೊಸ ಹಾಡು ಕಾರ್ಯಕ್ರಮದ ಸಮಯ. ಹೊಸ ಹಾಡು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಇಂದು ನೀವು ಕೇಳ್ತಾ ಇದ್ದೀರಾ. ಮೊದಲಿಗೆ ಕೆಂಪೇಗೌಡ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್. ಘೌಸ್ ಪೀರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇದೀಗ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದಿಂದ ಆದಂತಹ ಗೀತೆಯನ್ನ ನಂದಿತಾ ಹಾಗೂ ಸೋನು ನಿಗಮ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯ ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಅಂಜನಿ ಪುತ್ರ ಚಿತ್ರದ ಗೀತೆಯನ್ನ ವಿಜಯಪ್ರಕಾಶ್ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ ರವಿ ಬಸ್ರೂರವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ.

ಇದೀಗ ಕೇಳದೆ ನಂಜನಗೂಡು ನಂಜುಂಡ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಕೆವಿ ರವಿಚಂದ್ರ ಅವರ ಸಂಗೀತವಿತ್ತು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ?
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
0: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700-01-4242
3: 8700-01-4242.
1: ಪ್ರಕಟಣೆಗಳನ್ನು ಕೇಳಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32 ಆಗುತ್ತಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.

ಕೇಳುಗರೇ, ರೇಡಿಯೋ ಸಮಯವಾಗಿದೆ 11:31. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ 102.9 FM. ಇದೀಗ ಕಲಾ ಪ್ರಪಂಚದ ಅತ್ಯದ್ಭುತ ಪ್ರತಿಭೆಗಳ ಕಣ್ಮಣಿಗಳ ಕುರಿತಾದ ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ.

ಜೂನ್ 2ನೇ ತಾರೀಖು ಭಾರತ ಚಿತ್ರರಂಗದ ಅನರ್ಘ್ಯ ನಿಧಿ, ಸಂಗೀತ ಸಂತ, ಸಂಗೀತ ತಂತ್ರಜ್ಞ, ಸ್ವರಮಾಂತ್ರಿಕ, ಗೀತರಚನೆಕಾರ, ಸಂಯೋಜಕ, ಗಾಯಕರಾದ ಬಹುತೇಕ ಎಲ್ಲ ಸಂಗೀತ ಉಪಕರಣ ನುಡಿಸಬಲ್ಲ ಅದ್ವಿತೀಯ ಸಂಗೀತ ಸಾಮ್ರಾಟ್ ಶ್ರೀಯುತ ಇಳಯರಾಜ ಅವರ ಜನ್ಮದಿನ ಇಂದು. ಭಾರತ ಚಿತ್ರರಂಗದ ಅನರ್ಘ್ಯ ಆಸ್ತಿಯಂತಿರುವಂಥ ಅವರಿಗೆ, ಶ್ರೀಯುತ ಇಳಯರಾಜ ಅವರಿಗೆ ಆಕಾಶವಾಣಿಯ ಮುಖೇನ ಸಂಗೀತ ಸರಸ್ವತಿಯ ವರಪ್ರಸಾದದಂತ್ಯ, ಶ್ರೀಯುತ ಇಳಯರಾಜ ಅವರಿಗೆ ಆಕಾಶವಾಣಿಯ ವಿವಿಧ ಭಾರತಿಯ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಜನ್ಮದಿನದ ಹೃತ್ಪೂರ್ವಕ ಶುಭಾಶಯಗಳು.

ನಮ್ಮ ಭಾರತೀಯ ಚಿತ್ರರಂಗ ಕಂಡಂತಹ ಅದ್ವಿತೀಯ ಅಪ್ರತಿಮ ಒಬ್ಬ ಸಂಗೀತ ಸಂಯೋಜಕ, ಸಂಗೀತ ಉಪಕರಣಗಳ ತಂತ್ರಜ್ಞ ಅರಿತಂತಹ ವ್ಯಕ್ತಿ, ಹಾಡುಗಾರರು ಹೌದು. ಇಂತಹ ಒಂದು ಅಮೂಲ್ಯವಾದಂತಹ ಸಂಗೀತ ನಿಧಿಯ ಬಗ್ಗೆ ನಾವಿಂದು ಕಲಾಭಾರತಿಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಇವರು ಇಳಯರಾಜ ಅವರು ಜನಿಸಿದ್ದು 1943 June 2. ಇವರು ಹುಟ್ಟಿನಿಂದ ಇವರ ಮೂಲ ಹೆಸರಾಗಿತ್ತು ಜ್ಞಾನ ದೇಶಿಕನ್ ಅನ್ನೋದು. ಆನಂತರ ಇವರು ಇಳೆಯ ರಾಜ ಆಗಿ ಬದಲಾಗ್ತಾರೆ. ಅದು ಹೇಗೆ ಅಂತ ನೀವು ಕೇಳೋದಾದ್ರೆ, ಇವರನ್ನ ಮೊದಲು ಶ್ರೀಯುತ ಎಂ ಕರುಣಾನಿಧಿಯವರು ಇಸೈಗಾನಿ ಅಂತ, ಸಂಗೀತ ಸಂತ ಅಂತ ಹೇಳಿ ಗುರುತಿಸ್ತಾರೆ. ಆ ನಂತರ ಇವರ ತಂದೆ ಇವರ ಹೆಸರನ್ನ ಡೇನಿಯಲ್ ರಾಯಪ್ಪ ಅನ್ನೋ ರೀತಿಯಲ್ಲಿ ರಾಸಪ್ಪ ಆಗಿ ಬದಲಾಯಿಸ್ತಾರೆ. ಆ ನಂತರ ಈ ರಾಸಯ್ಯ ಹೋಗಿ ಧನ್ರಾಜ್ ಅವರ ಬಳಿ ಇವರು ಸಂಗೀತದ ಮೊದಲ ಅಭ್ಯಾಸವನ್ನು ಮಾಡುವಾಗ ಇವರ ಹೆಸರನ್ನ ಅವರು ರಾಜ ಆಗಿ ಬದಲಾಯಿಸ್ತಾರೆ. ಅದೇ ಸಮಕಾಲೀನರಾಗಿ ಇನ್ನೋರ್ವ ಸಂಗೀತ ನಿರ್ದೇಶಕರಾದ ಎಂ ರಾಜ ಅವರು ಇದ್ರು. ಹಾಗಾಗಿ ಇವರನ್ನ ಯಂಗರ್ ಎಳೆಯ ರಾಜ ಇಳೆಯ ರಾಜ ಆಗಿ ಬದಲಾಗ್ತಾರೆ.

ನಾವು ಈ ಹಾಡಲ್ಲೂ ಕೂಡ ಶ್ರೀಯುತರ ಧ್ವನಿಯನ್ನ ಕೇಳಿದ್ವಿ ಹಾಡಿನ ಆರಂಭದಲ್ಲಿ. ಇವರ ಒಂದು ಭಾಷಾ ಪ್ರೌಢಿಮೆ ಬಹಳ ಮೆಚ್ಚುವಂಥದ್ದು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಹೀಗೆ ಹಲವು ಭಾಷೆಗಳಲ್ಲಿ ಜನಪ್ರಿಯ ಗೀತೆಗಳಿಗೆ ಸಂಗೀತಕಾರರಾಗಿ ಭಾರತೀಯ ಚಿತ್ರರಂಗದ ಮೇರು ಆಸ್ತಿಯಾಗಿ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ ಇಳಿಯರಾಜ ಅವರು. ಸರಿಸುಮಾರು 49 ವರ್ಷಗಳಲ್ಲಿ 8,600 ಹಾಡುಗಳಿಗೆ ಸಂಗೀತ, 20,000 ಆರ್ಕೆಸ್ಟ್ರಾಗಳನ್ನು ಆಯೋಜಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತೆ.

ಈ ಓಂಕಾರ ಎನ್ನುವಂತ ಓಂಕಾರದಿ ಹಾಡು ನಮ್ಮೆಲ್ಲರನ್ನ ಮಂತ್ರ ಮುಗ್ಧಗೊಳಿಸುವಂತಹ ಗೀತೆ ನಮ್ರ ಮಂದಾರ ಹೂವೆ ಚಿತ್ರದಿಂದ ಕೇಳಿದ್ರಿ. ಇವರು ಇಳಯರಾಜ ಅವರ ಸಂಗೀತ ಪಯಣ ಹೇಗೆ ಶುರುವಾಯಿತು ಅಂತ ಒಂದ್ಸಲ ನೋಡಿದ್ರೆ, ಅವರು ಬಾಲ್ಯದಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಹಾಡುವ ಮೂಲಕ ತಮ್ಮ ಒಂದು ಈ ಒಂದು ಸಂಗೀತದೆಡೆಗಿನ ಆಸಕ್ತಿಯನ್ನು ಆರಂಭ ಮಾಡ್ತಾರೆ. ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಅವರೇ ಬರೆದು ಹಾಡುಗಳಿಗೆ ಸಂಗೀತವನ್ನು ಸಂಯೋಜನೆ ಮಾಡಿ ಹಾಡುವಂಥ ಪ್ರವೃತ್ತಿಯನ್ನು ಕೂಡ ಬೆಳೆಸ್ಕೊತಾರೆ. ಹಾಗೆ ಸಂಗೀತವನ್ನು ದೊಡ್ಡ ಮಟ್ಟದಲ್ಲಿ ಕಲಿಬೇಕಲ್ಲ, ಚಿತ್ರಗಳ ಮಟ್ಟದಲ್ಲಿ ಕಲಿಬೇಕಲ್ವ, ಆವಾಗ ಅವರು ಅವರ ತಾಯಿ ತಮ್ಮ ಮನೆಯಲ್ಲಿದ್ದಂತಹ ಆ ಒಂದು ರೇಡಿಯೋ ಉಪಕರಣವನ್ನು ಮಾರಿ ಅದರಿಂದ ಬಂದಂತಹ ಹಣವನ್ನು ಇವರ ಕಿಸೆಗೆ ಕೊಡ್ತಾರೆ. ಆ ಹಣವನ್ನು ತಗೊಂಡು ಇವರು ತಮ್ಮ ಆ ಊರಿನಿಂದ ಹೊರಬಂದು ಸಂಗೀತ ಕಲಿಕೆಯನ್ನು, ಸಂಗೀತ ಅಭ್ಯಾಸವನ್ನು ಅಥವಾ ಏನಂತ ಹೇಳೋಣ, ಸಂಗೀತ ನಿರ್ದೇಶಕರಲ್ಲಿ ಸಹಾಯಕರಾಗಿ ದುಡಿಯೋಕೆ ಶುರು ಮಾಡ್ತಾರೆ. ಈ ರೀತಿ ಅವರ ಸಂಗೀತ ಪಯಣ ಆರಂಭ ಆಗುತ್ತೆ.

ಇಂದು ಇಳಯರಾಜ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಾವು ಹೇಳಿದ್ವಿ ಅವರು ತಮ್ಮ ಸಂಗೀತ ಕಲಿಕೆಯನ್ನು ಸಂಗೀತ ನಿರ್ದೇಶಕರಲ್ಲಿ ಆರಂಭ ಮಾಡಿದ್ರು ಅಂತ. ಮೊದಲಿಗೆ ಅವರು ಪ್ರೊಫೆಸರ್ ಧನರಾಜ್ ಅವರಲ್ಲಿ ಸಂಗೀತಾಭ್ಯಾಸವನ್ನು ಮಾಡ್ತಾರೆ. ಆ ಗುರುವನ್ನು ಬಹಳವಾಗಿ ಇವತ್ತಿಗೂ ಕೂಡ ಶ್ಲಾಘಿಸ್ತಾರೆ, ನೆನೆಸ್ತಾರೆ ಧನರಾಜ್ ಅವರನ್ನು. ಆನಂತರ ಅವರು ಕನ್ನಡದ ಜಿ ಕೆ ವೆಂಕಟೇಶ್ ಅವರಲ್ಲಿ ಕೂಡ ಸಂಗೀತ ನಿರ್ದೇಶನದ ಸಹಾಯಕರಾಗಿ ಕೆಲಸ ಮಾಡಿದರು. ಟಿ ವಿ ಗೋಪಾಲಕೃಷ್ಣನ್ ಅವರ ಹತ್ರ ಅವರು ಶಾಸ್ತ್ರೀಯ ಸಂಗೀತವನ್ನು ಅಧ್ಯಯನ ಮಾಡಿದ್ರು. ಹಾಗೂ ಸಲೀಲ್ ಚೌಧರಿ ಅವರು 1970 ಸಲೀಲ್

ಕೇಳ್ತಾ ಇದ್ರ ಕಲಾ ಭಾರತಿ ಕಾರ್ಯಕ್ರಮ. ಯಾವ ಹಾಡುಗಳನ್ನು ಕೂಡ ಇಳಿಸ್ಲಿಕ್ಕೆ ಇಷ್ಟನೇ ಆಗಲ್ಲ. ಅದನ್ನ ಮತ್ತೆ ಫೇಡ್ ಔಟ್ ಮಾಡಿ ಮತ್ತೊಮ್ಮೆ ಮಾತನ್ನ ಆರಂಭಿಸುವಾಗ ಅತ್ಯಂತ ಅತ್ಯದ್ಭುತ ಸಂಗೀತ ಅನ್ಸುತ್ತಲ್ಲ, ಆ ಒಂದು ನಾದ, ಆ ಒಂದು ಸಾಹಿತ್ಯಕ್ಕೆ ಅನುಗುಣವಾಗಿ ಕೂರಿಸುವಂತ ಅವರ ಸಂಗೀತ ನಿರ್ದೇಶನದ ಪರಿಯೇ ವಿಶೇಷ. ಹಾಗಾಗಿ ಇಂದಿನ ಕಲಾಭಾರತಿಯ ವಿಶೇಷ, ಕಲಾಭಾರತಿಯ ವಿಶಿಷ್ಟ ವ್ಯಕ್ತಿತ್ವ ಸಂಗೀತ ಪ್ರತಿಭೆಯಾದಂತಹ ಇಳಯರಾಜ ಅವರು ಇಷ್ಟ ಆಗೋದು. ಇವರು ಸ್ವರಮಾಂತ್ರಿಕ, ಒಂದು ಮಾತು ಇಳಯರಾಜ ಅವರ ಅವರು ಸ್ವರಮಾಂತ್ರಿಕ. ಅವರ ಸಂಗೀತ ಜ್ಞಾನಕ್ಕೆ ಯಾರೂ ಸಾಟಿ ಇಲ್ಲ. ಅವರ ಭೇಟಿ ನನಗೆ ಅಮೋಘ ಗಳಿಗೆ ಇದ್ದಂತೆ. ಲಂಡನ್ನ ಪಾಶ್ಚಿಮಾತ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಿದ್ದಾರೆ. ಅವರ ಸಂಗೀತ ಸಾಧನೆಯ ಹಾದಿಯಲ್ಲಿ ಇದು ಮತ್ತೊಂದು ಅಧ್ಯಾಯ, ವಿಶ್ವ ಮಟ್ಟದಲ್ಲೇ ಸದ್ದು ಮಾಡುತ್ತಿದೆ. ಈ ರೀತಿಯಾಗಿ ಹೇಳಿದವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು. ಒಂದು ಟ್ವೀಟ್ನಲ್ಲಿ ಅವರ ಬಗ್ಗೆ ಹೇಳ್ತಾರೆ, ಅಂದರೆ ಅವರನ್ನ ಮೆಚ್ಚದೇ ಇರುವಂತಹ ವ್ಯಕ್ತಿತ್ವಗಳೇ ಇಲ್ಲ. ಅಷ್ಟು ಇಷ್ಟಪಟ್ಟು ಸಂಗೀತ ಆ ಒಂದು ಸುಧೆಯನ್ನು ನಾವೆಲ್ಲರೂ ಆಸ್ವಾದಿಸ್ತೀವಿ ಅಂದರೆ ತಪ್ಪಲ್ಲ.

ಇವರ ಸಂಗೀತವನ್ನ, ಇವರ ಹಾಡುಗಳನ್ನ ಇಂದಿಗೂ ಕೂಡ ಆ ಒಂದು ಗೀತಾ ಚಿತ್ರದ ಹಾಡಿರಬಹುದು ಅಥವಾ ನೀನನ್ನ ಗೆಲ್ಲಲಾರೆ ಎನ್ನುವಂತಹ ಚಿತ್ರದ ಹಾಡಿರಬಹುದು, ಇತ್ತೀಚಿನ ದಿನಗಳಲ್ಲಿನ ಬಿಡುಗಡೆಯಾದಂತಹ ಬಿರುಗಾಳಿ, ಯಾವುದೇ ಚಿತ್ರ ಇರಲಿ, ನಾವು ಅವರು ಸೇರಿ ಹಾಡಿರ್ತಾರೆ, ಅವರ ಸಂಗೀತ ಇರುತ್ತೆ, ಆ ಒಂದು ಆಸ್ವಾದಿಸುವಂತಹ ರೀತಿಯೇ ಬೇರೆ. ಈ ರೀತಿ ಮಾಡೋಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ಅವರಲ್ಲಿರುವಂತಹ ಒಂದು ಅತ್ಯದ್ಭುತ ಕೌಶಲ್ಯ ಅಂದರೆ, ಸಂಗೀತದ ಉಪಕರಣಗಳು ಡಿಜಿಟಲೈಸ್ಡ್ ಆದಾಗ ಮೊದಲಿಗೆ ಕಂಪ್ಯೂಟರ್ನ ಬಳಸಿ ಸಂಗೀತ ನಿರ್ದೇಶನ ಮಾಡುವಂತಹ ಒಂದು ಪ್ರಯತ್ನ ಕೂಡ ಮಾಡಿದ್ರು ಅಂತ ಹೇಳ್ತೇವೆ. ಹಾಗೂ ಪಾಶ್ಚಾತ್ಯ ಸಂಗೀತದ ತರಂಗಗಳನ್ನು ಭಾರತೀಯ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರಗಳಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನುವಂತಹ ಒಂದು ಜ್ಞಾನ ನೈಪುಣ್ಯತೆ ಇದೆಯಲ್ಲ, ಅದನ್ನು ಮೆರೆದಂತಹ ಆರಂಭಿಕ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು ಇಳಯರಾಜ ಅವರು.

ಇಷ್ಟೆಲ್ಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಅನೇಕ ಅನೇಕ ಭಾಷೆಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾದಂಥ ಇವರಿಗೆ ಪ್ರಶಸ್ತಿಗಳ ಸುರಿಮಳೆನೇ ಸುರಿದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವುಗಳಲ್ಲಿ ಮುಖ್ಯವಾಗಿ ಬಹುಮುಖ್ಯವಾಗಿ ಹೇಳ್ತೇವೆ 2010 ಪದ್ಮಭೂಷಣ, 2018 ಪದ್ಮವಿಭೂಷಣ ಪ್ರಶಸ್ತಿಗಳು ಬಹುಮುಖ್ಯವಾಗಿವೆ. ಹಾಗೂ 2022 ಜುಲೈ ಈ ಒಂದು ಸಮಯದಲ್ಲಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿದ್ರು ಇಳಿಯರಾಜ ಅವರು. ಅಷ್ಟೇ ಅಲ್ಲ, ಫಿಲ್ಮ್ ಫೇರ್ ಅವಾರ್ಡ್ಸ್ ದಕ್ಷಿಣ ಭಾರತದ 5 ಫಿಲ್ಮ್ ಫೇರ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕೇರಳ ರಾಜ್ಯ ಪ್ರಶಸ್ತಿ ಸಂದಿದೆ, ನಂದಿ ಅವಾರ್ಡ್ಸ್ ಇವರಿಗೆ ಬಂದಿದೆ. ರಾಷ್ಟ್ರೀಯ ರಾಷ್ಟ್ರ ಪ್ರಶಸ್ತಿಗಳು 5 ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಹಾಗೂ ತಮಿಳು ರಾಜ್ಯ ಪ್ರಶಸ್ತಿ ಲಭಿಸಿವೆ ಇವರಿಗೆ ಚಿತ್ರ ಸಂಗೀತ ನಿರ್ದೇಶನಕ್ಕಾಗಿ.

ಚಿತ್ರ ಸಂಗೀತ ಕ್ಷೇತ್ರದಲ್ಲಿ ಸರಿಸುಮಾರು 40 ಹೆಚ್ಚು ವರ್ಷಗಳಿಂದ ಇದ್ರೂ ಕೂಡ ನಾನು ಇಂದಿಗೂ ಕೂಡ ಇಳೆಯರಾಜ ಅಂದ್ರೆ ಚಿಕ್ಕ ರಾಜ ಎಳೆಯರಾಜ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವಂತ ಸೌಹೃದಯಿ ವ್ಯಕ್ತಿತ್ವ ಇಳೆಯರಾಜ ಅವರದ್ದು. ಹಾಗಿರುವಾಗ ಇವರ ಹಾಡುಗಳು ನಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ. ಇವರ ಜನ್ಮದಿನಕ್ಕೆ ನಮ್ಮದು ಶುಭಾಶಯಗಳು ಅಂತ ಬಹಳಷ್ಟು ಕೇಳುಗರು ಸಂದೇಶವನ್ನ ಕಳಿಸಿದ್ದೀರಾ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇಳೆಯರಾಜ ಅವರ ಕಾರ್ಯಕ್ರಮವನ್ನು ಹೊತ್ತು ತಂದಿರುವುದು ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನ ರಮೇಶ್.

ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಗೆ ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ. ನಿಮ್ಮ ನಿರೂಪಣೆಯಲ್ಲಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ವಿನಯ್ ಪಾರ್ಥ ಸಾರಥಿ ಅವರು ಕನಕಪುರ ರಸ್ತೆಯಿಂದ ಹೇಳ್ತಾ ಇದ್ದಾರೆ, ಇಳಿಯರಾಜ ಅವರ ಬಗ್ಗೆ ಮಾತುಕತೆ ಚೆನ್ನಾಗಿದೆ ಅಂತ. ಕಲಾಭಾರತಿ ಕಾರ್ಯಕ್ರಮವನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ ಸೋಮಶೇಖರ್ ಅವರು ಹಂಪಸಾಗರದಿಂದ. ಹಾಗೂ ರಾಣಿ ಹಳೆಬೀಡು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕರಾದಂತಹ ಹಾಗೂ ಗಾಯಕರಾದಂತಹ ಇಳಿಯರಾಜ ಅವರ ಬಗ್ಗೆ ಮಾಹಿತಿ ಗೀತೆಗಳು ಎಲ್ಲ ತುಂಬಾ ಇಂಪಾಗಿದೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ಕಲಾಭಾರತಿಯ ತಾರೆ ಇಳಿಯರಾಜ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರು ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ನಮ್ಮ ಕನ್ನಡದ ಹಾಡುಗಳು ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿವೆ ಅಂತ ಹೇಳ್ತಾ ಇದ್ದಾರೆ ಚಿಕ್ಕೋಡಿ ತಾಲೂಕು ಜೋಡಕುರಳಿ ಲಗಮಣ್ಣ ಎಂಡ್ರ ವಿ ಅವರು. ಹಾಗೆ

ಸಂಗೀತ ನಿರ್ದೇಶಕ ಗಾಯಕ ಇಳಯರಾಜ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ. ಹಾಗೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಬಹಳಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಹಾಗೆ ನಮ್ಮ ಕನ್ನಡ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗದ ಅನರ್ಘ್ಯ ಸಂಗೀತ ಸಂತ ಸಂಗೀತ ತಂತ್ರಜ್ಞ ಸ್ವರಮಾಂತ್ರಿಕ ಗೀತ ರಚನೆಕಾರ ಸಂಯೋಜಕ ಗಾಯಕರಾದ ಬಹುತೇಕ ಎಲ್ಲ ಸಂಗೀತ ಉಪಕರಣಗಳನ್ನು ನುಡಿಸಬಲ್ಲ ಅದ್ವಿತೀಯ ಸಂಗೀತ ಸಾಮ್ರಾಟ್ ಶ್ರೀಯುತ ಇಳಯರಾಜ ಅವರ ಕಾರ್ಯಕ್ರಮದಲ್ಲಿ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು.

ತಮ್ಮ ಸಂಗೀತದ ಮೂಲಕ, ಹಾಡಿನ ಮುಖಾಂತರ ಹಾಗೂ ಕಾರ್ಯಕ್ರಮಗಳ ಮುಖಾಂತರ ಹೀಗೆ ಅವರು ನಮ್ಮ ಜೊತೆ ಸದಾ ಸಾಗಿ ಬರಲಿ. ಇಳಯರಾಜ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಆಯುರಾರೋಗ್ಯ ಹಾಗೂ ಸರಸ್ವತಿಯವರ ಪ್ರಸಾದದೊಂದಿಗೆ ಇನ್ನು ಹಲವು ಕಾಲ ಮುಂದಿಗೆ ಇರಲಿ ಅಂತ ನಾವೆಲ್ಲರೂ ಆಶಿಸ್ತೇವೆ. ಇಲ್ಲಿಗೆ ಕಲಾಭಾರತಿಯ ಕಾರ್ಯಕ್ರಮ ಸಂಪನ್ನವಾಯಿತು.

0: ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಬೀದಿ ಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿ ಬದಿ ವ್ಯಾಪಾರಸ್ಥ ಅಸ್ಲಂ ಪಾಷಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ ಅಂತ. ಬೀದಿ ಬದಿ ವ್ಯಾಪಾರಸ್ಥನು. ಚಿಕ್ಕಬಳ್ಳಾಪುರನಲ್ಲಿ ಹಳೆ ಸಿವಿಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದೇನೆಂದ್ರೆ 1,00,000 ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
1: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 1 ಜುಲೈ ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಜಾರಿಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬುಧವಾರ ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ ಹೊಸದಿಲ್ಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಅಡ್ವಾನ್ಸ್ ಫಲಿತಾಂಶ ಪ್ರಕಟಗೊಂಡಿದೆ. ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅವರು 12ನೇ ಸ್ಥಾನಕ್ಕೆ ಭಾಜನರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ, ನಿಟ್ಟೂರು, ಉಡೆಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5ನೇ ತಾರೀಖಿನವರೆಗೆ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2,00,000 ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25,00,000 ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವಾಗಿದೆ, ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಇಂದು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿರುವ ಸಂಸದ ಯದುವೀರ್ ಒಡೆಯರ್ ಚೆನ್ನೈನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಸಂಪರ್ಕ ವಿಸ್ತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಎಸ್ಎಸ್ಎಸ್ ರೈಲು ನಿಲ್ದಾಣ ಹಾಗೂ ಡಾ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ದ್ವೈ ಸಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ತಿಂಗಳ 19ರಂದು ಶುಕ್ರವಾರ ಗುಂಟ್ಕಲ್, ಧರ್ಮಾವರಂ, ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 90% ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ആകാശവാണി. ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
3: ನಮಸ್ಕಾರ,
2: ಬಹಳ ಸಂತೋಷ. ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನ್ನರಳ್ಳಿ ಊರ ಹೆಸರ ಅಥವಾ ಮನೆತನದ ಹೆಸರ?
3: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು, ಕನ್ನರಳ್ಳಿ ಅಂತ ಕುಗ್ರಾಮ ಅದೊಂದು. ಅಲ್ಲಿ ನಾನು ಬೆಳಿಲಿಲ್ಲ, ಆದ್ರೆ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಅಷ್ಟೇ. ಎಲ್ಲಿದ್ದೆ ನಾನು, ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ, ಹೊರತು ಇಲ್ಲೇ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
2: ಈಗ ಮೇಡಮ್ ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಳಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದಿರಿ, ಒಂದು ಬಹಳಷ್ಟು

0: ರಿಸರ್ಚ್ ವರ್ಕ್ ಮಾಡಿದಿರಿ, ಹಾಗೆ ಕೂಡ ವಿದೇಶಗಳಲ್ಲಿ ಕೆಲಸ ಮಾಡಿದಿರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದಿರಿ ಅಂತ ಕಾಣಿಸುತ್ತೆ. ಹೌದಾ? ಅದು ಬಹಳ ಒಂದು ಪ್ರೆಸ್ಟಿಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ? ಯಾಕೆ ನಮ್ಮ ಭಾಷೆಯನ್ನ ಬೇರೆ ದೇಶದವರಿಗೆ ಕಲಿಸುವಂತದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೇಡಮ್, ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದ್ರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗೆ ಹೇಳಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರಿ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಹೇಳಿ.
1: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲೇ ಇದ್ದಿದ್ದು. ಸರಿ, 7th ಸ್ಟ್ಯಾಂಡರ್ಡ್ ತನಕ ನಾನು ಕನ್ನಡ ಮೀಡಿಯಂ. ಒಂದು ಪಬ್ಲಿಕ್ ಲೈಬ್ರರಿ ಇತ್ತು ಪುಟಾಣಿದು
0: ಕೊಡ್ಲಿಪೇಟೆಲಿ.
1: ಕೊಡ್ಲಿಪೇಟೆನಲ್ಲಿ ಅಲ್ಲಿ ನಾನು ಹೋಗಿ ಪುಸ್ತಕಗಳು ತಗೋತಾ ಇದ್ದೆ. ನನಗೆ ಕೊಡ್ತಾ ಇರ್ಲಿಲ್ಲ, ನಿನಗೆ ಕೊಡೋ ಹಾಗಿಲ್ಲ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ನನಗೆ ಒಬ್ರು ಅತ್ತಿಗೆ ಇದ್ರು, ನನ್ನ ಹಿರಿಯಣ್ಣನ ಹೆಂಡತಿ, ಅವ್ರ ನೆಪ ಹೇಳಿ ತ್ರಿವೇಣಿ, ಆರ್ಯಾಂಬ ಪಟ್ಟಾಭಿ, ಎಂ ಕೆ ಇಂದಿರ, ನಾನು 4th ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನು ಮುಗಿಸಿದ್ದೆ.
0: 4th ಕ್ಲಾಸ್
1: ಓದೋದು ನನಗೆ
0: ಮನೆಯಲ್ಲಿ ವಾತಾವರಣ
1: ಇಲ್ಲ, ಇಲ್ಲವೇ ಇಲ್ಲ, ಯಾರೂ ಓದ್ತಾ ಇರ್ಲಿಲ್ಲ, ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
0: ಇನ್ನೊಂದು ಹೇಳಬೇಕು ಅಂತಂದ್ರೆ, ಕೊಡಗಿನ ಕೊಡ್ಲಿಪೇಟೆ ಶನಿವಾರ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿನ ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದುವಂತ.
1: ಆದ್ರೆ ಏನಂದ್ರೆ ಸರ್, ಅದೇನು ನನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಚಿಕ್ಕನಲ್ಲಿ. ನಾನು ಸುಮ್ನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳು ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನನ್ನು ಯಾವಾಗ ಕಳಿಸ್ತೀಯ ಸ್ಕೂಲ್ಗೆ ಅಂತ. ನಮ್ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮ ಅಮ್ಮಂಗೆ ಅದೇ ಆಶೆ, ಎಲ್ಲಿಂದ ಬಂತು ಇದೆಲ್ಲ ಅಂತ. ನನ್ಗೆ ಇನ್ನ ನೆನಪಿದೆ, ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು. ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬೇಕಿತ್ತು. ಇದು ನನಗೆ 4 ತುಂಬೋವಾಗ್ಲೇ ತಗೊಂಡೋಗಿ ಸೇರಿಸ್ಬಿಟ್ಟು, ನನ್ನ ಕಾಟ ತಡಿಯಕ್ಕಾಗಲಿಲ್ಲ. ಹಾಗಾಗಿ ಅದೇನೋ ಅಕ್ಷರ ಅನ್ನೋದು ನನ್ನನ್ನು ತುಂಬಾ ಹಿಡಿದಿಟ್ಕೋತಾ ಇದ್ದೆ. ಯಾವಾಗ್ಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನ್ಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು ಅಕ್ಷರ.
0: ಒಳ್ಳೆ ಮೋಹನ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಗೆ ಆಗ್ಲೇ ಕೂಡ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ದಿದ್ರೆ ಅಲ್ವಾ? 4th ತರಗತಿಗೆ ನೀವು ಕಾದಂಬರಿಗಳನ್ನ ಓದ್ತಾ ಇದ್ರಿ ಅಂತ ಹೇಳಿದಾಗ
1: ಕಾದಂಬರಿ ಆ ಲೈಬ್ರರಿನಲ್ಲಿ ಇದ್ದು ಬಿದ್ದಿದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ.
0: ಅಂದ್ರೆ ಓದುವ ಅಭ್ಯಾಸ, ಹವ್ಯಾಸ, ಪ್ರೀತಿ
1: ಗೀಳಾಗ್ಬಿಟ್ಟಿತ್ತು ನನ್ಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದೆ. ಇಲ್ಲದೆ ಇದ್ರೆ ಅಕ್ಷರ ತಿದ್ದುತ್ತಾ ಇದ್ದೆ, ಇಲ್ಲದೆ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಅದೇನು ಅಕ್ಷರ, 5th ಕ್ಲಾಸಿಗೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು ABCD. ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ನೆ ಹಿಂಗೆ ಬರ್ತಾ ನಮ್ಮ ಅಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನು ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೇನೆ. ಕನ್ನಡ ಇಂಗ್ಲಿಷು ಆಮೇಲೆ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ 5th ಕ್ಲಾಸಲ್ಲಿ ನಮ್ಗೆ ABCD, ಕ್ಯಾಟ್, ಬ್ಯಾಟ್, ರಾಟ್, ಆಮೇಲೆ ಇನ್ನೊಂದು ಸಣ್ಣ ಸಣ್ಣದು. ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ. ನನ್ಗನ್ಸುತ್ತೆ ಅನುವಾದ ಅನ್ನೋದು ಬಂದಿದ್ದಲ್ಲಿಂದ. ನಾನು
0: ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ ಅಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ PhD ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂತ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ? ಅಂದ್ರೆ ನಿಮ್ಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು.
1: ಭಾಷಾ ಪ್ರೀತಿ ನಂದು, ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು, ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ. ಕನ್ನಡ ಇದು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಇದನ್ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು, ಯಾಕಂದ್ರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, 4th ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನ ಓದ್ ಮುಗಿಸಿದ್ದೆ. ನಾನು ಇಂಗ್ಲಿಷ್ ಓದ್ಕೋಬೇಕು, ಅದು ನನ್ಗೆ ಕಾಲೇಜಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನ್ಗೆ ಆಕ್ಚುಲಿ ನಾನು ಮಾಡಿದ್ BSc ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ MSc ಮಾಡೋದೇ ಕಷ್ಟ, ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷ್ ಗೆ ಅಪ್ಲೈ ಮಾಡಿದೆ. ಕನ್ನಡದಲ್ಲಿ ತಕ್ಷಣ ಸಿಕ್ತು ನಂಗೆ MA ಫಸ್ಟ್ ಲಿಸ್ಟ್ ಅಲ್ಲೇ, ಬಟ್ ನನ್ಗೆ ಇಂಗ್ಲಿಷ್ MA ಮಾಡಿಟ್ಟಿವು. ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ, ಇಂಗ್ಲಿಷ್ MA ಮಾಡಿದ್ರೆ ಕೆಲಸ ಸಿಗುತ್ತೆ.
0: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ
1: ಹೇಳ್ಬೋದು. ಒಂದ್ತರದಲ್ಲಿ MA ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, MSc ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಬಿಟ್ವೀನ್ ಕನ್ನಡ ಆ್ಯಂಡ್ ಇಂಗ್ಲಿಷ್, ಯಾಕೆಂದ್ರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದರೆ ಹಳಗನ್ನಡ ಅಷ್ಟು ಓದಿರಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬ ಬಿ ಎಂ ಶ್ರೀ ಇಂಗ್ಲಿಷ್ ಗೀತಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನೂ ನನ್ನ ಬಾಯಲ್ಲಿದೆ ಈವಾಗ್ಲೂ. ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸ್, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗೆ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ ಎಂ ಎ ಮಾಡಿದ್ದಕ್ಕೆ. ಆಮೇಲೆ ಕೆಲಸಕ್ಕೆ ಸೇರಿದ್ಮೇಲೆ ನಾನು ನನ್ನ ಎಂ ಫಿಲ್ ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನು. 18 ಕತೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರದೆ ವೈದೇಹಿನ ಹೇಗೆ ಓದಬೇಕು ಅಂತ. ನನಗೆ ಏನು ಅಂದರೆ ಬರೀ ಟ್ರಾನ್ಸ್ಲೇಷನ್ ನನ್ನ ಗುರಿ ಅಲ್ಲ, ಅದನ್ನೇನು ಈಗ ಗೂಗಲ್ ಟ್ರಾನ್ಸ್ಲೇಟು ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದರೆ ನನಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರೀಬೇಕು, ಹೇಗೆ ಓದಬೇಕು, ವೈದೇಹಿನ ಹೇಗೆ ಓದಬೇಕು, ಅಕ್ಕಮಹಾದೇವಿನ ಹೇಗೆ ಓದಬೇಕು, ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥ ಅಮೆರಿಕನ್ ರೈಟರ್ಸು ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರೊಡಕ್ಷನ್ ಇರುತ್ತೆ. ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
0: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದಾಗ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತು. ನೀವು ಫುಟ್ ನೋಟ್ ಬರೀಬೇಕು ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ಬೇಕು ಅಲ್ವಾ? ಬಹಳಷ್ಟು ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದೋ ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ, ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನು ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗೋ ಅಂತ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದ್ದಾರೆ ಅಲ್ವಾ?
1: ತುಂಬಾ ಜನ ಮಾಡ್ತಾರೆ,
0: ಗುರುತಿಸ್ಕೊಂಡ್ರು ತುಂಬಾ ಕಡಿಮೆ ಅಲ್ವಾ? ಆ ನಿಟ್ಟಿನಲ್ಲಿ
1: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ 3 ನನ್ನ ಎಂ ಫಿಲ್ ಥೀಸಿಸ್ ರಿಸರ್ಚ್ ವಿಮೆನ್ ಸ್ಟಡೀಸು, ವಿಮೆನ್ ರೈಟರ್ಸು ಕನ್ನಡದಲ್ಲಿ, ಜೊತೆಗೆ ನಾನು ಒಂದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದರೆ ಅದೊಂದನ್ನೇ ನಾನು ಓದಲ್ಲ, ಅದರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬ ಇಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದ್ದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ.
0: ಓಕೆ,
1: ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅನಂತಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನೂ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಬಳು ಹುಚ್ಚಿ ಆ ಬೆಕ್ಕಿನ ಕಣ್ಣಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನು ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ.
0: ಓಕೆ,
1: ಇದೆಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂನ ಇಂಗ್ಲೀಷಲ್ಲಿ ತರೋದಕ್ಕೆ ನನಗೆ ಏನೇನು ಸಲಕರಣೆ ಬೇಕು. ಅಲ್ಲಿ ಇಂಗ್ಲೀಷಲ್ಲೂ ನಾನು ಓದ್ಕೋತೀನಿ ಯಾವ ಥರ ಹುಚ್ಚಿಯರು ಅಲ್ಲಿ ಸೃಷ್ಟಿಯಾಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದೇಹಿ ಹಕ್ಕುನ ನಾನು ಇಂಗ್ಲೀಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ಥರದ ಭಾಷೆನ ಬಳಸಬೇಕು, ಅದು ಇಂಗ್ಲೀಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದೇಹಿ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ. ಯಾಕೆ ಈ ಪದ, ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರಿಸ್ಕೊತಾ ಇರ್ತೀರ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ಗೆ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕಥೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸ್ದಾಗ ಇಂಟ್ರೊಡಕ್ಷನ್ನು, ಕ್ರಿಟಿಕಲ್ ಇಂಟ್ರೊಡಕ್ಷನ್ನು, ಮತ್ತೆ ಟೆಕ್ಸ್ಟು, ಮತ್ತೆ ವೈದೇಹಿದು ಬೇರೆ ಬೇರೆ ಕಥೆಗಳೆಲ್ಲ ತಂದಾಗ ಸುಮಾರು 3 ನಾನು ಅದನ್ನು ಮಾಡಿದ್ದೆ. ಹೋಗಿದ್ದೀನಿ, ಅವರಿಗೆ ಇಷ್ಟು ಇಷ್ಟ ಆಯ್ತಂದ್ರೆ ಅದು ಅಂದರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ಕ ಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ನಿಂದ ಆಗೋದು. ಹಾಗಾಗಿ ನನಗೆ ಅದು ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಮ್. ಐ ಆಮ್ ಇಂಟ್ರೊಡ್ಯೂಸಿಂಗ್ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದರೆ ಈಗ ಇಂಡಿಯಾದಲ್ಲೇ ಇಷ್ಟು ಭಾಷೆಗಳಿರಬೇಕಾದ್ರೆ ನಮಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕು. ಈಗ ಬಸವ ಪುರಾಣನಾದರೂ ಬಂದಿದೆ, ಅಕ್ಕಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ಗೆ ಗೊತ್ತಿಲ್ಲ.

0: ಸೊ ಅವಳನ್ನ ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಸಹ ನನ್ನ ಆಡಿಯನ್ಸು ಒಬ್ಬ ಬೆಂಗಾಲಿ, ಒಬ್ಬ ತಮಿಳು, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದ್ರೆ ಒರಿಸ್ಸಾದಲ್ಲಿ ಯಾವುದೋ ಒಬ್ಳು ಇರೋಳು ಅಥವಾ ರಾಜಸ್ಥಾನಿ, ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು. ಬರೀ ಮೀರಾನ ಓದ್ಕೊಳ್ಳೋಕ್ಕಾಗಲಿ, ಅದು ಅದು ಒಂದು ದೊಡ್ಡ ಮೂವ್ಮೆಂಟ್. ತಮಿಳ್ನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿ ಇಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯ್ತು? ಏನನ್ನ ಹೇಳಕ್ ಪ್ರಯತ್ನ ಪಡ್ತಾರೆ ಅಂದ್ರೆ, ಅದನ್ನ ನೀವು ಕನೆಕ್ಟ್ ಮಾಡ್ದೇನೆ ಬರೀ ಅಕ್ಕ ಮಹಾದೇವಿನ ಓದಕ್ಕೆ ಆಗೋದೇ ಇಲ್ಲ. ಅದು ಯಾವಾಗ ಇಂಗ್ಲಿಷಿಗೆ ಬಂದಾಗ, ಇಂಗ್ಲಿಷ್ಗೆ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಭಕ್ತಿ ಮೂವ್ಮೆಂಟ್ ಅಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದೇ ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನು ಅರ್ಥ ಮಾಡುತ್ತೆ, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
1: ಅಂದ್ರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೇನಿದೆಯಲ್ಲ, ಅದನ್ನ ಬೇರೆ ಕಡೆಗೆ ನಾವು ಅಂದ್ರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಕಲೆಯನ್ನ ಬೇರೆ ಹೊರದೇಶಕ್ಕೆ ತಲುಪಿಸಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲಿಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ, ಆ ಸುಖ ಇದೆ. ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳೋದು. ಯಾಕೆಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ?
0: ಕರೆಕ್ಟ್.
1: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡಬಹುದು, ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರು ಸಿಗುತ್ತೆ, ಮಾಡಬಹುದು. ಅದನ್ನ ಅರ್ಥಕೊಂಡು ಮಾಡ್ಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕೆ ನೀವು 12 ಅನುವಾದಗಳನ್ನ ಮಾಡಿದ್ರಿ, ಯಾವ್ಯಾವ್ದು ಮಾಡಿದ್ರಿ ಅದನ್ನ ಹೇಳಬಹುದಾ?
0: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮ್ ಅಲ್ಲಿ ಬಂದಿದೆ ಸರ್.
1: ಓಕೆ,
0: ಅದು ನನ್ನ ಎಮ್ ಫಿಲ್ ರಿಸರ್ಚ್ ಸೂಪರ್ವೈಸರು ಅದನ್ನ ಎಡಿಟ್ ಮಾಡಿದ್ದೆ, ಪ್ರೊಫೆಸರ್ ಸೂಜಿ ತಾರು ಅಂತ. ಅದರಲ್ಲಿ 20th ಸೆಂಚುರಿ ರೈಟಿಂಗ್ ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯೂರೋಪ್ ಇಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದ್ರೆ ನನ್ಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದ್ರೆ, ಹೆಣ್ಣಿನ ನೋವಿದೆ ಅಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲ ಕಡೆ ತಳೆದಿದೆ, ಆದ್ರೆ ಅನುಭವಿಸ್ತಾ ಇರೋ ನೋವು ಒಂದೇ ತರ ಇರತ್ತೆ
1: ಖಂಡಿತ
0: ಅಂತ ಹೇಳೋದನ್ನ ನನ್ನ ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದ್ರೆ ಹೆಂಗ್ಸು ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ಇಲ್ಲದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟ್ನ ತೆಗೆದು ನಾನು ಅದನ್ನೆಲ್ಲ ಹೆಣದು ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನ ಒಂದು ಮಾಡಿದೆ. ಅದಾದ್ಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಟ್ಟೆ ಕೊಡ್ತೇನೆ. ಯಾಕೆಂದ್ರೆ ನೀವು ಓದ್ಬೇಕಾದ್ರೆ ಬರೀ ಒಂದು ಕಥೆನ ಓದ್ತಾ ಇರಲ್ಲ, ಆ ಬ್ಯಾಕ್ಗ್ರೌಂಡ್ ಇಂದ ಓದಿ ಇದನ್ನೆಲ್ಲ ಹೇಳೋದು ನಂಗೆ ಮುಖ್ಯ ಆಗಿತ್ತು. ಅಂದ್ರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕಂದ್ರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂತ ಶಕ್ತಿನೂ ಇರುತ್ತೆ, ಅವ್ರು ತಾಯಿಯರಲ್ವಾ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದು, ಡಿಫ್ರೆಂಟ್ ವಿಮೆನ್ ರೈಟರ್ಸ್ನ ಇದು ಮಾಡ್ಕೊಂಡು ಕತೆ ಹೇಳುವೆ ಅಂತ ಹೇಳ್ಬಿಟ್ಟು ಒಂದು 16 ರೈಟರ್ಸ್ ಏನೋ ಅವ್ರ ಬಗ್ಗೆ ಒಂದು ಕತೆನ ಆರಿಸ್. ಮಹಾಶ್ವೇತಾ ದೇವಿ ಜ್ಞಾನಪೀಠ ಪ್ರಶಸ್ತಿ, ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್ ಅದು ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು, ಏನ್ ಅವ್ರ ನೋವುಗಳು. ಯಾಕಂದ್ರೆ ಅವಳು ಯಾವಾಗ ವ್ಯಕ್ತಪಡಿಸೋಕ್ ಶುರು ಮಾಡಲ್ಲ, ಈಗ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು, ಆದ್ರೆ ಈಗ ಅದನ್ನ ಕಾವ್ಯ ಅಂತ ಓದ್ತೀವಿ ನಾವು. ಆದ್ರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ಮುಖ್ಯ, ತುಂಬಾ ದಮನ ಒಳಗಾದಂತ ಹೆಂಗಸರು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನೀವು ಮಾತಾಡ್ತಾನೆ ಕೂಡ ನಾನು ಇಂಟ್ರಪ್ಟ್ ಮಾಡ್ತೀನಿ. ಏನಂತಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ಬರವಣಿಗೆಗಳನ್ನ ನೋಡ್ತಾ ಇದ್ರೆ, ಟ್ರಾನ್ಸ್ಲೇಷನ್ ವರ್ಕ್ ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳ ಕಷ್ಟದಿಂದ ಬಂದಂತಹ ರೀತಿ, ಇನ್ನು ಕಷ್ಟದಲ್ಲೇ ಇದ್ದಾಳೆ ಅಂತ ಅನ್ಕೋಣ. ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನ್ಸಿದ್ದೆ?
0: ಯಾಕಂದ್ರೆ ನಾನು ಕಷ್ಟಪಡ್ತಾ ಇದ್ದೆ, ವಿದ್ಯಾಭ್ಯಾಸನು ಏನು ಸುಲಭವಾಗಿ ಬರಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡನೆ ಅದನ್ನ ತಗೊಂಡಿದ್ದೀನಿ. ನನ್ನ ಗ್ರಾಜುಯೇಷನ್ ಆಗಲಿ, ಪೋಸ್ಟ್ ಗ್ರಾಜುಯೇಷನ್ ಆಗಲಿ, ಅಥವಾ ನನ್ನ ಕೆಲಸ ಆಗಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನ ಹುಡುಕೊಳ್ಳಕ್ಕೆ ನಾನು ತುಂಬಾ ಅಂದ್ರೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ನಮ್ಮಮ್ಮ ದೊಡ್ಡ ಶಕ್ತಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದ್ಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡಿಸ್ಕೋತಾಳಲ್ಲ, ಗ್ರಾಜುಯೇಷನ್ಗೆ ಬಿ ಎಸ್ಸಿಗೆ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು ಒಂಚೂರು ಒಂದ್ ಇಡ್ಲಿ ತಿನ್ನೋದು ಇದನ್ನು ಓದಕ್ಕೆ
1: ಕಳ್ಸಿ.
0: ಅಯ್ಯೋ ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತನೂ ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕಿನ ತರ ಬರಲ್ಲ ನನ್ಗೆ. ಅಕಸ್ಮಾತ್ ಏನಾದ್ರು ಬೈಕಂದ್ರೆ ಇದಕ್ಕೆ ನಾನು ನಿನ್ನ ಓದಿಸಿದ್ದು ಅಂತ ನಮ್ಮ ಅಮ್ಮ ಎಬ್ಬಯ್ಯವರು. ನಾನು ಹೇಳ್ತಾ ಇದ್ದೆ ಅದೇನು ಓದಿಸಿದ್ದು ಓದಿಸಿದ್ದು ಅಂತ ಹೇಳ್ತೀರ, ನಿಮ್ಮ ಮಗನಿಗೂ ಓದಿಸಿದ್ರಲ್ಲ, ಅವನ್ದು ಹಕ್ಕು, ನಂದಾದ್ರೆ ಭಿಕ್ಷೆ. ಅಂದ್ರೆ ಈ ಆಟಿಟ್ಯೂಡ್ ಇನ್ನೂ ಹೋಗಿಲ್ಲ, ಹಾಗಾಗಿ ಅದರಲ್ಲಿ ನನಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸಿದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದೆ ಅಲ್ಲ, ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನಗೆ ತುಂಬಾ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದ್ರೆ ಏನೂ ಸವಲತ್ತುಗಳೇ ಇಲ್ದನೆ ಇರಬೇಕಾದ್ರೆ ಮಕ್ಕಳನ್ನು ಬೆಳೆಸ್ತಾರೆ, ಇದನ್ನು ನಿಭಾಯಿಸ್ತಾರೆ, ಅದನ್ನು ನಿಭಾಯಿಸ್ತಾರೆ, ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇದೆ.
1: ಓಕೆ, ಈಗ ಮೇಡಮ್ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ.
0: ಹೌದು
1: ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
0: ಇನ್ನೂ ಬೇರೆ
1: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವುದಕ್ಕೂ ಧಕ್ಕೆ ಆಗಬಾರ್ದು ಅಂತ. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
0: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದು ಇದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು ಅಂತ ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದೊಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು ಹಿಡಿತ ಬೇಕಾಗತ್ತೆ, ಇನ್ನೊಂದು ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ. ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಸಲ ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನಗೆ, ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ವರ್ಷದ ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರಲಿಲ್ಲ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ ಅದು ಮಾಡ್ದೇನೆ ಇರೋದೇ ಒಳ್ಳೇದು.
1: ಆತ್ಮತೃಪ್ತಿ ಬೇಕು.
0: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡುವಂತದಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸ್, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗೆ ತುಂಬಾ ಕಾಡ್ಬೇಕು ಅದನ್ನ. ನನಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ, ನಾನು 6 ತಿಂಗಳಿಂದ ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನೂ ನನ್ನ ಕಾಡ್ತಾ ಇದ್ದೀನಿ, ಇದು ಏನಕ್ಕೆ ಇದನ್ನ ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡ್ದೆ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತ, ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರಡಕ್ಷನ್ ಬರದೆ, ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯಿಟ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನು ಬರೀ ಪ್ರೀತಿ, ಪ್ರೀತಿ ಕವಿ, ಪ್ರೇಮದ ಕವಿ ಅವನು, ಅದನ್ನ ನೀವು ಸುಮ್ಮನೆ ಪ್ರೇಮ ಪ್ರೀತಿ ನಾವು ಇಷ್ಕ್ ಮೊಹಬ್ಬತ್ ಅಂತೀವಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನು ನಡೀತು ಘಟನೆಗಳು ಅಂದ್ರೆ ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದ್ರೆ ಅವನು ಅದನ್ನ ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ
1: ಈಗ ನೀವು ಅನುವಾದಕಿಯಾಗಿ, ಇಂಗ್ಲಿಷ್ ಪ್ರೊಫೆಸರ್ ಆಗಿ, ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡ್ ಅಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು?
0: ಒಂದು ನನಗೆ ಈಗ ಅಮೆರಿಕದಲ್ಲಿದ್ದಾಗ ನನಗೆ ಬ್ಲ್ಯಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂತ ಅವರ ನೋವುಗಳು ಇದೆಯಲ್ಲ, ಬ್ಲ್ಯಾಕ್ ಲಿಟ್ರೇಚರ್ನ ತುಂಬಾ ಓದ್ಕೊಂಡೆ ನಾನು ಅಲ್ಲಿದ್ದಾಗ, ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವ, ನಮ್ಮ ಮನಸ್ಸಿನ ಶ್ರೀಮಂತಿಕೆ ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ ನನಗೆ ಆ ಥರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ನನಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗೋಕ್ಕೂ ನಂಗೆ ಆಸಕ್ತಿ ಇತ್ತು. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನಗೆ ನ್ಯೂಜಿಲೆಂಡ್ ಅಲ್ಲಿ ನಾನು ರೆಫ್ಯೂಜೀಸಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೆ. ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ, ಇಂಗ್ಲಿಷೇ ಬರಲ್ಲ ಅವರಿಗೆ, ಎ ಬಿ ಸಿ ಡಿನು ಬರಲ್ಲ ಅಲ್ಲಿಂದ. ಇಲ್ಲಿ ಇಂಗ್ಲಿಷೇ ಬರದೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬಾ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್. ವರ್ಷದ ಹಿಂದೆನೆ ಬರೆಯೋಕೆ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀ ಇನ್ವೆಂಟ್ ಮೈ ಸೆಲ್ಫ್, ಯು ನೋ, ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡ್ಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮ್ಗೆ ಒಂದು ಬೋರ್ ಹೊಡಿಯೋಕೆ ಶುರು ಆಗುತ್ತೆ, ನಮ್ಮ ಧ್ವನಿಗೆ ನಮ್ಗೆ ಆಕಳಿಕೆ ಬರುತ್ತೆ. ಇದೆಲ್ಲಾನು ಆಗ್ತಾ ಇರ್ಬೇಕಾದ್ರೆ ಬರವಣಿಗೆ ಒಂದು ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ. ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಸಂವಾದ ಇರುತ್ತೆ, ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್, ಮತ್ತೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದ್ರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದೇ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟಲ್ ಆಗಿರುತ್ತೆ. ಸೊ ಐ ನೀಡ್ ಟು ಮೆಜರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಂಗಾಗಿ
1: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ ಕಷ್ಟಪಟ್ಟು ಇಷ್ಟಪಟ್ಟು ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು ಕಷ್ಟ ಅಂದರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟೋ ಕಷ್ಟವನ್ನು ಬಿಟ್ಟಿರಿ ಅರ್ಧ ಗಂಟೆಲಿ ಖಂಡಿತ ಹೇಳಲಿಕ್ಕೆ ಆಗಲ್ಲ, ನಿಮ್ಮ ವರ್ಕ್ ಅನ್ನು ಅರ್ಧ ಗಂಟೆಲಿ ಖಂಡಿತ ಹೇಳಕ್ಕಾಗಲ್ಲ.
0: ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫೆಮಿನಿಸಂ ಅನ್ನೋದು ಒಂದು ಪ್ರಿನ್ಸಿಪಲ್, ಕೆಲವೊಂದ್ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್. ಯಾಕಂದ್ರೆ ಫೆಮಿನಿಸಂ ಅಂದ್ರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹ್ಯಾವ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್, ಮೀನಿಂಗ್ ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಅಂಡ್ ವಿಮೆನ್ ಇನ್ ಮೈ ಲೈಫ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿ ಜೊತೆ ಬಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸಾಧ್ಯ ಅಂತೂ ಆಗಲಿಲ್ಲ. ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು, ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಟೀಚ್ ಮಾಡಿ, ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು, ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ, ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿ ಅವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನ್ನರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಉಳಿಯಾರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ನಿಮ್ಮೂರ ಶಾಲಾ ಸೌಕರ್ಯ. 6:15 ಆರೋಗ್ಯ ಭಾಗ್ಯ, ಫುಡ್ ಪಾಯ್ಸನ್ ಕುರಿತು ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಫಿಜಿಸಿಯನ್ ಡಾಕ್ಟರ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಆರು ಗಂಟೆ 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನ. ಈ ರಾತ್ರಿ 9:30 ನಾಟಕ ಆನೆಯ ಕಥೆ, ಮೂಲ ಸಪಾನ್ ಜ್ಯೋತಿ ಠಾಕೂರ್, ಕನ್ನಡಕ್ಕೆ ಪರಶುರಾಮ್ ಜಿ ಮಾಳಗಿ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ.

ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಜಾನ್ ಬಿ ಹಿಗ್ಗಿನ್ಸ್ ರವರ ಹಾಡುಗಾರಿಕೆ ಧ್ವನಿ ಮುದ್ರಣ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು.

ಇದುವರೆಗೆ ನಿಲಯದಿಂದ ಈ ಸಂಜೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಟ್ಟಿಗೆ

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ ತಜ್ಞರು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ. ಈ ಹೃದಯಕ್ಕೆ ಬಂದು ಒದಗುವಂತ ತೊಂದರೆಗಳು ಸಮಸ್ಯೆಗಳು ನೂರಾರವ. ಆದ್ರೆ ನಾವು ಹೃದಯಾಘಾತನೇ ಒಂದೇನೋ ಅನ್ನುವ ಮಟ್ಟಿಗೆ ನಮ್ಮ ಜ್ಞಾನವನ್ನ ಸೀಮಿತಗೊಳಿಸ್ಕೊಂಡಿವಿ. ಆದ್ರೆ ಹೃದಯಕ್ಕೆ ಕಾಡುವಂತ ತೊಂದರೆಗಳು ಅನೇಕ ಇವೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ. ಮಕ್ಕಳಲ್ಲಿ ಜನ್ಮಜಾತ ಹೃದಯದ ತೊಂದರೆಗಳು ಏನ್ ಕಂಡು ಬರಬಹುದು, ಮತ್ತೆ ಈ ತರಹದ ತೊಂದರೆಗಳು ಕಂಡು ಬಂದಾಗ ನಾವು ಏನ್ ಮಾಡಬೇಕು ತಕ್ಷಣದಲ್ಲಿ, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಂಎಸ್ ರವೀಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರವೀಂದ್ರ ಅವರು.
2: ನಮಸ್ಕಾರಗಳು, ಧನ್ಯವಾದ.
1: ನಾವು ಹೃದಯದ ಸಮಸ್ಯೆಗಳು, ಹೃದಯದ ತೊಂದರೆ ಅಂದ್ರ ದೊಡ್ಡವರೊಳಗ ಕಂಡು ಬರ್ತದ. ಒಂದು ಮನುಷ್ಯನಿಗೆ ವಯಸ್ಸಾತು ಅಂದ್ರ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಕಾಣಿಸ್ತಾವ ಅನ್ನೋದು ಒಂದು ಜನಸಾಮಾನ್ಯರ ನಂಬಿಕೆ. ಇದು ಮಕ್ಕಳಲ್ಲೂ ಕಂಡು ಬರ್ತದ ಅನ್ನೋದಕ್ಕೆ ತಾವೇನ್ ಹೇಳ್ತೀರಿ?
2: ವಯಸ್ಕರಲ್ಲಿ ಬಂದಂತಹ ಹೃದಯ ರೋಗಗಳನ್ನ ನಾವು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಜೀವನ ಕ್ರಮ ಅನುವಾಗಿ, ಅವರ ಜೀವನ ಶೈಲಿಯಲ್ಲಿ ಹೇಗಿದ್ದಾರೆ ಅನ್ನೋದ್ರ ಹೊಂದಿಕೆಯಾಗಿ ಈ ರೀತಿಯಾದಂತಹ ಕಾಯಿಲೆಗಳನ್ನು ಕ್ರಮೇಣ ಕಂಡು ಬಂದಿರ್ತದೆ. ಇಂಥ ಸಮಯದಲ್ಲಿ ಅನುವಂಶಿಕವಾದಂತಹ ಕಾರಣಗಳು ಸಹ ಇರ್ತದೆ. ಯಾಕೆಂದ್ರೆ ತಂದೆ ತಾಯಿಗಳಿಗೂ ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟಿಸ್ ಇತ್ತು, ಇಂತಹ ಎಲ್ಲಾ ಇತರೆ ಯಾವುದು ಕಾಯಿಲೆಗಳು ಇರ್ತವೆ ಅವು ಸಹ ಹೃದಯ ರೋಗವನ್ನು ಹೆಚ್ಚಿಗೆ ಮಾಡಲು ಕಾರಣವಾಗಿರ್ತದೆ. ಆದ್ರೆ ಮಕ್ಕಳ ಸಂದರ್ಭ ಬಂದಾಗ, ಮಕ್ಕಳ ಬಗ್ಗೆ ವಿಷಯ ಬಂದಾಗ, ಮಕ್ಕಳ ಹೃದಯಗಳು ಇಂತಹ ಯಾವುದೇ ಜೀವನ ಶೈಲಿಯಿಂದ ಬಂದಿರುತ್ತೆ ಅನ್ನುವುದಕ್ಕಿಂತ ಇವುಗಳು ತಾಯಿಯ ಗರ್ಭದಲ್ಲೇನೆ ಬೆಳವಣಿಗೆ ಆಗುವಂತಹ ಕಾಲಘಟ್ಟದಲ್ಲಿ ಆ ಬೆಳವಣಿಗೆಯ ನ್ಯೂನ್ಯತೆಗಳಿಂದ ಹೃದಯ ರೋಗ ಸಂಭವಿಸುವಂತಹ ಸಂಭಾವನೆಗಳು ಇರುತ್ತದೆ. ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಹೃದಯ ರೋಗದ ನಿರ್ಮಾಣ ಅಂದ್ರೆ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ನಾವು ದೊಡ್ಡವರಲ್ಲಿ ಹೇಗೆ ಕೊರೋನರಿ ಹಾರ್ಟ್ ಡಿಸೀಸ್ ಅಂತೀವಿ, ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತೀವಿ, ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್ ಅಂತೀವಿ, ಅದೇ ರೀತಿ ಮಕ್ಕಳಲ್ಲಿ ನ್ಯೂನತೆಗಳು ಹೃದಯ ರೋಗದ ಬೆಳವಣಿಗೆಯಲ್ಲಿ ಆಗುವುದರಿಂದ ಅದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನಂದ್ರೆ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಇರುವುದು, ಅಂದ್ರೆ ಹೋಲ್ ಇನ್ ದ ಹಾರ್ಟ್. ಇದಲ್ಲದೆ ಹೃದಯ ರೋಗದ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಮತ್ತೆ ಆರ್ಟ್ರೀಸ್ ಇರ್ಬೋದು, ವೈನ್ಸ್ ಇರ್ಬೋದು, ಅದರಲ್ಲೂ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅವೆಲ್ಲ ಇದೇ ಒಂದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಎಂಬುವ ಕ್ಲಾಸಿಫಿಕೇಶನ್ ಅಥವಾ ಆ ಒಂದು ವಿಭಾಗಕ್ಕೆ ಸೇರಿಸಲಾಗುತ್ತದೆ. ಅದೊಂದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಬಹುದು. ಮಕ್ಕಳ ವೈದ್ಯರು ಮಗುವಿನ ಹೃದಯವನ್ನು ತಮ್ಮ ಸ್ಟೆತೋಸ್ಕೋಪ್ ಇಂದ ಪರೀಕ್ಷೆ ಮಾಡುವಾಗ ಹಾರ್ಟ್ ಸೌಂಡ್ಸ್ ಅಂದ್ರೆ ಹೃದಯದ ಬಡಿತದ ಸದ್ದುಗಳಲ್ಲಿ ಒಂದು ಬದಲಾವಣೆ ಕಂಡು ಬರುತ್ತದೆ, ಅಥವಾ ಒಂದು ಎಕ್ಸ್ಟ್ರಾ ಸೌಂಡ್ ಮರ್ಮರ್ ಅಂತ ಹೇಳ್ತೀವಿ, ಅದನ್ನ ಕಂಡು ಬಂದಾಗ ಅವರು ದಟ್ ವಿಲ್ ಬಿ ದ ಫಸ್ಟ್ ಸಂಕೇತ ಅಥವಾ ಫಸ್ಟ್ ಹಿಂಟ್ ಟು ಸಸ್ಪೆಕ್ಟ್ ಅಂದ್ರೆ ಮಗುವಿಗೆ ಒಂದು ಹೃದಯದಲ್ಲಿ ನ್ಯೂನತೆ ಇರಬಹುದು ಇಂದ ಶುರು ಆಗುತ್ತೆ.
1: ಈಗ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭವತಿ ಆದಾಗ ಅವಳು ಡೆಲಿವರಿ ಆಗುವವರೆಗೂ ಗರ್ಭಾವಸ್ಥೆಯ ಸಂಪೂರ್ಣ ಅವಧಿಯಲ್ಲಿ ಸಾಕಷ್ಟು ಸಲ ಅವಳಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿರ್ತೀರಿ. ಪ್ರತಿ ಸತಿನೂ ಆರೋಗ್ಯವಂತ ಮಗುವಿನ ಲಕ್ಷಣಗಳ ಬಗ್ಗೆ ಆಗಲಿ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ವೈದ್ಯರು ಸಮಾಲೋಚಿಸಿ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅನ್ನೋ ಸೂಚನೆ ಗೊತ್ತಾಗಲ್ವಾ?
2: ಬಹಳ ಮುಖ್ಯವಾದಂತಹ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದ್ರೆ ಮೇಡಮ್, ಈಗ ಶುರುವಾದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮುಖ್ಯವಾಗಿ ಮಕ್ಕಳಲ್ಲಿ ಆಗುವಂತಹ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟ ತೊಂದರೆಗಳಾದಂತಹ ಹೈಡ್ರೋಕೆಫಲಸ್, ಮತ್ತೆ ಲಿಂಬ್ ಅನಾಮಲೀಸ್, ಕಿಡ್ನಿ ಅನಾಮಲೀಸ್, ಇದ್ರ ಬಗ್ಗೆ ಇದುವರೆಗೂ ಹೆಚ್ಚಿಗೆ ಮಾಹಿತಿ ಮತ್ತೆ ಗಮನ ಕೊಡ್ತಾ ಇದ್ವಿ. ಆದ್ರೆ ಯಾವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅನ್ನುವಂತಹ ಒಂದು ಹೊಸ ವಿಭಾಗ ಬೆಳವಣಿಗೆ ಆಗಿದೆ, ಸೋನೋಗ್ರಫಿಯಲ್ಲಿ ಇದು ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನೀವು ಅನುಭವನ ಪಡೆಯಬಹುದು, ಇದು ಫೀಟಲ್ ಮೆಡಿಸಿನ್ ವಿಭಾಗ ಯಾವಾಗ ಅಡ್ವಾನ್ಸ್ಮೆಂಟ್ ಬಂತು, ನಮ್ಮ ಫೀಟಲ್ ಅಂದ್ರೆ ಮಕ್ಕಳ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ಗಳು ಯಾವಾಗ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ತರಬೇತಿ ಪಡೆದು ಕ್ಲಿನಿಕಲ್ ವರ್ಕ್ಗೆ ಬಂದ್ರು, ಅವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುವಂತ ಹೊಸ ಸೋನೋಗ್ರಫಿಕಲ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ ಮೇಡಮ್. ಇದನ್ನ 18 ವಾರದಿಂದ 20 ವಾರದ ಅವಧಿಯಲ್ಲಿ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರು ತಮ್ಮ ಮಗುವಿನ ಹೃದಯ ರೋಗದ ಸ್ಕ್ಯಾನ್ ಅನ್ನ ಸಪರೇಟ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿಸ್ಕೋಬೇಕಾಗುತ್ತೆ. ಯೂಶಲಿ ಸೋನೋಗ್ರಫಿ ಅವ್ರು ಮಾಡಿದಾಗ ಅವರು ಜನರಲ್ ಸ್ಕ್ರೀನಿಂಗ್ ಅಂತ ಮಾಡಿರ್ತಾರೆ. ಆ ಸ್ಕ್ರೀನಿಂಗ್ ಅಲ್ಲೂ ಅವರು ಕೆಲವು ಸಲ ಮೆನ್ಷನ್ ಮಾಡಿರ್ತಾರೆ ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಇಕೋಜೆನಿಕ್ ಫೋಕೈ ಅಂತ ಇದೆ ಅನ್ನೋದು ಕಾಮನೆಸ್ಟ್ ರಿಪೋರ್ಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅವಾಗ ಅಲ್ಲಿಂದ ಶುರುವಾಗುತ್ತೆ, ನೀವು ಸ್ಪೆಸಿಫಿಕ್ ಆಗಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಳಿ. ಈಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ನಾವು ಭ್ರೂಣದಲ್ಲಿ ಹೃದಯವನ್ನೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಮಿನ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ತೊಂದರೆ ಏನಂದ್ರೆ ಮಗುವಿನ ಪೊಸಿಷನ್, ತಾಯಿಯ ಗರ್ಭದಲ್ಲಿ ಮಗು ಒಂದು ಅಪ್ರಾಪ್ರಿಯೇಟ್ ಪೊಸಿಷನ್ ಬರಬೇಕು. ಅದು ಅಲೈನ್ಮೆಂಟ್ ಬಂದಾಗ ನಮ್ಮ ಸ್ಕೋಪ್ ಗೆ ಕರೆಕ್ಟ್ ಆಗಿ ಅದು ಲೈನ್ ಅಲ್ಲಿ ಇರುತ್ತೆ. ಅವಾಗ ನಾವು ಹೃದಯದ ಸಮರ್ಪಕವಾದಂತಹ ತಪಾಸಣೆಯನ್ನು ಮಾಡಿ ಅವರಿಗೆ ಭ್ರೂಣಾವಸ್ಥೆಲೇನೆ ಮಗುವಿಗೆ ಯಾವುದಾದ್ರೂ ದೊಡ್ಡದಾದಂತಹ ನ್ಯೂನತೆ ಆಗಿ ಹೋಗಿದೆಯಾ ಅಂದ್ರೆ ಒಂದು ಪ್ರಶ್ನೆ ಬರಬಹುದು, ಇಷ್ಟು ನ್ಯೂನತೆ ಇದ್ರೂ ಹೇಗೆ ಮಗು ಬೆಳವಣಿಗೆ ಚೆನ್ನಾಗಿದೆ ಅಂತ. ಯೂಶಲಿ ಮಗು ಭ್ರೂಣದಲ್ಲಿ ಇರುವಾಗ ಎಲ್ಲಾ ಕೆಲಸವನ್ನು ತಾಯಿಯ ಪ್ಲಾಸೆಂಟಾ ಮಾಡ್ತಾ ಇರ್ತದೆ. ತಾಯಿಯ ಹೃದಯ ಬಡಿತದಿಂದ ಬರುವಂತಹ ಎಲ್ಲಾ ಪೋಷಕಾಂಶಗಳು, ಆಕ್ಸಿಜನ್ ಯುಕ್ತ ರಕ್ತಗಳು ಎಲ್ಲ ಪ್ಲಾಸೆಂಟಾ ಮೂಲಕ ಮಗುವಿಗೆ ಸೇರ್ತಾ ಇರೋದ್ರಿಂದ ಮಗುವಿನ ಹೃದಯ ರೋಗದ ಕಾರ್ಯಕ್ಷಮತೆ ಏನು ಎಂಬುವ ಪರೀಕ್ಷೆ ಆಗಿರುವುದಿಲ್ಲ. ಯಾಕೆಂದ್ರೆ ಮಗು ಬಹಳಷ್ಟು ಕಾಲ ನೆಮ್ಮದಿಯಾಗಿ ಉಸಿರಾಡದೆ ಅವರ ಲಂಗ್ಸ್ ಅಲ್ಲಿ ಪುಪ್ಸಗಳಲ್ಲಿ ಬರೀ ನೀರು ತುಂಬಿರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ಭ್ರೂಣದ ಹೃದಯದ ಸರಿಯಾದ ಸಮರ್ಪಕ ಕೆಲಸದ ಕ್ಷಮತೆ ಏನು ಎಂಬುವಂತ ಪರೀಕ್ಷೆ ಆಗಿರುವುದಿಲ್ಲ. ಅದರಿಂದ ಅವು ಚೆನ್ನಾಗಿ ಬೆಳೆದಿರ್ತವೆ. ಯಾವಾಗ ಮಗು ಡೆಲಿವರಿ ಆಗಿ ಹೊರಗಡೆ ಬರುತ್ತೆ, ತನ್ನಗೆ ತಾನೇ ಉಸಿರಾಡಿ ತನ್ನ ಆಕ್ಸಿಜನ್ ಅನ್ನು ತಾನೇ ತನ್ನ ದೇಹಗಳಿಗೆ ಸಂಬಂಧಪಟ್ಟಂತ ಅಂಗಾಂಗಗಳಿಗೆ ಸಮರ್ಪಕವಾಗಿ ಅದು ಹೃದಯ ಕೆಲಸ ಕ್ಷಮತೆ ಮಾಡಬೇಕಂದಾಗ ಅದು ನ್ಯೂನತೆಗಳು ನಮಗೆ ಕಂಡು ಬರ್ತದೆ. ಆದ್ರಿಂದ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಡೆಲಿವರಿಗೆ ಮುಂಚೆ ಕೆಲವು ಸಮಯದಲ್ಲಿ ಅಂದ್ರೆ ಈಗ ಹೆಚ್ಚಿಗೆ ತರಬೇತಿ ಅಥವಾ ನಿಪುಣತೆ ಬೇಕಾಗಿದೆ ಮೇಡಮ್. ಇದರಲ್ಲಿ ಯಾವ್ದು ನಿಪುಣತೆ ಹೊಂದಿರ್ತಾರೆ ಅವರು ಬಹಳಷ್ಟು ಮುಂಚೆನೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಅಂದ್ರೆ ಹುಟ್ಟುವ ಮಗುವಿಗೆ ಸಾಧ್ಯತೆಗಳು ಇದೆ, ಅದು ಹುಟ್ಟಿದ ನಂತರ ಹುಟ್ಟಿದ 1-2 ಗಂಟೆಗಳಲ್ಲಿ ಇಕೋಕಾರ್ಡಿಯೋಗ್ರಫಿ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಎಂಬುವಂತದ್ದು ನಾನು ತಿಳಿಸಲು ಬಯಸ್ತೇನೆ ಮೇಡಮ್.
1: ಈ ಮಗುವಿಗೆ ಹುಟ್ಟಿತಾನೆ ಈ ರಂಧ್ರದ ಬಗ್ಗೆ ಒಂದ್ ಹೇಳಿದ್ರಿ, ಹೃದಯ ಮರ್ಮರ್ ಅಂತ ಶಬ್ದ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದು ಅಲ್ಲದೇನೆ ಬೇರೆ ಏನ್ ಸಮಸ್ಯೆ ಕಂಡು ಬರ್ಬೋದು?
2: ಬೇರೆ ನಾನು ಹೇಳ್ದಂಗೆ ಮಗುವಿನ ಹೃದಯದಲ್ಲಿ ಇರುವಂತ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್, ಸೊ ಯೂಶಲಿ ಪಲ್ಮನರಿ ವ್ಯಾಲ್ವ್ ಅಂತ ಇರುತ್ತೆ ಮೇಡಮ್, ಮತ್ತೆ ಔಟಿಕ್ ವ್ಯಾಲ್ವ್ ಅಂತ ಇರುತ್ತೆ. ಇವು ಎರಡರಲ್ಲಿ ಜಾಸ್ತಿ ಸ್ಟಿನೋಸಿಸ್ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಆ ವ್ಯಾಲ್ವ್ ಓಪನ್ ಆಗದೆ ಇರುವಂತದ್ದು, ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ ಸಮಸ್ಯೆ ಕಂಡು ಬರಬಹುದು. ಅದಕ್ಕೆ ಸ್ಟಿನೋಟಿಕ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಅದು ಪಲ್ಮರಿ ಸ್ಟಿನೋಸಿಸ್ ಆಗಿರ್ಬೋದು ಅಥವಾ ಔಟಿಕ್ ಸ್ಟಿನೋಸಿಸ್ ಆಗಿರ್ಬೋದು. ಇದೇ ರೀತಿ ಮುಖ್ಯ ಧಮನಿ ಔರ್ಟ ಅಂತ ಹೇಳ್ತೀವಿ, ಔರ್ಟಾದಲ್ಲಿ ಮಗುವಿಗೆ 3 ಮೇನ್ ಬ್ರಾಂಚಸ್ ಬಂದ ನಂತರ ಇಸ್ತಮಸ್ ಎಂಬುವಂತ ಒಂದು ಸಣ್ಣ ಭಾಗ ಇರುತ್ತೆ ಮೇಡಮ್. ಅದಾದ್ಮೇಲೆ ಡಿಸೆಂಡಿಂಗ್ ಔಟ ಅಂತ ದೊಡ್ಡ ಧಮನಿಯ ಮುಖ್ಯ ಭಾಗ ಬರುತ್ತೆ. ಅದು ಒಂದೊಂದ್ಸಲ ಬೆಳವಣಿಗೆಯಲ್ಲಿ ಸಂಕುಚಿತ ಆಗ್ಬಿಡ್ತದೆ, ಸಣ್ಣದಾಗ್ಬಿಡುತ್ತೆ. ಅದನ್ನ ಕೋಆಕ್ಟೇಷನ್ ಆಫ್ ಔರ್ಟ ಅಂತ ಹೇಳ್ತೀವಿ. ಅದು ಇನ್ನೊಂದು ರೀತಿಯಾದಂತಹ ಹೃದಯದ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುತ್ತೆ. ಅದೇ ರೀತಿ ಆ ವ್ಯಾಲ್ವ್ಸ್ ಎರಡು ಇರ್ತದೆ, ಇನ್ನೊಂದು ಟ್ರೈಕಸ್ಪಿಡ್ ವ್ಯಾಲ್ವ್ ಮೈಟಲ್ ವ್ಯಾಲ್ವ್ ಅಂತ, ಇವು ಲೀಕ್ ಆಗ್ಬಹುದು ಮೇಡಮ್. ಇದನ್ನ ರಿಗರ್ಜಿಟೇಷನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದಾದ ನಂತರ ಕೆಲವು ಬಹಳ ರೇರ್ ಆಗಿ ಹೃದಯ ಬಡಿತ ಏರುಗತಿ ಮೇಲುಗತಿ ಆಗುವುದು, ಇದು ಬಹಳ ರೇರ್ ಮೇಡಮ್. ಬಟ್ ಸ್ಟಿಲ್ ಕೆಲವು ಮಕ್ಕಳಲ್ಲಿ ಒಮ್ಮೆಗೆನೆ ಮಗುವಿನ ಹೃದಯ ಬಡಿತ 200 ಮೇಲೆ 220 ಮೇಲೆ, ಇದನ್ನ ಅರಿದಮಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದ್ರೆ ಸುಪ್ರಾ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂತ ಹೇಳ್ತೀವಿ. ಆ ರೀತಿಯಾದಂತ ತೊಂದರೆನು ಸಣ್ಣ ಮಕ್ಕಳಲ್ಲಿ ಕಂಡು ಬರಬಹುದು. ಅಲ್ಲದೆ ವ್ಯಾಲ್ವ್ ಮತ್ತೆ ಈ ಹೃದಯ ವೇಗದಲ್ಲಿ ಏರುಗತಿ ಮತ್ತೆ ಮೆಲು ಆಗುವುದು, ಇದಿಷ್ಟು ಇತರೆ. ಇನ್ನೊಂದು ವಿಷಯ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ನೀಲಿ ಇರುವಂತಹ ಮಕ್ಕಳು, ನೀಲಿ ಇಲ್ಲದಿರುವಂತಹ ಮಕ್ಕಳು. ಅಂದ್ರೆ ಮುಖ್ಯ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್, ಅಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಈ ಹೋಲ್ ಸಮಸ್ಯೆಗಳಾಗ್ಲಿ, ಈ ನಮ್ಮ ಸ್ಟಿನೋಟಿಕ್ ಡಿಸಾರ್ಡರ್ಸ್ ಆಗ್ಲಿ ಅಥವಾ ನಮ್ಮ ಲೀಕ್ ಆಫ್ ವ್ಯಾಲ್ವ್ ಆಗ್ಲಿ, ಇವೆಲ್ಲ ಅಸಯನೋಟಿಕ್ ಹಾರ್ಟ್ ಡಿಸೀಸ್. ಅಂದ್ರೆ ನೀಲಿ ಅಲ್ಲದೆ ಇರುವಂತದ್ದು. ಮಕ್ಕಳು ಪಿಂಕ್ ಆಗಿ ಇರುತ್ತೆ, ಅವರ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಇರುತ್ತೆ ಮೇಡಮ್. ಆದ್ರೆ ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಮಗು ಹತ್ಬೇಕಾದ್ರೆ ಸರ್ ನೀಲಿ ಆಗುತ್ತೆ, ಮಗುವಿನ ತುಟಿಯ ಬಣ್ಣ, ಮಗುವಿನ ಬೆರಳುಗಳ ಉಗುರಿನ ಬಣ್ಣ ಮತ್ತೆ ಹಸ್ತಗಳು ಹತ್ತ ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಹತ್ತು ಹತ್ತು ಸುಸ್ತಾಗಿ ಅದು ತನ್ನ ಉಸಿರಾಟವನ್ನು ಹಿಡ್ಕೊಬಿಡುತ್ತೆ ಅನ್ನುವಂತ ಸಮಸ್ಯೆ ಇರುವಂತಹ ಹೃದಯ ರೋಗಗಳಿಗೆ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೇವೆ. ಇದು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂದಾಗ ಇದು ಸ್ವಲ್ಪ ಮೇಜರ್ ಹಾರ್ಟ್ ಡಿಸೀಸ್. ಇದು ಅಂದ್ರೆ ಒಂದೇ ಹೃದಯದಲ್ಲಿ 2-3 ಸಮಸ್ಯೆಗಳು ಒಟ್ಟಿಗೆ ಇರುತ್ತವೆ ಮೇಡಮ್. ಮೋಸ್ಟ್ ಆಫ್ ಟೈಮ್ ನಾವು ಹೋಲ್ಸ್ ಅಂದಾಗ ಬರೀ ಹೋಲ್ಸೇ ಇರುತ್ತೆ, ವ್ಯಾಲ್ವ್ ಅಂದಾಗ ಬರೀ ವ್ಯಾಲ್ವ್ ಇರುತ್ತೆ, ಬಟ್ ಇವೆರಡು ಒಟ್ಟಿಗೆ ಸೇರಿಕೊಂಡಾಗ, ಒಂದು ದೊಡ್ಡ ಹೋಲ್ ಮತ್ತೆ ಪಲ್ಮರಿ ವ್ಯಾಲ್ ತುಂಬಾ ಚಿಕ್ಕದಾಗಿರೋದು, ಇವೆರಡು ಒಟ್ಟಿಗೆ ಸೇರಿಕೊಂಡಾಗ ಅದನ್ನ ನಾವು ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದೇ ರೀತಿ ನ್ಯೂನತೆಗಳು ತುಂಬಾ ಸಂಕೀರ್ಣತೆಗೆ ತಿಳ್ಕೊಂಡಾಗ ಕೆಲವು ಸಮಯದಲ್ಲಿ ಒಂದು ನರ ಡೆವಲಪ್ ಆಗಿರೋದಿಲ್ಲ ಮೇಡಮ್, ಅದನ್ನ ಪಲ್ಮರಿ ಅಟ್ರೇಸಿಯಾ ಅಂತ ಕರಿತೀವಿ. ಇನ್ನೊಂದು ಸಲ ಎರಡು ನರಗಳು ಒಂದೇ ಸಮಯ ಜೋಡಣೆ ಆಗಿರ್ಬೋದು ಮೇಡಮ್, ಅದನ್ನ ಟ್ರಂಕಸ್ ಆರ್ಟೆರಿಯೋಸಿಸ್ ಅಂತ ಕರಿತೀವಿ. ಶುದ್ಧ ರಕ್ತವನ್ನು ಎಡಗಡೆಯ ಭಾಗಕ್ಕೆ ತರುವಂತಹ ನರಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ಬಲಗಡೆಗೆ ಬರುವಂತಹ ಸಮಸ್ಯೆಗೆ ಟಿ ಎ ಪಿ ವಿ ಸಿ ಅಂತ ಕರಿತೀವಿ ಮೇಡಮ್. ಸೊ ಇವೆಲ್ಲ ಸ್ವಲ್ಪ ಮೇಜರ್ ಹೃದಯ ಸಮಸ್ಯೆಗಳಾಗಿರ್ತವೆ. ಇವೆಲ್ಲದಕ್ಕೂ ತ್ವರಿತವಾಗಿ ಅಂದ್ರೆ 1-3 ತಿಂಗಳ ಒಳಗಡೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಆಗ್ತದೆ ಮೇಡಮ್.
1: ಈ ಹೃದಯದ ರಂಧ್ರದ ಬಗ್ಗೆ ನಾವು ಮಾತು ಮುಂದುವರಿಸುವುದಾದ್ರೆ, ಇದರಲ್ಲಿ ನಾವು ASD VSD ಅನ್ನುವಂತ ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಏನಿದು ASD VSD ರಂಧ್ರಗಳು ಅಂದ್ರೆ?
2: ASD ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಂದ್ರೆ ಹೃದಯದ 4 ಚೇಂಬರ್ಸ್ ಅಲ್ಲಿ ಮೇಲಿನ ಚೇಂಬರ್ಸ್ ಇರುತ್ತೆ, ಲೆಫ್ಟ್ ಏಟ್ರಿಯಂ ರೈಟ್ ಏಟ್ರಿಯಂ ಅಂತ, ಇವೆರಡರ ಮಧ್ಯೆ ಆಗುವಂತಹ ರಂಧ್ರ ಅಥವಾ ಡಿಫೆಕ್ಟ್ ಗೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ ಮೇಡಮ್. ಇದೇ ರೀತಿ ವೆಂಟ್ರಿಕಲ್ಸ್ ಅಂತ ಇರುತ್ತೆ, ರೈಟ್ ವೆಂಟ್ರಿಕಲ್ ಲೆಫ್ಟ್ ವೆಂಟ್ರಿಕಲ್ ಅಂತ, ಇವೆರಡರ ಮಧ್ಯೆ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಒಂದು ಗೋಡೆ ಅಂತ ಇರುತ್ತೆ ಮೇಡಮ್. ಇದರಲ್ಲಿ ಆಗುವಂತ ರಂಧ್ರಕ್ಕೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಇದೇ ರೀತಿಯಾಗಿ ನಮ್ಮ ಮುಖ್ಯ ಧಮನಿಗಳಾದಂತಹ ಪಲ್ಮನರಿ ಆರ್ಟ್ರಿ ಮತ್ತು ಅವರ್ಟ, ಪಲ್ಮನರಿ ಆರ್ಟ್ರಿಯಲ್ಲಿ ಅಶುದ್ಧ ರಕ್ತ ಲಂಗ್ಸ್ ಗೆ ಹೋಗ್ತಾ ಇರುತ್ತೆ ಶುದ್ಧೀಕರಣಕ್ಕಾಗಿ ಅಥವಾ ಆಕ್ಸಿಜನ್ ಗೆ, ಮತ್ತೆ ಅವರ್ಟಾದಿಂದ ಶುದ್ಧವಾದಂತಹ ರಕ್ತ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗ್ತಾ ಇರುತ್ತೆ. ಇವೆರಡರ ಮಧ್ಯೆ PDA ಪೇಟೆಂಟ್ ಡಕ್ಟರ್ಸ್ ಆರ್ಟ್ರಿಯಸ್ ಅಂತ ಆಗುತ್ತೆ ಮೇಡಮ್ ಕಮ್ಯುನಿಕೇಶನ್, ಇದನ್ನು ನಾವು PDA ಅಂತ ಕರಿತೀವಿ. ಸೊ ಇವು ಮೂರು ರಂಧ್ರಗಳು ಕಾಮನ್ ಅಂದ್ರೆ ಇದಿಷ್ಟೇನೆ, ಇದು 40-60% ಆಫ್ ದ ಮಕ್ಕಳ ಜನ್ಮಜಾತ ಹೃದಯ ರೋಗಗಳನ್ನ ಇವು ಮೂರು ರಂಧ್ರಗಳೇ ಆಕ್ಯುಪೈ ಮಾಡ್ಬಿಡುತ್ತೆ ಮೇಡಮ್. ವಿ ಕ್ಯಾನ್ ಸೇ ದಿಸ್ ಇಸ್ ದ ಬಲ್ಕ್ ಆಫ್ ಅವರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ. ನಾವು ಹೇಗೆ ಇದನ್ನ ಕಂಡುಹಿಡಿಯೋದು, ಹೇಗೆ ಇದ್ರ ಬಗ್ಗೆ ನಮಗೆ ಅನುಮಾನ ಬರಬೇಕು, ಅಥವಾ ತಂದೆ ತಾಯಿಗಳು ಹೇಗೆ ಇದ್ರ ಬಗ್ಗೆ ಗಮನ ಹರಿಸಿರಬೇಕು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲ ರಂಧ್ರಗಳು ಹುಟ್ಟಿದ ಮೊದಲ 6-8 ವಾರ ಅಂದ್ರೆ 1.5-2 ತಿಂಗಳವರೆಗೂ ಅಷ್ಟು ಸಹಜತೆಯಿಂದ ಅಥವಾ ಅಷ್ಟು ಸಮರ್ಪಕವಾಗಿ ಕಂಡು ಬರುವುದಿಲ್ಲ. ಇದು ಒಂದು ನೈಸರ್ಗಿಕವಾದಂತಹ ದೇಹದಲ್ಲಿ ಆಗುವ ಪಲ್ಮರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಬದಲಾವಣೆ ಆಗುತ್ತಾ ಇರುವ ಒಂದು ಸಂದರ್ಭದಲ್ಲಿ ಇದು ಅಷ್ಟು ಕಂಡು ಬರುವುದಿಲ್ಲ. 2 ತಿಂಗಳ ನಂತರ ಸಹಜವಾಗಿ ಮಗುವಿನ ಉಸಿರಾಟ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮೇಡಮ್. ಮಗುವಿನ ಉಸಿರಾಟ ಹೆಚ್ಚಿಗೆ ಆದ್ರೆ ಹೇಗೆ ಗೊತ್ತಾಗುತ್ತೆ ಮಗುವಿಗೆ ಅಂದ್ರೆ, ಇದುವರೆಗೂ 1-4 ವಾರ 3-5 ವಾರದವರೆಗೂ ಮಗು ಬಹಳಷ್ಟು ನೆಮ್ಮದಿಯಿಂದ ಹಾಲು ಕುಡಿತಾ ಇರುತ್ತೆ. ಬರೀ ಶಾಯದ್ ಮಗು ತುಂಬಾ ಮಲಗಿರ್ಬೇಕಾದ್ರೆ ಸ್ವಲ್ಪ ಉಸಿರಾಟದ ವೇಗ ಹೆಚ್ಚಿಗೆ ಇತ್ತು ಅಂತ ಒಂದೊಂದ್ಸಲಿ ತಾಯಂದಿರು ಗಮನಿಸಿರ್ತಾರೆ ಮೇಡಮ್. ಅದ್ ಹೇಗೆ, ಅದು 2 ತಿಂಗಳಾದ ನಂತರ ಉಸಿರಾಟದ ವೇಗ ಹೆಚ್ಚಿಗೆ ಆಗಿರುತ್ತೆ, ಮಗು ಸಮರ್ಪಕವಾಗಿ ಒಂದೇ ಸಮಾನಾಂತರದಿಂದ ತಾಯಿಯ ಹಾಲನ್ನು ಹೊಟ್ಟೆ ತುಂಬಾ ಕುಡಿಲಿಕ್ಕೆ ಆಗೋದಿಲ್ಲ, ತಾಯಿಯ ಹಾಲನ್ನು ಬಿಟ್ಟು ಬಿಟ್ಟು ಕುಡಿಯಲು ಶುರು.

0: ಜಾಸ್ತಿ ಆಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ಮಗು 2 ತಿಂಗಳವರೆಗೂ ಚೆನ್ನಾಗಿದ್ದು 3.5 ತಿಂಗಳಾದ್ರೆ ಮಗುವಿನ ತೂಕ ಏರಿರುವುದಿಲ್ಲ, ಮಗು ತುಂಬಾ ಸಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಆತನಿಗೆ ಹೃದಯದಲ್ಲಿ ಹೋಲಿನ ಕಾರಣ ತುಂಬಾ ರಕ್ತ ಲಂಗ್ಸ್ ನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆತನಿಗೆ ಮತ್ತೆ ಮತ್ತೆ ನಿಮೋನಿಯಾ ಆಗಲು ಶುರು ಆಗುತ್ತೆ. ಆವಾಗ ವೈದ್ಯರು ನಿಮ್ಗೆ ಸಹಜವಾಗಿ ಇದು ಮಾಮೂಲಿ ಅಲ್ಲ, ಇದಕ್ಕೆ ಎಕ್ಸ್ಟ್ರಾ ಏನಾದ್ರೂ ಹೃದಯದಲ್ಲಿ ಇದೆ, ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವರಿಗೆ ಸಣ್ಣ ರಂಧ್ರ ಇರುತ್ತೆ, ಸಣ್ಣ ರಂಧ್ರ ಇದ್ದಾಗ ಮೊದಲು 6-8 ತಿಂಗಳು ಏನಾಗೋದಿಲ್ಲ, ಆಮೇಲೆ ಅದು ಆಕಸ್ಮಿಕವಾಗಿ ಗೊತ್ತಾಗ್ಬೋದು ವೈದ್ಯರಿಗೆ, ಅವೆಲ್ಲ ಸಣ್ಣ ರಂಧ್ರ ಇರುತ್ತೆ. ಇನ್ನೊಂದು ಮೀಡಿಯಂ ಅಂತ ಇರುತ್ತೆ, ಅದು 6-8 ತಿಂಗಳಾಗ್ಲಿ 1 ವರ್ಷ ಆಗ್ಲಿ 2 ವರ್ಷದಲ್ಲಿ ಅದು ನಿಮಗೆ ಸ್ವಲ್ಪ ಅಂದ್ರೆ ತುಂಬಾ ಅಷ್ಟೊಂದು ಅವನು ಸಫರ್ ಮಾಡೋದಿಲ್ಲ, ಮಾಧ್ಯಮಿಕವಾಗಿ ಅವನು ಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ. ಅದು ತುಂಬಾ ಸಿಂಪ್ಟಮ್ಸ್ ಇದ್ದಾಗ ಅದು ತುಂಬಾ ದೊಡ್ಡ ತೊಂದರೆ ಇದೆ ಅಂತ. ಸೊ ಮೊದಲ 6 ತಿಂಗಳು 6-12 ತಿಂಗಳು ಅಂದ್ರೆ 1 ವರ್ಷದ ಮೇಲೆ ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ರಂಧ್ರ ಇದ್ರೆ ಮೊದಲ 6 ತಿಂಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆತನ ತೂಕ ಅಷ್ಟು ಬಂದಿರೋದು. ಇದ್ರ ಜೊತೆಗೆ ಏನಾದ್ರೂ ನೀಲಿ ಬಣ್ಣ ಬರಲು ಶುರು ಆಯ್ತು, ಮಗುವಿಗೆ ನೀಲಿ ಬಣ್ಣನು ಕಂಡು ಬಂತು ಅಂದಾಗ ಅದು ಮೇಜರ್ ಹಾರ್ಟ್ ಡಿಸೀಸ್ ಆಗುತ್ತೆ. ಅವಾಗ ಡೆಫಿನೆಟ್ಲಿ ನೀವು ಈಕೋಕಾರ್ಡಿಯೋಗ್ರಫಿ ಮಾಡಿ ಮಗುವಿನ ಮುಖ್ಯವಾದಂತ ಏನು ನ್ಯೂನತೆ ಇದೆ ಆ ನ್ಯೂನತೆಗೆ ತಕ್ಕಂತ ಚಿಕಿತ್ಸಾ ವಿಧಾನಗಳು ಇರ್ತವೆ. ಮಗುವಿಗೆ ಹಾಲು ಕುಡಿಯುವುದರಲ್ಲಿ ಸಮಸ್ಯೆ ಬರುವುದು, ತೂಕ ಏರದಿರುವುದು, ಹಾಲು ಕುಡಿತಾ ಇರುವಾಗ ಅದರ ಬೆವರು ಬರೋದು, ಕೆಮ್ಮು ಬರೋದು, ಮತ್ತೆ ಮತ್ತೆ ನಿಮೋನಿಯಾ ಆಗೋದು, ಇವು 5 ಲಕ್ಷಣಗಳು ಮಾತ್ರ ಮಕ್ಕಳಿಗೆ ಸಂಬಂಧಪಟ್ಟ ಹೃದಯ ರೋಗದಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಈಕೋಕಾರ್ಡಿಯೋಗ್ರಫಿಯಿಂದ ನಾವು ಎಕ್ಸಾಕ್ಟ್ ಆಗಿ.
1: ಡಾಕ್ಟರ್ ರವೀಂದ್ರ ಅವರೇ, ನನಗೆ ಒಂದು ಪ್ರಶ್ನೆ ಕಾಡ್ತದೆ, ಏನಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಆರೋಗ್ಯವಂತ ಶಿಶುಗಳು ಜನಿಸ್ತಾ ಇದ್ವು, ಮಕ್ಕಳ ತೂಕ 1-3 ಕೆಜಿ 3.75 ಕೆಜಿ 4 ಕೆಜಿ ವರೆಗೂ ಸದೃಢಕಾಯವಾಗಿ ಮಕ್ಕಳಿರ್ತಿದ್ವು. ಇತ್ತೀಚಿನ ನಾವು ಮಕ್ಕಳನ್ನ ನೋಡಿದಾಗ ಅವು ಆರೋಗ್ಯದಲ್ಲಿ ಅಷ್ಟೊಂದು ಹೆಲ್ದಿಯಾಗಿ ಇರೋದಿಲ್ಲ. ಅಂದ್ರೆ ಇದಕ್ಕೆ ಪಾಲಕರ ಒಂದು ಏನಾದ್ರೂ ಕೊಡುಗೆ ಕೂಡ ಕಾರಣ ಆಗ್ತದೇನು? ಅಂದ್ರೆ ಇದು ವಿಳಂಬ ಮದುವೆ ಆಗಿರಬಹುದು ಅಥವಾ ಸಂಬಂಧಿಕರಲ್ಲಿ ಮದುವೆ ಆಗಿರಬಹುದು, ಇದು ಕೂಡ ಮಕ್ಕಳಲ್ಲಿ ಈ ತರದ ಹೃದಯದ ತೊಂದರೆಗಳು ಕಂಡು ಬರಲಿಕ್ಕೆ ಪರೋಕ್ಷವಾಗಿ ಎಲ್ಲೋ ಕಾರಣ ಆಗ್ತದೇನು ಅಂತ.
0: ಇದು ಬಹಳ ಮುಖ್ಯವಾದಂತಹ ವೈಜ್ಞಾನಿಕ ಜಿಜ್ಞಾಸೆಯನ್ನು ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಮೇಡಮ್. ಇದು ನಮ್ಮ ಈಗಿನ ಕಾಲದ ನವಜಾತ ಶಿಶು ಮರಣ ಪ್ರಮಾಣ ಹಳೆ ಕಾಲಕ್ಕೂ ಈ ಕಾಲಕ್ಕೂ ಈಗ ಬೆಟರ್ ಇದೆ. ವಿಜ್ಞಾನವು ಬಹಳಷ್ಟು ಹೆಚ್ಚಿಗೆ ತೊಂದರೆ ಸಮಸ್ಯೆಗಳನ್ನ ಗುರ್ತ ಹಚ್ಚಿ ಅದನ್ನ ರಿಪೋರ್ಟ್ ಮಾಡ್ತಾ ಇದೆ. ಮುಂಚೆ ಇವುಗಳೆಲ್ಲ ರಿಪೋರ್ಟ್ ಆಗದೇನೆ ಇವೆಲ್ಲ ನಮ್ಮ ಶಿಶು ಮರಣ ಪ್ರಮಾಣದಲ್ಲಿ, ನವಜಾತ ಶಿಶು ಮರಣ ಪ್ರಮಾಣದಲ್ಲಿ ಲಿಸ್ಟ್ ಆಗ್ಬಿಡ್ತಾ ಇತ್ತು. ಈಗ ಅವೆಲ್ಲ ಇಲ್ಲದೆ ನಾವು ಔಷಧ ಉಪಚಾರಗಳಿಂದ ಅವುಗಳನ್ನು ಹೆಚ್ಚಿಗೆ ಬದುಕಲು ಬಿಟ್ಟು ಅವು ಜೀವನದ ಮುಂದಿನ ವರ್ಷಗಳನ್ನ ಅವರು ನೋಡ್ತಾ ಇದ್ದಾರೆ. ಇದು ವೈಜ್ಞಾನಿಕ ಗುರುತು ಹಚ್ಚುವಿಕೆ ಮತ್ತು ನಮ್ಮ ಔಷಧೋಪಚಾರದಿಂದಲೇ ಸಾಧ್ಯವಾಗಿದೆ. ನವಜಾತ ಶಿಶುಗಳಲ್ಲಿ ಕಂಡು ಬರುವಂತಹ ಜನ್ಮಜಾತ ಹಾರ್ಟ್ ಡಿಸೀಸ್ ಗೆ ಇದುವರೆಗೂ ವಿಜ್ಞಾನದಿಂದಲೂ ಉತ್ತರವಿಲ್ಲ ಮೇಡಮ್. ನಾವು ಇಂಥ ಒಂದು ಸಮಸ್ಯೆ, ಇಂಥ ಒಂದು ಕೌಟುಂಬಿಕ ಫೀಚರ್ಸ್ ಇತ್ತು ಅಂದ್ರೆ ಈ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಹೆಚ್ಚಿಗೆ ಅಲ್ಲ. ನಾವು ಬರೀ ಅಸೋಸಿಯೇಷನ್ಸ್ ನೋಡಿದೀವಿ ಮೇಡಮ್, ಕಾಸಾಲಿಟಿ ನೋಡಿಲ್ಲ. ಅಂದ್ರೆ ಇಟಿಯೋಲಾಜಿಕಲಿ ಇದ್ರೆ ಇದು ಆಗುತ್ತೆ ಅನ್ನುವಂತ ಕಾಸಾಲಿಟಿ ನಾವು ಫಿಕ್ಸ್ ಮಾಡಿಲ್ಲ ಮೇಡಮ್. ಅಂದ್ರೆ ವಯಸ್ಕರಾದಂತಹ ಸಮಯದಲ್ಲಿ ನಾವು ಮಾತೃತ್ವ ಪಡಿತಾ ಇರೋದು ಒಂದು ಬಹಳಷ್ಟು ಚಾಲೆಂಜ್ ಮೇಡಮ್. ಮತ್ತೆ ಇನ್ನೊಂದು ಐ ವಿ ಎಫ್ ಬೇಬೀಸ್ ಡೆಫಿನೆಟ್ಲಿ ಹ್ಯಾವ್ ಐ ವಿ ಎಫ್ ಬೇಬೀಸ್ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಹೃದಯ ರೋಗ ಸಂಬಂಧಿತ ಕಾಯಿಲೆಗಳನ್ನ ಗುರುತ ಹಚ್ಚಲ್ಪಟ್ಟಿದೆ. ಇಟ್ಸ್ ಎ ಫ್ಯಾಕ್ಟ್ ಮೇಡಮ್.
1: ಇಲ್ಲಿ ಮುಖ್ಯವಾಗಿ ಮಗು ಜನಿಸಿದಾಗಿನಿಂದ 1 ವರ್ಷ 2 ವರ್ಷ 3 ವರ್ಷದವರೆಗೂ ತಾಯಿಯ ಮಡಿಲಲ್ಲೇ ಹೆಚ್ಚಿನ ಕಾಲ ಇರೋದ್ರಿಂದ ಈ ಮಗು ಈ ತರಹದ ಹುಟ್ಟಿದಾಗಿನಿಂದ ಬರುವ ಹೃದಯದ ತೊಂದರೆಗಳ ಲಕ್ಷಣಗಳು ಏನ್ ಕಂಡು ಬರ್ತಾವ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ ಮೊದಲು ತಾಯಿ. ತಾಯಿ ನೀವು ಹೇಳಿದಂತ 5 ಲಕ್ಷಣಗಳನ್ನ ಮಕ್ಕಳಲ್ಲಿ ಕಂಡು ಬಂದಾಗ ವಿಳಂಬ ಮಾಡದೇನೆ ತಕ್ಷಣದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸಿದಾಗ ಈ ಮಕ್ಕಳು ಕೂಡ ಆರಾಮಾಗ್ತಾರೆ, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬದುಕನ್ನ ನಡೆಸ್ತಾರೆ, ಉತ್ತಮ ಜೀವನವನ್ನ ಮಾಡ್ತಾರೆ ಅಂತ ತಾವು ಹೇಳ್ತೀರಿ.
0: ಹೌದು.
1: ಈಗ ಚಿಕಿತ್ಸೆ ಏನು ಅನ್ನೋದು ಪ್ರಶ್ನೆ, ಹೇಗೆ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ.
0: ಮಕ್ಕಳಲ್ಲಿ ಅಂದ್ರೆ ಲಕ್ಷಣಗಳೆಲ್ಲ ಬಂದು ನಮ್ಮ ಹತ್ರ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿಯಾದಾಗ ಮುಖ್ಯವಾಗಿ ಈಕೋಕಾರ್ಡಿಯೋಗ್ರಫಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಈಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಹೃದಯದ ಸಮರ್ಪಕವಾದಂತ ರಚನೆ, ಅದರ ನ್ಯೂನತೆ ಮತ್ತು ಹೃದಯದ ಫಂಕ್ಷನ್ ಅಂದ್ರೆ ಅದರ ಕಾರ್ಯಕ್ಷಮತೆ ಇದರ ಬಗ್ಗೆ ನಮ್ಗೆ ಒಂದು ಅಂದಾಜು ಸಿಗುತ್ತೆ. ಇದರ ಅನುಸಾರವಾಗಿ ಹೃದಯದಲ್ಲಿ ರಂಧ್ರದ ತೊಂದರೆಗಳು ಇದಾವೆ ಅಂತ ಅಂದ್ಮೇಲೆ ಅದು ದೊಡ್ಡದಾದಂತ ಅದರ ಸಮಸ್ಯೆ ಇದ್ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಉಪಾಯ. ಅದನ್ನ ಮಕ್ಕಳ ಕಾರ್ಡಿಯೋಥೊರಾಸಿಕ್ ಸರ್ಜನ್ CTVS ಅಂತ ಇರ್ತಾರೆ, ಅವರಲ್ಲಿ ನಾವು ಸಮಾಲೋಚಿಸಿ ಮಗುವಿಗೆ ಸರಿಯಾದಂತಹ ಒಂದು ಸಮಯದಲ್ಲಿ ಆದಷ್ಟು ಬೇಗ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಲು ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಈ ಮಧ್ಯಮವಾದಂತದ್ದು ಮತ್ತು ಸಣ್ಣದಾದಂತಹ ರಂಧ್ರಗಳಿದ್ದಾಗ ನೀವು ಕೇಳ್ಪಟ್ಟಿರಬಹುದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಅದು ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ಸಣ್ಣದಾಗಿದ್ದರೆ ಅದು ಸಮಯದ ಅನುಸಾರವಾಗಿ ಮಗು

0: ಇದ್ದಂತೆ ತಾನಾಗಿ ಮುಚ್ಚಿಕೊಳ್ಳುವಂತಹ ಸಂದರ್ಭ ಒದಗಿ ಬರಬಹುದು. ಅಂಥದ್ದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಇಕೋಕಾರ್ಡಿಯೋಗ್ರಫಿ ಫೀಚರ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂತ ಮಕ್ಕಳಲ್ಲಿ ನಾವು ಅವರಿಗೆ ಒಂದಷ್ಟು ಔಷಧೋಪಚಾರಗಳನ್ನು ಹೇಳಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟು ಒಂದು ಸಮಯವನ್ನು ನಿಗದಿಪಡಿಸ್ತೀವಿ ಮೇಡಮ್. ಅಂದ್ರೆ ನಾವು ಏನೇ ಹೇಳಿದ್ರು ಅದರದ್ದು ಒಂದು ಫಾಲೋಅಪ್ ಡೇಟ್ ಅಂತ ಇರುತ್ತೆ. ನಾವು ಯೂಶಲಿ ನಾವು ತಂದೆ ತಾಯಿ ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಆ ಒಂದು ಫಾಲೋಅಪ್ ಡೇಟ್ ನ ಮಿಸ್ ಮಾಡಬಾರ್ದು. ಆವಾಗ ಯಾವುದೇ ರೀತಿ ಅಚಾತುರ್ಯ ಆಗುವುದಿಲ್ಲ. ಮತ್ತೆ ನಾವು ಹೇಳಿರ್ತೀವಿ ಅವ್ರಿಗೆ ಮುಂಚೆನೆ ಇಷ್ಟು ಸಮಯದವರೆಗೂ ಕಾಯುವ, ಇಷ್ಟು ಸಮಯದ ನಂತರವೂ ಅದು ಆ ಸಮಸ್ಯೆ ಆ ರಂಧ್ರ ಸಮಸ್ಯೆ ಇತ್ತಂದಾಗ ಆವಾಗ ನಾವು ಅದಕ್ಕೆ ಎರಡು ತರ ಚಿಕಿತ್ಸಾ ಕ್ರಮ ಇರುತ್ತೆ. ಅಷ್ಟೇಕೆಂದ್ರೆ ಆ ಸಂದರ್ಭದಲ್ಲಿ ಮಗು ಒಂದು 2 ವರ್ಷದವರೆಗೂ ಬಂದಿರಬಹುದು. 1 ವರ್ಷ ದಾಟಿ ಮಗುವಿನ ತೂಕ 6.5 kg, 7.5 kg ಅಷ್ಟು ಮೇಲಿರಬಹುದು. ಅಂತ ಸಂದರ್ಭದಲ್ಲಿ ಟ್ರಾನ್ಸ್ ಕೆಥಿಟರ್ ಮೆಥಡ್ಸ್ ಆಫ್ ಇಂಟರ್ವೆನ್ಷನ್ ಅಂತ ಇರುತ್ತೆ. ಈ ಕೆಥಿಟರ್ ಅಂದ್ರೆ ಈ ಆಂಜಿಯೋಗ್ರಾಮ್ ಮೂಲಕ ನಾವು ತೊಡೆಯ ಒಂದು ನರದಿಂದ ಅಂದ್ರೆ ಫಿಮೋರಲ್ ವೇನ್ ಇಂದ ಮಗುವಿಗೆ ಕೆಥಿಟರ್ ಮೂಲಕದಿಂದ ಡಿವೈಸ್ ಕ್ಲೋಸರ್ ಅಂತ ಮಾಡಬಹುದು. ಈ PDA ಸಮಸ್ಯೆಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಈ PDA ಡಿವೈಸ್ ಕ್ಲೋಸರ್ ಈಸ್ ಎ ವೆರಿ ಪಾಪ್ಯುಲರ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಈಗ ಆಧುನಿಕ ಸಂದರ್ಭದಲ್ಲಿ PDA ಡಿವೈಸ್ ಕ್ಲೋಸರ್ ಇಂದಾನೆ ನಾವು ಮಾಡ್ತೀವಿ ಮೇಡಮ್. ಅದೇನಾದ್ರೂ PDA ತುಂಬಾ ದೊಡ್ಡದಿತ್ತು, ಆ PDA ಜೊತೆಗೆ ಪಲ್ಮರಿ ಆರ್ಟರಿ ಹೈಪರ್ ಟೆನ್ಷನ್ ಸಮಸ್ಯೆನೂ ಇತ್ತು ಅಂದಾಗ ಅಷ್ಟೇ ಅವು ಸರ್ಜರಿ ಟೇಬಲ್ ಮೇಲೆ ಹೋಗುತ್ತೆ. ಇನ್ನು VST ಬಂದಾಗ ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ತಾನಾಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ಮಾಲ್ ರಂಧ್ರಗಳಿದ್ದಾಗ ಅದಕ್ಕೂ ಟ್ರಾನ್ಸ್ಕೆಥಿಟರ್ VST ಡಿವೈಸ್ ಕ್ಲೋಸರ್ ಅನ್ನುವ ಒಂದು ಚಿಕಿತ್ಸಾ ಕ್ರಮ ಬಂದಿದೆ. ಅದನ್ನು ಸಹ ನಾವು ಇಕೋಕಾರ್ಡಿಯೋಗ್ರಫಿ ಮಾಡಿ ಆಂಜಿಯೋಗ್ರಾಮ್ ಮಾಡಿ ಫಸ್ಟ್ LV ಆಂಜಿಯೋಗ್ರಾಮ್ ಮಾಡ್ತೀವಿ. ಆ ಆಂಜಿಯೋಗ್ರಾಮ್ ಮೂಲಕ ಆ ರಂಧ್ರದ ಸೈಜ್ ಮತ್ತು ಸೈಜ್ಗೆ ತಕ್ಕಂತಹ ಡಿವೈಸ್ ನಮ್ಮ ಹತ್ರ ಅದನ್ನ ಆರ್ಡರ್ ಮಾಡಿ ಅಥವಾ ಅದನ್ನ ಉಪಯೋಗಿಸಿ ನಾವು ಅದನ್ನ ಸೇಫ್ ಆಗಿ ವಿತೌಟ್ ಓಪನ್ ಹಾರ್ಟ್ ಸರ್ಜರಿ ಕ್ಲೋಸ್ ಮಾಡ್ತೀವಿ. ಈ ಮಧ್ಯಮವಾದಂಥದ್ದು ಮತ್ತೆ ಈ ದೊಡ್ಡದಾದಂಥದ್ಕೆ ಅದಕ್ಕೆ ಸರ್ಜರಿನೇ ಮುಖ್ಯವಾದಂತಹ ಚಿಕಿತ್ಸಾ ಕ್ರಮ ಆಗಿರುತ್ತೆ. ಕೆಲವು ಸಮಯ ಇಕೋಕಾರ್ಡಿಯೋಗ್ರಫಿಯಲ್ಲಿ ಸಣ್ಣದಾದ ಹೋಲ್ ಇದ್ರೂ ಅದೇನಾದ್ರೂ ವ್ಯಾಲ್ವ್ ನ ಕೆಳಗಡೆ ಇತ್ತು ಅಥವಾ ಔಟಿಕ್ ವ್ಯಾಲ್ವ್ ಪಲ್ಮರಿ ವ್ಯಾಲ್ವ್ಗೆ ಬಹಳಷ್ಟು ಹತ್ತಿರದಲ್ಲಿದ್ರೆ ಆವಾಗ ಸ್ವಚ್ಛ ಚಿಕಿತ್ಸೆನೇ ಅದಕ್ಕೆ ಉತ್ತರ ಮೇಡಮ್. ಅದು ನಾವು ಡಿವೈಸ್ ಕ್ಲೋಸರ್ ಇಂದ ಮಾಡಲಿಕ್ಕೆ ಆಗುದಿಲ್ಲ. ಇನ್ನು ಮಿಕ್ಕಿ ಅದು ಬೆಳವಣಿಗೆಯ ಅನುಸಾರವಾಗಿ ಈಗ ವ್ಯಾಲ್ವ್ ಸ್ಟಿನೋಸಿಸ್ ಅಂತ ಬಂದ್ರೆ ಅದನ್ನ ಬಲೂನ್ ಇಂದ ಓಪನ್ ಮಾಡಬಹುದು ಮೇಡಮ್. ಅದನ್ನ ಬಲೂನ್ ವ್ಯಾಲ್ವುಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದನ್ನ ಬಲೂನ್ ಪಲ್ಮನರಿ ವ್ಯಾಲ್ವುಲೋಪ್ಲಾಸ್ಟಿ ಅದು ಪಲ್ಮನರಿ ವ್ಯಾಲ್ವ್ ಆದ್ರೆ ಅಥವಾ ಬಲೂನ್ ಔಟಿಕ್ ವ್ಯಾಲ್ವುಲೋಪ್ಲಾಸ್ಟಿ ಅದು ಔಟಿಕ್ ವ್ಯಾಲ್ವ್ ಆದ್ರೆ. ಸೊ ಇವೆರಡು ವ್ಯಾಲ್ವ್ನ ಸಮಸ್ಯೆಗಳನ್ನು ಸಹ ನಾವು ಕೆಥಿಟರ್ ಮೂಲಕ ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಪ್ರೊಸೀಜರ್ ಅಂತ ಹೇಳಿ ಆ ಸಮಸ್ಯೆಗಳಿಗೆ ನಾವು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು.
1: ಈಗ ಅಲ್ಲದೇನೆ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಕೂಡ ಇರ್ತಾವೆ ಅಂತ ತಾವು ಹೇಳಿದ್ರಿ. ಆ ಸಮಸ್ಯೆಗಳಿಗೂ ಕೂಡ ಶಸ್ತ್ರಚಿಕಿತ್ಸೆನೇ ಬೇಕಾಗ್ತದ ಅಥವಾ ಔಷಧೋಪಚಾರ ಸಾಕಾಗ್ತದ
0: ಮೇಡಮ್? ಮಕ್ಕಳು ಹುಟ್ಟಿದಾಗ ನಾನು ಹೇಳಿದಾಗೆ ಈ ನೀಲಿ ಬಣ್ಣಕ್ಕೆ ತಿರುಗುವಂತ ಸಮಸ್ಯೆಗಳು ಬಂದಾಗ ಅವು ಬಹಳಷ್ಟು ಮೇಜರ್ ಹಾರ್ಟ್ ಡಿಸೀಸ್ ಆಗಿರುತ್ತವೆ. ಅದಕ್ಕೆ ಮೋಸ್ಟ್ ಅಂದ್ರೆ 90% ಆಫ್ ದ ಟೈಮ್ ಶಸ್ತ್ರಚಿಕಿತ್ಸೆ ಅದಕ್ಕೆ ಉಪಾಯ ಮೇಡಮ್. ಆದರೂ ಮಕ್ಕಳು ಸಣ್ಣದಾಗಿರೋದ್ರಿಂದ ಅಂದ್ರೆ 2.5 kg, 3 kg ಆಗಿರೋದ್ರಿಂದ ಅಂತ ಮಕ್ಕಳಲ್ಲಿ ಬಹಳಷ್ಟು ಪಲ್ಮನರಿ ಆರ್ಟರೀಸ್ ಅಂದ್ರೆ ಲಂಗ್ಸ್ಗೆ ಶುದ್ಧೀಕರಣವಾಗಲು ಹೋಗುವಂತಹ ಪಲ್ಮನರಿ ಆರ್ಟರಿ ಸೈಜ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಅವಾಗ PDA ಸ್ಟೆಂಟಿಂಗ್ ಅಂತ ಒಂದು ಟ್ರಾನ್ಸ್ಕೆಥಿಟರ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದೆ ಮೇಡಮ್. ಅವಾಗ ನಮಗೆ ಒಂದಷ್ಟು 3 ತಿಂಗಳು 6 ತಿಂಗಳ ಕಾಲ ಬೆಳವಣಿಗೆ ಆಗ್ಲಿ ಅನ್ನೋದಕ್ಕೆ ತಾತ್ಕಾಲಿಕವಾಗಿ ನಾವು PDA ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಈಗ PDA ಇಲ್ಲದೆ ಇರುವ ಸಂದರ್ಭದಲ್ಲೂ RUOT ಸ್ಟೆಂಟಿಂಗ್ ಅಂತ ಇರುತ್ತೆ. ಅಂದ್ರೆ ರೈಟ್ ವೆಂಟ್ರಿಕಲ್ ಟು ಪಲ್ಮರಿ ಹಾರ್ಟ್ಗೆ ಹೋಗುವಂತಹ ಅಕ್ರಾಸ್ ದ ಪಲ್ಮರಿ ವ್ಯಾಲ್ ಒಂದು ಸ್ಮಾಲ್ ಸ್ಟೆಂಟ್ ಹಾಕಿ ಅದನ್ನ ಹೃದಯ ಅಂದ್ರೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ಲಿ, ಮಗುವಿಗೆ ತುಂಬಾ ಸೈನೋಸಿಸ್ ಆಗಿದ್ರೆ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ಸ್ ಬಹಳ ಕ್ರಿಟಿಕಲಿ ಕಡಿಮೆ ಇದ್ದಾಗ ಅವಾಗ ಅವರು ಓಪನ್ ಹಾರ್ಟ್ ಸರ್ಜರಿಗೂ ಅಷ್ಟು ಸ್ಟೇಬಲ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವೆರಡು ತಾತ್ಕಾಲಿಕವಾಗಿ ಉಪಶಮನ ಮಾಡುತ್ತೆ. ಆದ್ರೆ ಇವೆರಡು ಸಹ ಒಂದು ಮೇಜರ್ ಪ್ರೊಸೀಜರ್ ಆಗಿರುತ್ತೆ, ರಿಸ್ಕ್ ಇರುತ್ತೆ ಮೇಡಮ್. ಇದು ಇವೆರಡು ಒಂದು ಅಂದ್ರೆ ಎಮರ್ಜೆನ್ಸಿ ಇವಾಗಿದೆ ಕ್ರಿಟಿಕಲ್ ಹಾರ್ಟ್ ಡಿಸೀಸ್ ಅಲ್ಲಿ ಇದನ್ನ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕೋಆಪ್ಟೇಷನ್ ಆಫ್ ಅವರ್ಟ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ಸಹ ಸಮಸ್ಯೆ ಮಕ್ಕಳಲ್ಲಿ ಇದ್ರೆ ಬಲೂನ್ ಮಾಡ್ತೀವಿ, ಅದು ಸರ್ಜರಿಗೆ ಸಮಯ ಸಂದರ್ಭ ಒದಗಿ ಬಂದ್ರೆ ಸರ್ಜರಿಯಲ್ಲೂ ಆಗುತ್ತೆ. ಬಟ್ ಒಂದೊಂದ್ಸಲ ಮಕ್ಕಳು 10 ವರ್ಷ 9 ವರ್ಷ ಆಗಿರುತ್ತೆ, ಅವಾಗ ಅವರಿಗೆ ಹೈಪರ್ ಟೆನ್ಷನ್ ಆಗಿರುತ್ತೆ. ಹೈಪರ್ ಟೆನ್ಷನ್ ಕಾರಣ ಏನು ಅಂತ ಹುಡುಕಿದಾಗ ಅವ್ರಿಗೆ ಕೋಆಪ್ಟೇಷನ್ ಆಫ್ ಅವರ್ಟ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದು ಕೋಆಪ್ಟೇಷನ್ ಅವರ್ಟ ಸ್ಟೆಂಟಿಂಗ್ ಅಂತ ಇರುತ್ತೆ ಮೇಡಮ್. ಅದನ್ನು ಸಹ ನಾವು ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಮೂಲಕ ಕೋಆಪ್ಟೇಷನ್ ಆಫ್ ಅವರ್ಟ ಸ್ಟೆಂಟಿಂಗ್ ಅಂತ ಮಾಡಬಹುದು. ಇದಾದ ನಂತರವು ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬರ್ತದೆ ಅಂದಾಗ ಈಗ ಆಗಲೇ ಸರ್ಜರಿ ಆಗಿರುವಂತಹ ಮಕ್ಕಳು, ಈಗ ನಾವು ಹೃದಯ ರೋಗದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇದೆ, ಜನರಲ್ಲಿ ಜಾಗೃತಿ ಆಗಿದೆ, ಎಲ್ಲರೂ ಸ್ವಂತ ವಿಚಾರವನ್ನು ಹೊಂದಿ ಶಸ್ತ್ರಚಿಕಿತ್ಸೆ ಒಳಪಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆನೂ ಸಕ್ಸಸ್ ಆಗ್ತಾ ಇದೆ, ಆ ಮಕ್ಕಳುಗಳು ಬೆಳೀತವೆ. ಈಗ ನಾವು ಎಷ್ಟೋ ಸಲ 10ನೇ ವರ್ಷದಲ್ಲಿ ಮಕ್ಕಳನ್ನ ನೋಡ್ತೀವಿ, ಯಾವಾಗ ಆಗಿದೆ ಸರ್ ಜನ, ಸರ್ 9 ವರ್ಷ ಮುಂಚೆನೆ ಆಗಿತ್ತು, ಮಗು 1 ವರ್ಷ ಇತ್ತು, 6.5 ಕೆಜಿ ಇತ್ತು, ಅವಾಗಲೇ ಮಾಡಿದ್ರು ಸರ್. ಆದರೆ ಈಗ ಅದು ಆ ಶಸ್ತ್ರಚಿಕಿತ್ಸೆಗೆ ಅನುಗುಣವಾದಂತಹ ಸಮಯ ಇಷ್ಟು ಒದಗಿದ ಬಂದ ಮೇಲೆ ಕೆಲವು ಚೇಂಜಸ್ ಆಗುತ್ತೆ ಮೇಡಮ್. ಕ್ಯೂಂಕಿ ಅದು ರಿಪೇರ್ಡ್ ಹಾರ್ಟ್ ಆಗಿರೋದ್ರಿಂದ ಅದರಲ್ಲಿ ವ್ಯಾಲ್ವ್ನ ಲೀಕ್ ಆಗುವಂಥ ಸಮಸ್ಯೆ ಇರುತ್ತೆ, ಅಥವಾ ಮತ್ತೆ ಪಲ್ಮರಿ ಆರ್ಟ್ರೀಸು ಸ್ವಲ್ಪ ಸಂಕುಚಿತ ಆಗುವಂಥ ಸಮಸ್ಯೆ ಬರುತ್ತೆ. ಅವಾಗಲೂ ಸಹ ಬಲೂನಿಂದ ನಾವು ಆ ಸಮಸ್ಯೆಗಳನ್ನು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು. ಮಗು ಇನ್ನೂ ಸ್ವಲ್ಪ ಬೆಳವಣಿಗೆ ಆದ ಮೇಲೆ ನಾವು ಆರ್ಟಿಫಿಷಿಯಲ್ ವ್ಯಾಲ್ವ್ ಸಹ ಹಾಕಲಿಕ್ಕೆ ಸಂದರ್ಭ ಒದಗಿ ಬರಬಹುದು. ಅದನ್ನು ಪರ್ಕ್ಯುಟೇನಿಯಸ್ ಪಲ್ಮರಿ ವ್ಯಾಲ್ವ್ ಇಂಪ್ಲಾಂಟೇಷನ್ ಪ್ರೊಸೀಜರ್ ಫಾರ್ ಪೋಸ್ಟ್ ಟೆಟ್ರಾಲಜಿ ಆಫ್ ಪ್ಯಾಲೆಟ್ ರಿಪೇರ್ ಅಂತ ಹೇಳ್ತೀವಿ. ಇವೆಲ್ಲ ಅಂತ ಸಮಸ್ಯೆ ಇರುವಂತ ಮಕ್ಕಳಿಗೆ ನಾವು ಪ್ರತಿ ವರ್ಷ ಫಾಲೋಅಪ್ ಅಲ್ಲಿ ಇಟ್ಟಿರೋದ್ರಿಂದ ಅಂದ್ರೆ ಒಮ್ಮೆಗೆನೆ ಅವರಿಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಪಡುವಂತೆ ನಾವು ಇವೆಲ್ಲ ಹೇಳುವುದಿಲ್ಲ. ಅವರು ಕ್ರಮೇಣ ವರ್ಷ ವರ್ಷ ಬರೋದ್ರಿಂದ ಅವರಿಗೆ ಎಜುಕೇಷನ್ ಇದ್ದೇ ಇರುತ್ತೆ, ಅಂದ್ರೆ ಈ ಸಮಸ್ಯೆ ಮುಂದೆ ಬರುತ್ತದೆ, ಅದಕ್ಕಾಗಿ ನೀವು ಪೂರ್ಣ ಪ್ರಮಾಣವಾಗಿ ತಯಾರಿ ಆಗಿರಬೇಕು ಅನ್ನುವಂತ ಆರೋಗ್ಯ ಮಾಹಿತಿ ಕೊಟ್ಟು ಆ ಮಾಹಿತಿಯ ಅನುಸಾರವಾಗಿ ಆ ಮಗುವನ್ನು ನಾವು ಮೇಲ್ವಿಚಾರಣೆ ಅಥವಾ ನಮ್ಮ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇಟ್ಟು ಅವರಿಗೆ ಸರಿಯಾದಂತ ಸಂದರ್ಭದಲ್ಲಿ ಒದಗಿ ಬರುವಂತಹ ನ್ಯೂಯರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ನ ನಾವು ಕೊಡ್ತೀವಿ.
1: ಪಾಲಕರೇ, ಇನ್ನು ಯಾಕೆ ತಡ ಮಾಡ್ತೀರಿ? ಮಕ್ಕಳನ್ನ ನಾವು ತಕ್ಷಣದಲ್ಲೇ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಇತ್ತು ಅಂದರೆ ಮಕ್ಕಳಿಗೆ ನಾವು ಸೂಕ್ತ ವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸೋಣ, ಮಕ್ಕಳಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡೋಣ, ಉತ್ತಮ ನಾಗರಿಕರನ್ನಾಗಿ ಮಾಡೋಣ, ಮಕ್ಕಳು ಕೂಡ ಜೀವನವನ್ನು ಆನಂದಿಸಲಿ, ಅವರು ಖುಷಿ ಪಡಲಿ, ಆವಾಗ ನಮ್ಮ ಪಾಲಕತ್ವದ ಒಂದು ಜವಾಬ್ದಾರಿ ಪರಿಪೂರ್ಣ ಆಗ್ತದೆ ಅಂತ ಆಶಿಸೋಣ. ಇಷ್ಟೆಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಂತ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಡಾಕ್ಟರ್ MS ರವೀಂದ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ VBG ರಾಮ್ಜೀ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
4: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ VBG ರಾಮ್ಜೀ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047ರ ವೇಳೆಗೆ ವಿಕಸಿತ ರಾಷ್ಟ್ರವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದರೆ VBG ರಾಮ್ಜೀ ಅಂತ ಕರೀತಾರೆ. ಇದು 2005ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದ ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ VBG ರಾಮ್ಜೀ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025ರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047ರ ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ VBG ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. VBG ರಾಮ್ಜೀ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದರೆ ಉದ್ಯೋಗ ಖಾತ್ರಿ ಹೆಚ್ಚಳ, ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಮ್ಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜಿಗೆ ಬದಲಾವಣೆಯ ಮಹತ್ವ. ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮನ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047 ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ @2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಸಾನ್, ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15 ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ್ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023 ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ ಲಕ್ಷಾಂತರ ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಅಟ್ 100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ AI ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನ ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ್ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನ ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕದಲ್ಲಿ ಯಾತ್ರೆಯು ಯಶಸ್ವಿಯಾದರೂ

0: ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗುತ್ತಿದೆ. ವಿಕಸಿತ್ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನವಲ್ಲ, ಬದಲಿಗೆ ದೇಶದ ಪ್ರತಿ ನಾಗರಿಕನ ಜೀವನವನ್ನು ಸುಧಾರಿಸತಕ್ಕಂಥ ಸಂಕಲ್ಪವಾಗಿದೆ. ಕರ್ನಾಟಕದಲ್ಲಿ ಇದರ ಅನುಷ್ಠಾನವು ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
1: ಪ್ರಧಾನಮಂತ್ರಿ ವಿಪಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ: ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25 ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ಧ ವಲಸೆ ಬ್ಯೂರೋ ಆಯುಕ್ತರಿಗೆ 30 ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳು

0: ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ಟನ್ ತೂಕದ 2 ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು, ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24 ಭಾರತವು ಮೊದಲ ಕಂತಿನ ನೆರವನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE 12 ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರು ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ ಶುಭಾಶಯ ಕೋರಿದ್ದಾರೆ. ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2 ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ಧ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ಧ ಗೆಲುವು ದಾಖಲಿಸಿದರೆ, ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿ ಸೋ ವಿರುದ್ಧ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. 7ನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿ ಸೋ ಅಗ್ರಸ್ಥಾನದಲ್ಲಿದ್ದರೆ, 10 ಅಂಕಗಳೊಂದಿಗೆ ಫಿರೋಜಾ ಎರಡನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು, ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7ನೇ ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಗಜಕೇಸರಿ, ಪರಿಣಯ, ಪುಂಗಿ ದಾಸ, ಲವ್ ಇನ್ ಮಂಡ್ಯ ಮತ್ತು ಪ್ರೀತಿ ಗೀತಿ ಇತ್ಯಾದಿ ಈ ಚಿತ್ರಗಳಿಂದ ಆಯ್ದ ಕೆಲವು ಹಾಡುಗಳನ್ನು ಸಂತೋಷ್ ವೆಂಕಿ, ಸಾರ್ಥಕ್, ವಿಜಯಪ್ರಕಾಶ್, ನಿವಾಸ್, ನಕುಲ್ ಅಭಯಂಕರ್ ಮತ್ತು ರಾಹುಲ್ ನಂಬಿಯಾರ್ ಅವರ ಕಂಠದಲ್ಲಿ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಸುಧನ್ವನಿಗೆ ಗೊತ್ತಾಯಿತು ಬಂದಿರತಕ್ಕಂಥವನು ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲಿ ನನ್ನ ಪ್ರಭು ಆಗಿರ್ತಕ್ಕಂತಹ ಜಿಷ್ಣು, ಆ ಪರಮಾತ್ಮ ಹರಿಯನ್ನು ನೀನು ಕರೆಸು, ತೊಲಗು ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ ಏಳು ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ.

0: ವಿಸ್ತಾರಮನ್ನೋಡೆನುತೆ ತೆಗೆದೆಚ್ಚು ಬೊಬ್ಬಿರಿದನು
1: ಆಗ ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇನ್ನೇನು ತೋಚದೆ ಕೈಯಲ್ಲಿ ಖಡ್ಗ ಹಾಗೋ ಆ ಹಲಗೆಯನ್ನು ಹಿಡಿದುಬಿಟ್ಟು ಗುರಾಣಿಯನ್ನು ಹಿಡಿದುಬಿಟ್ಟು ಅದರ ಮೇಲೆ ನಡೆದುಬಿಟ್ಟ. ಆ ಸಂದರ್ಭದಲ್ಲಿ ಕೃತವರ್ಮಕ ನೋಡ್ತಾ ಇದ್ದಾನೆ, ಇವನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಬಂದಾಗ ಹೇಳ್ದ, ಅಯ್ಯೋ ವೃಷಧ್ವಜ ಪ್ರದ್ಯುಮ್ನ, ಇವರಲ್ಲದೆ ಬೇರೆ ಮಹಾವೀರರಲ್ಲಿಲ್ಲ ಅಂತ ಮಾಡಿಕೊಂಡೆ, ನೀನು ನನ್ನ ಈ ಬಾಣಗಳ ರುಚಿಯನ್ನು ನೋಡಿಬಿಡು ಅಂಥೇಳಿ ಸುಧನ್ವ ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

ಸುಧನ್ನು ಹೇಳ್ತಾ ಇದ್ದಾನೆ, ನೀನು ಬಂದಿದ್ದು ಒಳ್ಳೆಯದಾಯ್ತಪ್ಪ, ಯಾವುದವರಲ್ಲಿ ಕೃತವರ್ಮನೇ ಸಮರ್ಥ ಅಂಥೇಳಿ ಈಗ ಗೊತ್ತಾಗುತ್ತೆ ಅಂತ ನಾನು ಬಾಣವನ್ನು ಬಿಟ್ಟರೆ ಅಂಥೇಳಿ 10 ಬಾಣದಿಂದ ಅವನನ್ನು ಹೊಡೆದಾಗ ಅವನು ಸುಧನ್ವನ ಮೇಲೆ 15 ಬಾಣಗಳನ್ನು ಹೊಡೆದಿದ್ದಾನೆ. ಆಗ ಅವನಿಗೆ ಸಿಟ್ಟು ಬಂದಿದೆ.

ಸಿಟ್ಟಿನಿಂದ ಸುಧನ್ವ 24 ಬಾಣಗಳನ್ನು ಹೊಡೆದಿದ್ದಾನೆ. ಆ ಬಾಣಗಳಲ್ಲಿ ಕುದುರೆಗಳ ಕಾಲುಗಳು, ಗಾಲಿಗಳ ಕೀಲು, ಮೂಡಿಗೆಯ ಅಚ್ಚು ಎಲ್ಲವೂ ಕೂಡ ಮುರಿದು ಹೋಗಿದೆ. ಜೊತೆಗೆ ಕೃತವರ್ಮ ಕೈಯಲ್ಲಿ ಹಿಡಿದು ಯುದ್ಧವನ್ನು ಮಾಡ್ತಾ ಇರತಕ್ಕಂಥ ಚಾಪ ಕತ್ತರಿಸಿ ಹೋಗಿದೆ. ಸಾರಥಿಯ ಕೈಗಳನ್ನು ಕತ್ತರಿಸಿದ್ದಾನೆ. ಏನೂ ಇಲ್ಲದೆ ಕೃತವರ್ಮ ಸರಿದಾಗ ಆ ಜಾಗಕ್ಕೆ ಅನುಸಾಲ್ವ ಬರ್ತಾ ಇದ್ದಾನೆ ತನ್ನ ರಥದಲ್ಲಿ ಸುಧನ್ವನಿಗೆ ಎದುರಾಗಿ.

0: ಯೂಥಮಂ ಬಹುಳ ಶರಯೂಥಮಂದು.
1: ಸಾಲ್ವನ ತಮ್ಮ ನಾನು, ಸುರೇಂದ್ರನಿಗೂ ಕೂಡ ನಾನು ಸೋಲತಕ್ಕಂಥವನಲ್ಲ. ನನ್ನಲ್ಲಿ ಸುಮ್ಮನೆ ಹೋರಾಡಿ ಪ್ರಾಣವನ್ನು ಬಿಡಬೇಡ, ಹೋಗಿ ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸು ಸಾಕು ಅಂತ ಹೇಳ್ತಾ ಸುಧನ್ವನ ರಥದ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ.

0: ಗೊತ್ತಪ್ಪ ಗೊತ್ತು, ನಿನ್ನ ಹೆಸರು ಅನುಸಾಲ್ವ ಅಂತ ಹೇಳಿ ನಿನ್ನ ಮಾತು ಕೇಳಿಕೊಂಡು ನಾನೇನಾದ್ರೂ ಧರ್ಮರಾಜನನ್ನ ನೋಡೋದಕ್ಕೆ ಹೋದ್ರೆ ನಾನೇನು ಪರಾಕ್ರಮಿಯೇ, ನಾನು ಧರ್ಮರಾಜನನ್ನ ನೋಡೋದಿಲ್ಲ, ಆದರೆ ನಿನಗೆ ಧರ್ಮರಾಜನನ್ನ ಕಾಣಿಸ್ತೇನೆ ಅಂದರೆ ಯಮಧರ್ಮರಾಜನನ್ನ ಕಾಣಿಸ್ತೇನೆ ಅಂತ. ಆ ಇಂದ್ರನಿಗೂ ಅಸದಳವಾಗಿರ್ತಕ್ಕಂಥ ನಿನ್ನ ಪರಾಕ್ರಮವನ್ನು ಒಮ್ಮೆ ನೋಡಿ ಆನಂತರ ನಿನ್ನನ್ನು ಕಳಿಸ್ತೇನೆ ಅಂಥೇಳಿ ಅವನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದ್ದಾನೆ. ಕಾಶಿರಾಜನ ಮಗನಾಗಿರ್ತಕ್ಕಂತಹ ಅನುಸಾಲ್ವ ಮೈಯೆಲ್ಲ ಗಾಯಗೊಂಡಿದ್ದಾನೆ.
1: ಫಡ ಫಡ.

ಕವಿ ಬಹಳ ಸೊಗಸಾಗಿರ್ತಕ್ಕಂಥ ಅನುಪ್ರಾಸವನ್ನು ಹೇಳಿದ್ದಾನೆ. ಫಡ ಫಡಲವೋ ತೊಲ ತೊಲಗೋ, ಏನು ಈ ಬಾಣಗಳಿಗೆ ನಾನು ಹೆದರತಕ್ಕಂಥವನಲ್ಲ ಅಂಥೇಳಿ ಅನುಸಾಲ್ವ ಹೇಳ್ತಾ ಇದ್ದಾನೆ. ಗುಡುಗುಡಿಸಿಬಿಟ್ಟು ಅವನ ಮೇಲೆ ಸಿಟ್ಟನ್ನು ಮಾಡ್ತಾ ಮಳೆಗಾಲದ ಮಳೆಯಂತೆ ಅವನ ಮೇಲೆ ಬಾಣಗಳ ಮಳೆಯನ್ನು ಹೊಸದಾಗಿ ಮಸದಿರ್ತಕ್ಕಂತಹ ಚೂಪಾಗಿರ್ತಕ್ಕಂತಹ ಬಾಣಗಳನ್ನು ಎಡೆಬಿಡದೆ ಹಂಸಧ್ವಜನ ಆತ್ಮಜಂ ಅವನ ಆತ್ಮಜನ ಮೇಲೆ ಬಿಡೋಣ. ಅವನು ಅನುಸಾಲ್ವ ಬಿಟ್ಟಿರ್ತಕ್ಕಂತಹ ಬಾಣಗಳನ್ನು ಇವನು ಕೂಡ ಕಡಿದುಬಿಟ್ಟು ಪರಾಕ್ರಮದಲ್ಲಿ ಬಿಡದೆ ಅವನ ಮೇಲೆ ಬಾಣದಿಂದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಆ ಬಾಣಗಳು ಅವನ ಮೈಯಲ್ಲಿ ಹೊಕ್ಕು ಬಿಸಿ ಬಿಸಿಯಾಗಿರ್ತಕ್ಕಂತಹ ನೆತ್ತರನ್ನ ರಕ್ತವನ್ನು ಅವನ ದೇಹದಿಂದ ಹೀರ್ತಾ ಇದೆ. ಅಂತಹ ಬಾಣಗಳನ್ನು ಬಿಟ್ಟಿದ್ದಾನೆ.

0: ಉತ್ತರಿಸಿ ಕೋಲ ತಡಗಿತು ಅವನಿಯೊಳಾಗ ಪುತ್ತು ಉಗುವ ಅಹಿಯಂತೆ ಬಳಿಕ ಮೈ ಮರೆದ ಸುಧನ್ವನು ಅದನೇ ವೇಳ್ವೇನು.
1: ಬಹಳ ಸಿಟ್ಟು ಬಂದ್ಬಿಡ್ತು ಅನುಸಾಲ್ವನಿಗೆ. ಇಡೀ ಸಮುದ್ರವನ್ನೇ ಒಂದೇ ತುತ್ತಿಗೆ ನುಂಗತಕ್ಕಂತಹ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಸತ್ವಯುತವಾದ ಒಂದು ಬಾಣವನ್ನು ತೆಗೆದ, ಇದನ್ನ ಪರಿಹಾರ ಮಾಡು ನೋಡೋಣ ಅಂಥೇಳಿ ಸುಧನ್ವನ ಮೇಲೆ ಬಿಟ್ಟುಬಿಟ್ಟ. ಆ ಬಾಣ ಸುಧನ್ವನ ಎದೆಯನ್ನು ಸೀಳಿ ಹಾಗೆ ಹಿಂಬದಿಯಿಂದ ಹೋಗಿ ಭೂಮಿಯನ್ನು ಪ್ರವೇಶ ಮಾಡಿಬಿಡ್ತು. ಹುತ್ತಿನಲ್ಲಿ ಹೋಗತಕ್ಕಂತಹ ಸರ್ಪದಂತೆ ಆ ಬಾಣ ಭೂಮಿಯನ್ನು ಪ್ರವೇಶ ಮಾಡ್ತು. ಆಗ ಸುಧನ್ವ ಮೈ ಮರೆದು ಮಲಗಿಬಿಟ್ಟ.

ಎಲ್ಲೆಲ್ಲೇ ಕವಿ ಕವಿ ಅಂತ ಹೇಳ್ತಾ ಇದ್ದಾರಂತೆ. ಇಡೀ ಸೈನ್ಯ ಕುಗ್ತಾ ಇದೆ, ನಮ್ಮ ಸುಧನ್ವನಿಗೆ ಗಾಯವಾಗ್ಬಿಡ್ತು, ಸುಧನ್ವ ಮೈಮರೆತ, ಬೇಗ ರಿಪುವನ್ನು ಕತ್ತರಿಸಿ ಹಾಕಿ ಅಂಥೇಳಿ ಎಲ್ಲ ತಮ್ಮ ತಮ್ಮಲ್ಲಿರ್ತಕ್ಕಂಥ ಕೈದುಗಳಿಂದ ಅನುಸಾಲ್ವನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಯುಧಗಳ ಮಳೆಯ ಇವನ ಮೇಲೆ ಬೀಳ್ತಾ ಇದೆ. ಆದರೆ ಅನುಸಾಲ್ವ ಹೆದರಲಿಲ್ಲ, ಅವನು ಕೂಡ ಮಹಾಪರಾಕ್ರಮಿ, ಎಲ್ಲ ಆಯುಧಗಳನ್ನು ಕೂಡ ಕತ್ತರಿಸ್ತಾ ಆ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ. ಈ ಹೊತ್ತಿಗೆ ಸ್ವಲ್ಪ ಎಚ್ಚರವಾಯಿತು ಸುಧನ್ವನಿಗೆ. ಸುಧನ್ವ ಖಾತಿಯಿಂದ ಕಣ್ಣನ್ನು ತೆರೀತಾ ಇದ್ದಾನೆ.

ಸುಧನ್ವ ಕಣ್ಣು ತೆರೆದ ನೋಡ್ತಾ ಇದ್ದಾನೆ, ನನ್ನಂತಹ ಪರಾಕ್ರಮಿ ಎದೆಯನ್ನ ಸೀಳಿಬಿಟ್ನಲ್ಲ ಇವನು ಅಂತ ಹೇಳಿ ಅವನಿಗೆ ರೋಷ ಉಕ್ಕಿ ಬಂದುಬಿಡ್ತು. ಎಲ್ಲವೋ ಅನುಸಾಲ್ವ, ಈಗ ನಾನು ಒಂದು ಬಾಣವನ್ನ ಪ್ರಯೋಗ ಮಾಡ್ತೇನೆ, ನೀನೇನಾದರೂ ಪರಾಕ್ರಮಿಯಾಗಿ ನನ್ನ ಬಾಣವನ್ನ ತಡೆದ್ರೆ ಆಯ್ತು, ಇನ್ನು ಮುಂದೆ ನಾನು ಬಾಣ ಪ್ರಯೋಗವನ್ನು ಮಾಡೋದಿಲ್ಲ, ಹೀಗೆ ಬಿಲ್ಲನ್ನು ಬಿಟ್ಟು ಹೊರಟು ಹೋಗ್ಬಿಡ್ತೇನೆ ಅಂತ ಹೇಳಿ ತನ್ನ ಹೆದೆಗೆ ಒಂದು ಸರಳಂ ಪೂಡಿ ಕಿವಿವರೆಗೆ ಜೋರಾಗಿ ಎಳೆದು ಅದನ್ನು ಅನುಸಾಲ್ವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆ ಅನುಸಾಲ್ವನ ಪೇರುರವನ್ನು ವಿಸ್ತಾರವಾಗಿರ್ತಕ್ಕಂಥ ಎದೆಯನ್ನು ಬಗೆದುಬಿಟ್ಟು ಅವನಿಗೆ ಮೂರ್ಛೆಯನ್ನು ತಂದುಬಿಡ್ತು. ನುಗ್ಗುತ್ತಾ ಇದ್ದ ಪಾರ್ಥನ ಪಡೆಗೆ ನುಗ್ಗುತ್ತಾ ಇದ್ದಾನೆ ಸುಧನ್ವ.

ಸುಧನ್ವ ಈ ರೀತಿಯಲ್ಲಿ ಅನುಸಾಲ್ವನನ್ನು ಕೆಡಗಿಬಿಟ್ಟು ಪಾರ್ಥನ ಪಡೆಯಲ್ಲಿ ನುಗ್ಗಿಬಿಟ್ಟ. ಅವನು ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಬಾಣಗಳಿಂದ ಅಲ್ಲಿರ್ತಕ್ಕಂತಹ ರಥ ಪದಾತಿ ಆ ಎಲ್ಲವೂ ಕೂಡ ಧ್ವಂಸವಾಗ್ತಾ ಇದೆ. ಆನೆಗಳ ಮೈಯಿಂದ ಕುದುರೆಗಳ ಮೈಯಿಂದ ಅಲ್ಲಿರ್ತಕ್ಕಂತಹ ಪರಾಕ್ರಮಿಗಳಾಗಿರ್ತಕ್ಕಂಥ ಪಟುಭಟರ ಮೈಯಿಂದ ಗಗನಕ್ಕೆ ಶೋಣಿತ ಧಾರೆ ನೆಗಿತಾ ಇದೆಯಂತೆ. ಅದನ್ನು ನೋಡಿ ಎಲ್ಲ ಪ್ರಾಣಿಗಳು ನೋಡ್ತಾ ಇರತಕ್ಕಂಥವರ ಎಲ್ಲರ ಕಣ್ಣಿಗೆ ಆಕಾಶದ ಮೋಡಗಳೆಲ್ಲ ಕೆಂಪಗಾಗಿಬಿಟ್ಟಿದೆ ಅಂತ ಹೇಳಿ ಕಾಣ್ತಾ ಇದೆ. ಆ ಸುಧನ್ವನ ಪರಾಕ್ರಮಾಗ್ನಿಯನ್ನು ಏನು ಹೇಳೋಣ ಅಂತೇಳಿ ಜನಮೇಜಯನಿಗೆ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

0: ಸುಧನ್ವನ ಕಾಳಗ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರ ಮೈ ಕತ್ತರಿಸಿ ಕತ್ತರಿಸಿ ಬಿದ್ದುಬಿಟ್ಟಿದೆ. ಕತ್ತರಿಸಿ ಬಿದ್ದಿರತಕ್ಕಂತಹ ತೊಡೆಗಳು, ಕೈಗಳು, ಕಾಲುಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಕರುಳುಗಳು ಹೊರಗಡೆ ಬಂದುಬಿಟ್ಟು ಅದೇ ಜೊಂಡಿನಂತೆ ಎಲ್ಲ ಕಡೆಯಲ್ಲೂ ಕೂಡ ಹರಿದುಬಿಟ್ಟಿದೆ. ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಖಂಡದಿಂದ ಅಂತ ಕವಿ ಹೇಳ್ತಾ ಇದ್ದಾನೆ. ಡಕಾರದ ಅನುಪ್ರಾಸದಲ್ಲಿ ಹೊರಗಡೆ ಬಂದಿರತಕ್ಕಂತಹ ಮಾಂಸ ರಕ್ತಗಳು ಎಲ್ಲೆಡೆ ಚೆಲ್ಲಾಡಿದೆ. ಇದನ್ನು ನೋಡಿ ಕಾಕ ಗೃಧ್ರ ಮುಂತಾದ ಎಲ್ಲ ಪ್ರಾಣಿಗಳಿಗೆ ಬಹಳ ಸಂತೋಷವಾಗಿದೆ.
1: ಕಾ

ಯುದ್ಧ ರಂಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಕಾಗೆಗಳು, ಬಕಗಳು, ಗೃಧ್ರಗಳು, ಗೋಮಾಯು ಸಂತತಿಗಳು, ನರಿ ಇತ್ಯಾದಿಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡಿದೆ. ಶಾಕಿನಿ, ಡಾಕಿನಿ, ಭೇತಾಳ, ಪಿಶಾಚಿಗಳೆಲ್ಲ ಆ ಮಾಂಸವನ್ನು ತಿನ್ನೋದಕ್ಕೆ ಬಂದುಬಿಟ್ಟಿದೆ ಅಂತ ಲೋಕದ ಅಖಿಲ ಪ್ರಾಣಿಗಳನ್ನು ಕೂಡ ನುಂಗುತ್ತಾ ಬರ್ತಾ ಇರತಕ್ಕಂತಹ ಯಮನಿಗೆ ಅಜೀರ್ಣವಾಗಿ ಎಲ್ಲವೂ ಕೂಡ ಹೊರಗಡೆ ಬಂದೇ ಓಕರಿಸಿಬಿಟ್ಟು ಹೊರಗಡೆ ಚೆಲ್ಲಿಬಿಟ್ಟನೆ ಅನ್ನುವ ಹಾಗೆ ಎಲ್ಲಿ ನೋಡಿದರೂ ಕೂಡ ಮಾಂಸ ಕರ್ದಮ ರುಧಿರ ನೆಣವಸೆ ಮಿದುಳುಗಳಿಂದ ಅಂತ ಸುಧನ್ವನ ಮಹಾ ಪರಾಕ್ರಮ ಇದರಿಂದ ಗೊತ್ತಾಗ್ತಾ ಇದೆ ಅಂತ ಹೇಳಿ ಕವಿ ವರ್ಣನೆಯನ್ನ ಮಾಡ್ತಾ ಇದ್ದಾನೆ.

0: ಸುಬಂತೆ ಅವ ನೋಡಲೋಣು.
1: ಈ ರೀತಿ ಸುಧನ್ವ ಮಾಡ್ತಾ ಇರತಕ್ಕಂತ ಬೀಭತ್ಸವನ್ನ ನೋಡ್ತಾ ಇದ್ದಾನೆ. ಯುದ್ಧರಂಗದಲ್ಲಿ ಅರ್ಜುನನ ಕಡೆಯ ಒಂದು ರಥವಿಲ್ಲ, ಒಂದು ಪದಾತಿ ಇಲ್ಲ, ಒಂದು ಕುದುರೆ ಇಲ್ಲ, ಒಂದು ಆನೆ ನಿಂತಿಲ್ಲ, ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾನೆ. ಇದನ್ನ ನೋಡಿದ ಸಾತ್ಯಕಿ ಸುಧನ್ವನ ಆಟೋಪವನ್ನು ನೋಡಿ ಕಣ್ಣುಗಳನ್ನು ಕಿರಿದು ಮಾಡಿಕೊಂಡು ಹುಬ್ಬುಗಳನ್ನು ಗಂಟಿಕ್ಕಿ ಅವನ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದಾನೆ. ತನ್ನ ಹೆಸರನ್ನು ಹೇಳ್ತಾ ಇದ್ದಾನಂತೆ, ಅರ್ಜುನನ ಶಿಷ್ಯ ನಾನು, ಸಾತ್ಯಕಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಅವನ ಮೇಲೆ 30 ಬಾಣವನ್ನು ಪ್ರಯೋಗ ಮಾಡಿದ. ಆ 30 ಬಾಣಗಳು ಅವನ ಒಡಲಲ್ಲಿ ಬಂದು ನಾಟಿಬಿಟ್ಟಿದೆ.

ಎಡವಡದ ಎಕ್ಕಲನ ತೆರದಿಂ. ಇವನ ಮೈ ಮೇಲೆ ಬಾಣಗಳನ್ನು ಬಿಟ್ಟಾಗ ಎಲ್ಲ ಬಾಣಗಳು, 30 ಬಾಣಗಳು ಬಂದು ಸುಧನ್ವನಿಗೆ ನಾಟಿಬಿಟ್ಟಿದೆ. ಗಾಯಗೊಂಡಿರ್ತಕ್ಕಂಥ ಹಂದಿಯಂತೆ ಆಗಿಬಿಟ್ಟ ಅಂತ. ಆ ಪ್ರಾಣಿಯ ಸಿಟ್ಟು ಅಂಥದ್ದು ಅಂತ ಹೇಳಿದ್ದಾರೆ. ಆ ಎಕ್ಕಲನಂತೆ ಹಂದಿಯಂತೆ ಕೆರಳಿಬಿಟ್ಟ. ಅವನು 30 ಬಾಣ ಹೊಡೆದ್ರೆ 35 ಬಾಣವನ್ನು ಹೊಡೆದ. ಅವನ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗ್ಬಿಟ್ಟಿದೆ. ಸಾತ್ಯಕಿ 1000 ಸಂಖ್ಯೆಯ ಬಾಣಗಳನ್ನು ಒಟ್ಟಿಗೆ ಹೊಡೆದು ಬಿಟ್ಟ. ಒಂದರ ಹಿಂದೆ ಒಂದು ಹೊಡಿತಾ ಇದ್ದಾನೆ. ಸುಧನ್ವನಿಗೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಏನೇನು ಅವನ ಬಳಿಯಲ್ಲಿತ್ತು ಎಲ್ಲವೂ ಕೂಡ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಅವನ ಧ್ವಜ ಛತ್ರಗಳನ್ನು ಎಲ್ಲವನ್ನು ಕೂಡ ಕತ್ತರಿಸಿಬಿಟ್ಟ. ವಿರಥನಾದ. ಅದೇ ಕ್ಷಣದಲ್ಲಿ ಸಾತ್ಯಕಿಯು ಕೂಡ ಬಾಣಪ್ರಯೋಗ ಮಾಡಿದ್ದಾನೆ. ಆ ಬಾಣಗಳಿಂದ ಇವನು ಕೂಡ, ಇವನ ರಥವು ಕೂಡ ಮುರಿದು ಹೋಗಿದೆ. ಇಬ್ಬರೂ ಕೂಡ ವಿರಥರಾಗಿ ಭೂಮಿಯಲ್ಲಿ ನಿಂತಿದ್ದಾರೆ.

ವಿರಥರಾಗಿ ಭೂಮಿಯಲ್ಲಿ ನಿಂತಿರ್ತಕ್ಕಂತಹ ಅವರು ನೆಲದ ಮೇಲೆ ಕೈಗಳಿಂದ ಮುಷ್ಟಿಗಳಿಂದ ಹೊಡೆದಾಡಿದರು. ಸಮೀಪದಲ್ಲಿ ಸಿಕ್ಕತಕ್ಕಂತಹ ಖಡ್ಗವೋ ಭುಜುಂಡಿ ಇತ್ಯಾದಿ ಆಯುಧಗಳಿಂದ ಕೈದುಗಳನ್ನು ಹಿಡಿದು ಮತ್ತೊಮ್ಮೆ ಹೋರಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹೊಸ ತೇರುಗಳು ಬಂತು, ಅದರಲ್ಲಿ ಹೋರಾಡ್ತಾ ಇದ್ದಾರೆ. ತಮ್ಮ ಸಮೀಪದಲ್ಲಿ ಶತ್ರುಪಕ್ಷದ ಯಾವ ಸೈನ್ಯವಿದೆಯೋ ಅದನ್ನು ನಾಶ ಮಾಡ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಚಾಕಚಕ್ಯತೆಯಿಂದ ಹೋರಾಡ್ತಾ ಇದ್ದಾರೆ. ಸಾತ್ಯಕಿ ಸುಧನ್ವರು ಸರಿಸಮನಾಗಿ ಹೋರಾಡ್ತಾ ಇದ್ದಾರೆ. ಸುಧನ್ವ ನೋಡಿದ, ಇವನನ್ನು ಉಳಿಸಬಾರದು ಅಂತ ಹೇಳಿ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

0: ಯೋನನಿಗೆ ಸಿಟ್ಟು ಬಂದುಬಿಡ್ತು. ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳಿಂದ ಅವನ ಸೀಸಕ, ಅವನ ಕವಚ, ಬಾಣ, ಬತ್ತಳಿಕೆ, ಸಿಂಧ, ಸೀಗುರಿ, ಅವನ ಧ್ವಜಗಳು ಎಲ್ಲವನ್ನು ಕೂಡ ಕತ್ತರಿಸಿಬಿಟ್ಟ. ಅದೇ ಕ್ಷಣದಲ್ಲಿ ಅವನ ಕೈಯಲ್ಲಿರತಕ್ಕಂತಹ ಬಿಲ್ಲನ್ನು ಕತ್ತರಿಸಿಬಿಟ್ಟು ರಥದ ಚಕ್ರಗಳನ್ನು ಕೂಡ ಕತ್ತರಿಸಿದ್ದಾನೆ. ಆ ಕ್ಷಣದಲ್ಲಿ ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳನ್ನು ಬಿಟ್ಟು ಅವನ ಎದೆಯನ್ನು ಬಗೆದುಬಿಟ್ಟ. ಅವನಿಗೆ ಮೂರ್ಛೆ ಬಂದುಬಿಡ್ತು.
1: ಸತ್

ಸತ್ಯಕನ ಮಗನಾಗಿರ್ತಕ್ಕಂತಹ ಸಾತ್ಯಕಿ ಮೂರ್ಛೆ ಹೊಂದಿಬಿಟ್ಟ, ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಪರಾಕ್ರಮವನ್ನು ಹೊಂದಿರುವ ಯೌವನಾಶ್ವ ಅಸಿತ ಗದಾದಿತ್ಯ ಭವಸೂನು ಶಠ ವಿಷಠ ಕೃತವರ್ಮ ಎಲ್ಲರೂ ಕೂಡ ಏಕಕಾಲದಲ್ಲಿ ಸುಧನ್ವನ ಮೇಲೆ ನುಗ್ಗಿ ಬರ್ತಾ ಇದ್ದಾರೆ, ಸೈನ್ಯವನ್ನ ಸುಧನ್ವನ ಮೇಲೆ ನುಗ್ಗಿಸ್ತಾ ಇದ್ದಾರೆ. ಇದನ್ನು ಅರ್ಜುನ ನೋಡ್ದ. ಈ ಒಬ್ಬನನ್ನ ಸೋಲಿಸೋದಕ್ಕೆ ಇಷ್ಟೆಲ್ಲ ಪಡೆ ಸಿದ್ಧವಾಗಬೇಕಾಯ್ತೆ, ಎಂತಹ ಪರಾಕ್ರಮಿ ಇವನು ಅಂತ ಹೇಳಿ ಅರ್ಜುನನೇ ತಾನು ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ಸಿದ್ಧನಾಗಿ ಬರ್ತಾ ಇದ್ದಾನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು, ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದು ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ಧತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
4: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿ ವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮ್ಗೆ ಬಹಳ ಅಲ್ಕೂಲ ಆಗಿದೆ. ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಳೋದು ಏನಂದ್ರೆ 1,00,000 ರೂಪಾಯಿವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
5: ಪ್ರಧಾನಮಂತ್ರಿ ಸ್ವಾಧೀನಿ ದಿನ ಕಡೆಯಿಂದ ನಮ್ಮ ಕೈ ಹೆಲ್ಪ್ ಆಗೈತೆ. ಮುನ್ಸಿಪಲ್ ಆಫೀಸ್ ಕಡೆಯಿಂದ ಫಸ್ಟು 10,000 ಕೊಟ್ಟರು ನಮ್ಗೆ, ಆಮೇಲೆ 20,000 ತಗೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದ್ದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು, ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ. ನಾವು ಫುಟ್ಬಾತ್ ಮೇಲೆ ವ್ಯಾಪಾರ ಮಾಡ್ಕೊತಾ ಇದ್ದೀರಿ, ನಮ್ಮ ಜೀವನಗಳು ಇದು ಮಾಡ್ತಾ ಇದ್ದೀರಿ, ಚೆನ್ನಾಗಿ ನಡೀತಾ ಐತೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸೌಕರ್ಯ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಅವಘಡಗಳು ಸಂಭವಿಸಿದ್ದು ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಹೆಕ್ಟೇರ್ನಷ್ಟು ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯ್, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯೂ ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆ ಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ

0: ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ, ರಾಜ್ಯದ 6 ಪಂಚಾಯತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋಂ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆಟ್ ತುಮ್ ಕನ್ನಡ ಮೇ ವಿಘ್ನೇಶ್.
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೇ ತೋ ಗದ್ಯ ಪದ್ಯ ನಾಟಕ್ ಉಪನ್ಯಾಸ್ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ಮೆ ನಹಿ ಆತಾ. ಇಸ ಕನ್ನಡ ಮೇ ಸೀತಾ.
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂ ಕೆ ಕವಿ ಕೌನ್ ಕೌನ್ ಹೈ ಗುರುಜಿ?
3: ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಂವಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂ ಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಸೂರದಾಸರು, ತುಳಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು.
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೆರೆ ತೇತ್ರ ಮಾತ್ರ ಹೋತಿ ಹೈ ತೋ ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು.
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಭಲಿ ಪೀಸ್ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜೂ ಪಹಾರ್
2: ಮೈ ಪೂಜೂ ಪಹಾರ್ ತಾತೆಯ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜೀ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೆ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂಂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೆ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೆ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತೆ ಹೋ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೌ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ್ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರು. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂಂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
3: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
3: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
3: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
3: ಅಚ್ಛಾ, ಅಗ್ಲಾ ದುಹಾ ಸುನೋ. ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗ್ ಬಾ ಸೀತಾ?
1: ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
3: ಅಚ್ಛಾ, ಇಸ್ ದುಹೆ ಕಾ ಭಾವ ಸುನೋ. ಕಬೀರ್ ಕಹತೇ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕ್ಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ. ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಯಲ್ಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನ ಅಲ್ಲೇ ಬಿಡಬೇಕು.
3: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವ ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ. ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
1: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
3: ಹಾ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
3: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೇಕ ಆಧ್ಯಾತ್ಮಿಕ ಅರ್ಥ ಭೀ ಸಮಜನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೇ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚ

0: ಆಕಾಶವಾಣಿ ಪ್ರೋಗ್ರಾಮ್ ಹೆಡ್ ಆದಾಗ ನಾವು ಹೇಗೆ ಅದಕ್ಕೆ ದಿಕ್ಸೂಚಕರಾಗಿರಬೇಕು, ನಮ್ಮ ಚಾನಲ್ ಹೆಂಗೆ ಹೋಗ್ತಾ ಇದೆ, ಅಲ್ಲಿ ಏನು ಕಾರ್ಯಕ್ರಮ ಬರಬೇಕು, ನಾವೇ ಎಲ್ಲ ಮಾಡೋಕ್ಕಾಗಲ್ಲ, ಅವಾಗ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೇಕಾಗುತ್ತೆ. ನಾವು ಕೇಳದೇ ಇದ್ದರೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ತುಂಬ ನನಗೆ ಸಂತೋಷ ಕೊಟ್ಟಿದೆ. ನಾನು ಯಾವತ್ತೂ ಬಹುಶಃ ಬೇರೆ ಬೇರೆ ನಾನು ಕೆಲಸ ಮಾಡಿದ ಚಿತ್ರದುರ್ಗ ಆಕಾಶವಾಣಿ ಇರ್ಬೋದು, ಹಾಸನ ಆಕಾಶವಾಣಿ ಇರ್ಬೋದು, ಮೈಸೂರು ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿ ಜಾಸ್ತಿ, ತುಂಬ ಸಂತೋಷವನ್ನು ಕೊಟ್ಟಿರುವಂಥ ಸಾಹಿತ್ಯ, ಸಂಗೀತ, ವಿಜ್ಞಾನ ಎಲ್ಲನೂ ಇದ್ಮಾಡ ಒಂಥರ ನಮ್ಮನ್ನು ಸಾಣೆ ಹಿಡಿದ್ಬಿಡ್ತು, ಸಂಸ್ಕಾರ ಅನ್ಕೊಡ್ತು. ಆ ಒಂದು ಶಕ್ತಿ ಬಹುಶಃ ಬೇರೆ ಯಾವ ವೃತ್ತಿಗೂ ಇಲ್ಲದೆ ಇರೋದು ಆಕಾಶವಾಣಿಗಿತ್ತು. ಆದರೆ ಇವಾಗ ಆಕಾಶವಾಣಿನೂ ಬೇರೆ ಥರ ರೂಪಗಳನ್ನು ಪಡ್ಕೋತಾ ಇದೆ. ಅದು ನಮ್ಮ ಕಣ್ಮುಂದೆ ಕೆಲವು ಸತಿ ಬದಲಾವಣೆ ಅನಿವಾರ್ಯ ಅಲ್ವಾ, ಆಗತ್ತೆ, ನೋಡೋಣ ಏನು ಹೊಸದು ಬರತ್ತೆ ಅನ್ನೋದು. ಹೊಸದಕ್ಕೆ ಯಾವತ್ತೂ ಸ್ವಾಗತ.
1: ಸಂತೋಷ, ಸಂಸ್ಕಾರ, ಸಾಮರಸ್ಯ, ಸಾಫಲ್ಯ, ಸಾಕ್ಷಾತ್ಕಾರದತ್ತ ಸರಣಿಯ ಸತತ ಸಾಥಿ HS ಸರಸ್ವತಿ.
2: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ BK ಸುಮತಿ, ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ,
1: ಧ್ವನಿ ಮುದ್ರಣ ಭಂಡಾರ ನೆರವು DV ಶ್ರೀದೇವಿ, ಪುಣ್ಯವತಿ SB,
2: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
3: ಆಕಾಶವಾಣಿ FM ರಾಯಮುಖ ಹೇಳ್ತಾ ಇದ್ದೀರಿ. ಇದುವರೆಗೂ ಆಕಾಶ ಬುಟ್ಟಿ ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
4: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್.
5: ನಮಸ್ಕಾರ ಸರ್.
4: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲಸಲ್ಲ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನು ಬದ್ಧ ಆಗತ್ತಾ? ಹೇಗೆ?
5: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರ್ದು, ಅದು ಕಾನೂನು ಬದ್ಧ ಆಗೋದಿಲ್ಲ. ಈ ಸಂದರ್ಭಕ್ಕೆ ತಕ್ಕನಾಗಿ ನಾನು ಹೇಳಬೇಕು ಅಂದ್ರೆ, ಮೆಟರ್ನಿಟಿ ಬೆನಿಫಿಟ್ಸ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಗಳನ್ನ ಟರ್ಮಿನೇಟ್ ಮಾಡೋದು ಉಂಟು. ಸೊ ಈಗ ಏನಾಗತ್ತೆ, ಡೆಲಿವರಿ ಆದ್ಮೇಲೆ ಪೋಸ್ಟ್ ಲೀವ್ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀವ್ ಕೊಡಬೇಕು, ಪೋಸ್ಟ್ ಲೀವ್ ಕೊಡಬೇಕು ಅಂತ ಎಲ್ಲ ಕಾನೂನು ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಅವರು ಟರ್ಮಿನೇಟ್ ಮಾಡಿದ್ರೆ ಅವರು ಈ ಬೆನಿಫಿಟ್ಸ್ ನ ಕೊಡಬೇಕಾಗತ್ತೆ, ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾರೆ. ಇಂತ ಒಂದು ಪ್ರೆಷರ್ಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಅವರು ಖಂಡಿತ ಕಾನೂನು ಮೊರೆ ಹೋಗ್ಬೋದು. ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದ್ರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟ್ ಅಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಇದ್ದಾಗ.
4: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದಂತ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದ್ದೀವಿ ನಾವು, ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
5: ಈಗ 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು.
4: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದರೂ ಕೊರತೆ ಬಂದಾಗ, ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
5: ಟರ್ಮಿನೇಟ್
4: ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೇ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ್ರೆ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ, ನಮ್ಗೆ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗೆ ಆಗುತ್ತೆ.
5: ಸಂಚು ಮಾಡ್ದಂಗೆ ಖಂಡಿತ, ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
4: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೇ ಮಾಡಿ ಅವ್ರಿಗೇನೆ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗ್ಬಾರ್ದು. ಯಾವುದೇ ಕೆಲಸ ಇರ್ಬೋದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ಗಳನ್ನು ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನು ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನು ನೀಡಬೇಕಾಗತ್ತೆ, ಅವರಿಂದ ನಮಗೆ ತುಂಬಾ ನಷ್ಟ ಆಗತ್ತೆ ಅಂತ ಹೇಳಿ ಆ ವಿಚಾರಗಳನ್ನು ಮಾಡೋಂಗಿಲ್ಲ.
5: ಖಂಡಿತ,
4: ತಾವು ಹೇಳಿದಂಗೆ 180 ದಿನ, ಆರು ತಿಂಗಳ ಕೆಲಸದ ನಂತರ ಬೇಕಾದ್ರೆ ಅವರು ಈ ತರ ತಾಯ್ತನಕ್ಕೆ ಅವರು ಅರ್ಹರಾದ್ರೆ
5: ಎಲ್ಲ ಬೆನಿಫಿಟ್ಸ್ ಅವರಿಗೆ ಕೊಡಬೇಕಾಗತ್ತೆ ಅಂತ ಹೇಳಿ.
4: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ, ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
5: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡಕ ಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ನಾವಿದ್ದೇವೆ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: The Indian Navy invites online applications from unmarried male and female candidates for 10+2 BTech Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samriddh Bharat. Join Indian Navy.
3: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು.
0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 3:07 ಇದೆ. ಹೊಂಬಿಸಿಲಿನ ಹೊತ್ತಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಮೂರ್ತಿ ಅಥವಾ ಪ್ರತಿಮೆ ಯಾವುದು? ಸುಬ್ರಹ್ಮಣ್ಯ, ನಟರಾಜ, ವೆಂಕಟೇಶ್ವರ, ವಿಷ್ಣು ಅಂತ ನಾಲ್ಕು ಆಪ್ಷನ್ ನಿಮ್ಮ ಮುಂದೆ ಇದೆ. ಆಪ್ಷನ್ ಎ ಸುಬ್ರಹ್ಮಣ್ಯ, ಆಪ್ಷನ್ ಬಿ ನಟರಾಜ, ಆಪ್ಷನ್ ಸಿ ವೆಂಕಟೇಶ್ವರ, ಆಪ್ಷನ್ ಡಿ ವಿಷ್ಣು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ಹೊಂಬಿಸಿಲಿನ ಸಮಯದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

0: That's all.
1: ಆಕಾಶವಾಣಿ ಎಫ್ಎಂ ರೈಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ತುಂಬಾ ಜನ ಕಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಮುಖ್ಯವಾಗಿ ಮೊದಲಿಗೆ 10 ಜನರ ಹೆಸರನ್ನ ಹೇಳ್ತಾ ಇದ್ವಿ. ದಿಲೀಪ್ ಕಲ್ಯಾಣ್ಕರ್, ನೇತ್ರ, ಬಾಬಾ ಕಲ್ಯಾಣ್, ಸಿ ಎನ್ ಲಕ್ಷ್ಮಣ, ಭಾಗ್ಯ ರಾಮಣ್ಣ, ಹಾಗೆ ಮಹೇಶ್, ಶ್ರೀನಿವಾಸ್, ಬಿಂದು ಪ್ರಕಾಶ್, ಪದ್ಮಶ್ರೀ ಕುಟುಂಬದವರು ಮತ್ತು ಪ್ರಸನ್ನ ಕುಮಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೌದು, ನೀವು ಹೇಳಿದ್ದು ಸರಿ. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಮೂರ್ತಿ ಅಥವಾ ವಿಗ್ರಹ ಯಾವುದು ಅಂತ ಕೇಳಿದ್ದೆ. ನಟರಾಜ ಅನ್ನೋದು ಸರಿಯಾದಂತಹ ಉತ್ತರ. ತುಂಬಾ ಜನ ನಟರಾಜ ಶಿವನ ರೂಪ ಅಂತ ಹೇಳಿ ಮೆಸೇಜ್ ಕಳಿಸಿದ್ರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು ನಿಮಗೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನ ಬಳಸಲಾಗ್ತಿತ್ತು, ಕೆತ್ತನೆಗೆ ಯಾವುದನ್ನ ಬಳಸಲಾಗ್ತಿತ್ತು? ಮಥುರಾ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಕೆತ್ತನೆಗೆ ಯಾವುದನ್ನ ಬಳಸಲಾಗ್ತಿತ್ತು? ಆಪ್ಷನ್ ಎ ಗ್ರಾನೈಟ್, ಆಪ್ಷನ್ ಬಿ ವೈಟ್ ಮಾರ್ಬಲ್, ಆಪ್ಷನ್ ಸಿ ಸ್ಲೇಟ್, ಆಪ್ಷನ್ ಡಿ ರೆಡ್ ಸ್ಯಾಂಡ್ ಸ್ಟೋನ್. ಯಾವುದರ ಮೇಲೆ ಕೆತ್ತನೆಯನ್ನು ಮಾಡಲಾಗ್ತಾ ಇತ್ತು ಮಥುರಾ ಶೈಲಿಯಲ್ಲಿ? ಗ್ರಾನೈಟ್ ಮೇಲ ಅಥವಾ ವೈಟ್ ಮಾರ್ಬಲ್ ಅಂದರೆ ಬಿಳಿಯ ಅಮೃತಶಿಲೆಯ ಮೇಲ, ಅಥವಾ ಸ್ಲೇಟ್ ಮೇಲ, ಅಥವಾ ರೆಡ್ ಸ್ಯಾಂಡ್ ಸ್ಟೋನ್ ಮೇಲ? ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು. 9480901013 ನಿಮ್ಮ ವಾಟ್ಸಪ್ ಸಂಖ್ಯೆ. ಒಂದು ಗಂಟೆಯ ಹೊತ್ತಿನಲ್ಲಿ ನಿಮ್ಮ ಹೆಸರನ್ನ ಖಂಡಿತವಾಗ್ಲೂ ರಿಪೀಟ್ ಮಾಡೋದಿಲ್ಲ. ಹಾಗೆಯೇ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನ ನಾವು ಹೇಳ್ತೀವಿ. ಚಂದದ ಗೀತೆಗಳಂತೂ ಸದಾ ಕಾಲ ನಿಮ್ಮ ಜೊತೆಯಾಗಕ್ಕೆ ಕಾತರದಿಂದ ಕಾಯ್ತಾ ಇರುತ್ತೆ.

ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ. ಜಗದಾಂಬಿಕಾ, ರಾಧಾಕೃಷ್ಣ ಚಲಹಳ್ಳಿ, ಎನ್ ಆರ್ ಪ್ರಸಾದ್, ಬೂದಿಗೆರೆ ಮುರಳಿ, ಸುದರ್ಶನ್, ವಾಣಿಶ್ರೀ, ಅನಿಲ್, ಆಶಾ ಶ್ರೀನಿವಾಸ್, ದೇವಿ ಸಿಂಗ್, ಸುಧೀಂದ್ರ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನ ಕೆತ್ತನೆಗಾಗಿ ಬಳಸಲಾಗ್ತಿತ್ತು?

ಅದ್ರ ಮೇಲೆ ಕೆತ್ತಲಾಗ್ತಿತ್ತು ಅಂತ ಕೇಳಿದ್ದೆ. ಗ್ರಾನೈಟ್, ವೈಟ್ ಮಾರ್ಬಲ್, ಸ್ಲೇಟ್, ಹಾಗೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ನಾಲ್ಕು ಆಪ್ಷನ್ ಇತ್ತು. ಆಪ್ಷನ್ ಡಿ, ರೆಡ್ ಸ್ಯಾಂಡ್ ಸ್ಟೋನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ನೀವು ಸುಮ್ಮನೆ ಮಥುರಾ ಸ್ಟೈಲ್ ಆಫ್ ಆರ್ಟ್ ಅಂತ ಕೊಟ್ಟರೆ ಸಾಕು, ಎಲ್ಲ ಕೂಡ ಕೆಂಪು ಕಲ್ಲಿನ ವಿಗ್ರಹಗಳು, ಕೆತ್ತನೆಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಅದು ಹಿಂದೂ ದೇವರಿಗೆ ಸೇರಿದ್ದಾಗಿರಬಹುದು ಅಥವಾ ಜೈನ ಧರ್ಮಕ್ಕೆ ಸೇರಿದ್ದಾಗಿರಬಹುದು, ಒಟ್ಟಿನಲ್ಲಿ ಈ ಒಂದು ಮಥುರಾ ಶೈಲಿಯ ಆರ್ಟ್ ವರ್ಕ್ನಲ್ಲಿ ಪ್ರತಿಯೊಂದು ಕೂಡ ಕೆಂಪು ಬಣ್ಣದ ಕೆತ್ತನೆಗಳಾಗ್ತಿತ್ತು. ಇವತ್ತಿನ ನಮ್ಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇದೇ ಬಗ್ಗೆಯಾಗಿ ಮತ್ತಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಯ್ತಾ ಇದೆ. ಮಿಸ್ ಮಾಡದೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಬೋನೂರ 1.3. ಪ್ರತಿ ದಿನವೂ ಕೂಡ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯ ತನಕ ಈ ಒಂದು ಹೊತ್ತಿನಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕಳಿಸ್ತಾ, ಹಾಗೆ ಚಂದದ ಗೀತೆಗಳಿಗೆ ಕಿವಿಯಾಗ್ತಾ, ನಮ್ಮ ಪ್ರಶ್ನೆಗಳಿಗೆ ಉತ್ತರವಾಗ್ತಾ ಕಾಲ ಕಳಿಬಹುದು. ಒಂದೊಳ್ಳೆ ಕಾಫಿ ಅಥವಾ ಟೀ ಮಾಡಿಕೊಂಡು ಒಂದು ಸ್ವಲ್ಪ ಶಾರ್ಪ್ ಆಗಿ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ನಾನು ಕೂಡ ರೆಡಿಯಾಗಿರ್ತೀನಿ.

ಆಕಾಶವಾಣಿ ಎಫ್ಎಂ ರಾಯ್ಮೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಹೊತ್ತು ಇದು. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು? ಸ್ವಾಂಗ್, ತಮಾಷಾ, ದಶಾವತಾರ್, ನೌಟಂಕಿ. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಸ್ವಾಂಗ್, ಆಪ್ಷನ್ ಬಿ ತಮಾಷಾ, ಆಪ್ಷನ್ ಸಿ ದಶಾವತಾರ್, ಆಪ್ಷನ್ ಡಿ ನವರಾತ್ರಿ. ನಾಲ್ಕರಲ್ಲಿ ಒಂದು ಸರಿಯಾದಂತಹ ಉತ್ತರ ಅಡಿಗೆ ಕೂತಿದೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ತಿಳಿಸಿ. ಮತ್ತೊಂದು ವಿಶೇಷ ಏನು ಅಂದರೆ, ಈ ರಂಗಕಲೆ ಬರೇ ಹರಿಯಾಣ ಮಾತ್ರ ಅಲ್ಲ, ಸುತ್ತಮುತ್ತಲ ಹಲವು ರಾಜ್ಯಗಳಿಗೂ ಕೂಡ ವ್ಯಾಪಿಸಿದೆ. ಆದರೂ ಕೂಡ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ನಲ್ಲಿ ಹರಿಯಾಣಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ನೀವು ಹುಡುಕಬೇಕಾಗಿದೆ. ನಮ್ಮ ನಂಬರ್ ಗೊತ್ತಲ್ಲ, 9480901013. ಹಾಗೆ ಚಂದದ ಗೀತೆಯೊಂದು ನಿಮ್ಮ ಮನಸೆಳೆಯೋಕೆ, ಮನಸೂರೆಗೊಳ್ಳೋದಕ್ಕೆ ಸಜ್ಜಾಗಿ ನಿಂತಿದೆ. ಈ ಹಾಡನ್ನ ಕೇಳ್ತಾ ಕೇಳ್ತಾ ಹಾಗೆಯೇ ನೀವು ಉತ್ತರ ಕಳಿಸೋದನ್ನ ಮರೆಯೋ ಹಾಗಿಲ್ಲ, ಆಯ್ತಾ?

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸರಿಯಾದಂತಹ ಉತ್ತರ ಕಳಿಸಿರುವುದು ಮಂಜುನಾಥ್ ಇಂದರ್ಗಿ, ಅರ್ಚನಾ ಪಾಟೀಲ್, ಎನ್ಜಿ ಬಸವರಾಜ್, ನಾಗೇಂದ್ರಪ್ಪ, ರಾಕೇಶ್ ಹರಿಹರ, ಹಾಗೇನೆ ಸಿದ್ದಲಿಂಗಮೂರ್ತಿ, ರಾಜ್ಕುಮಾರ್ ಕಾತರ್ಕಿ, ಅನಿಲ್ ಭಿಷ್ಟಣ್ಣನವರ್, ಉದಯ್ ಕರ್ಕೇರ, ಹಾಗೆ ಮತ್ತೊಂದು ಹೆಸರು ಯಾರು, ತುಂಬ ಜನ ಸರಿಯಾದಂತಹ ಉತ್ತರವನ್ನು ಕಳಿಸಿದ್ದೀರಿ. ಆದರೆ ಓಕೆ, ಗುರುರಾಜ ಸೋಮಯಾಜಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ಕೇಳಿದೆ. ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೆ. ಸ್ವಾಂಗ್, ತಮಾಷಾ, ದಶಾವತಾರ, ನವರಾತ್ರಿ ಅಂತ. ಸ್ವಾಂಗ್, ಇದನ್ನು ಸಾಂಗ್ ಅಂತ ಕೂಡ ಹೇಳ್ತಾರೆ, ಸ್ವಾಂಗ್ ಅಂತ ಕೂಡ ಹೇಳ್ತಾರೆ. ಇದು ಹರಿಯಾಣದ ಪಾರಂಪರಿಕ ರಂಗಕಲೆ ಅನ್ನಿಸ್ಕೊಳ್ಳುತ್ತೆ. ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ ಹಾಗೆ ಮಧ್ಯಪ್ರದೇಶದ ಮಾಲ್ವಾ ಪ್ರಾಂತ್ಯದಲ್ಲಿ ಈ ಒಂದು ರಂಗಕಲೆಯನ್ನು ಪ್ರಚಲಿತದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂತ ಅಂದರೆ, ಇದನ್ನು ಬರೀ ಮನರಂಜನೆಗಾಗಿ ಮಾತ್ರ ಬಳಸೋದಿಲ್ಲ, ಬದಲಾಗಿ ಹಣವನ್ನು ಸಂಗ್ರಹಿಸೋದಕ್ಕೆ ಕೂಡ ಈ ಒಂದು ರಂಗ ಪ್ರಕಾರವನ್ನು ಬಳಸ್ಕೊಳ್ತಾರೆ. ಅಂದರೆ ಆಟವನ್ನು ಆಡಿದ ಮೇಲೆ, ಅಂದರೆ ರಂಗ ಪ್ರದರ್ಶನ ನೀಡಿದ ಮೇಲೆ ಕಲೆಕ್ಟ್ ಆದಂತಹ ಹಣವನ್ನು ಅಲ್ಲಿರುವಂತಹ ಜನರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಒದಗಿಸಿಕೊಡೋದಕ್ಕೆ ಕೂಡ ಈ ಒಂದು ರಂಗಕಲೆಯನ್ನು ಬಳಸಿಕೊಳ್ಳಲಾಗುತ್ತೆ. ನೋಡಿ, ಇದೊಂದು ರೀತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ಸಮಾಜದಿಂದ ಸಿಕ್ಕಿದ್ದನ್ನು ಮತ್ತೆ ವಾಪಸ್ ಸಮಾಜಕ್ಕೆ ಕೊಡುವಂತಹ ಒಂದು ಉನ್ನತವಾದಂತಹ ಕೆಲಸ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತನ್ನದೇ ರೀತಿಯಲ್ಲಿ ಅನುಚೂನಾಗಿ ನಡ್ಕೊಂಡು ಬಂದಿದೆ ಅಲ್ವಾ. ಇವಾಗ ದೇವಸ್ಥಾನಗಳಿಗೆ ಹೋಗ್ತೀರಿ ನೀವು, ಅಲ್ಲಿ ಹಣವನ್ನು ಹಾಕ್ತೀರಿ, ಮತ್ತೆ ವಾಪಸ್ ಆ ಹಣ ಅನ್ನದಾನದ ರೂಪದಲ್ಲಿ ಭಕ್ತಾದಿಗಳಿಗೆ ಸೇರ್ತಾ ಇರುತ್ತೆ. ಹಾಗೆಯೇ ಈ ಒಂದು ಸಂಗೀತ, ನೃತ್ಯ, ನಾಟಕ ಅಥವಾ ಯಾವುದೇ ಒಂದು ಕಲೆಯ ಮಾಧ್ಯಮ ಇರಲಿ, ಅದು ಜನರಿಂದ ಹಣವನ್ನು ಪಡೆದುಕೊಂಡಿದ್ದನ್ನು ಮತ್ತೆ ವಾಪಸ್ ಜನರಿಗೆ ವಾಪಸ್ ಕೊಡುವಂಥದ್ದಿದೆ ಅಲ್ಲ, ಇದು ಎಷ್ಟು ಚಂದ ಅಂತ ಅನಿಸುತ್ತಲ್ವಾ. ಅಂಥದ್ದೊಂದನ್ನು ಸ್ವಾಂಗ ಒಂದು ರಂಗ ಪ್ರಕಾರವು ಕೂಡ ರೂಢಿಯಲ್ಲಿ ಇಟ್ಕೊಂಡು ಬಂದಿದೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಪ್ರಶ್ನೆಗಳು ಹೇಗನ್ನಿಸ್ತಾ ಇದೆ, ತುಂಬಾ ಕಷ್ಟ ಅಂತ ಅನಿಸ್ತಿದೆಯಾ, ತುಂಬಾ ಈಸಿ ಅಂತ ಅನಿಸ್ತಾ ಇದೆಯಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ ಇದೆ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ಪದೇ ಪದೇ ಹೇಳ್ತಿರ್ತೀವಿ, ಒಂದ್ಸಲ ಸೇವ್ ಮಾಡಿ ಇಟ್ಕೊಂಬಿಡಿ. ನೀವು ಪ್ರತಿ ಹೊತ್ತು ಕೂಡ ನಮ್ಮ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಸಂಪರ್ಕದಲ್ಲಿ ಇರಬಹುದು.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ. ಸಕ್ಕರೆ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ಹರಿಕೃಷ್ಣ ಅವರ ವಾಯ್ಸ್ ನಲ್ಲಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು? ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವುದಕ್ಕೆ, ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ. ನಾಲ್ಕು ಆಪ್ಷನ್ ಹೇಗಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಮ್ಮು ಅಂಡ್ ಕಾಶ್ಮೀರ್, ಆಪ್ಷನ್ ಡಿ ಗುಜರಾತ್. ನಾಲ್ಕು ಆಪ್ಷನ್ ಇದೆ. ಭಾಂಡ್ ಪಥೇರ್ ಅನ್ನುವಂತಹ ರಂಗ ಪ್ರಕಾರ, ಸಾಂಪ್ರದಾಯಿಕ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು, ಯಾವ ಒಂದು ರಾಜ್ಯದಲ್ಲಿ ಹುಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರ್ತಾ ಇರಲಿ. ನಮ್ಮ ಪ್ರಶ್ನೆಗಳು ಕಷ್ಟ ಇರುತ್ತೆ, ಕೆಲವು ಸಲ ತುಂಬ ಸುಲಭ ಇರುತ್ತೆ, ಇನ್ನು ಕೆಲವು ಸಲ ಪರವಾಗಿಲ್ಲ, ಕಷ್ಟನೂ ಅಲ್ಲ ಸುಲಭನೂ ಅಲ್ಲ ಅನ್ನೋ ರೀತಿ ಇರುತ್ತೆ. ಆದರೆ ನಮ್ಮ ಪ್ರೀತಿ ನಿಮ್ಮ ಕಡೆಗೆ ನಿರಂತರವಾಗಿ ಇರುತ್ತೆ. ನಮ್ಮ ಪ್ರೀತಿಗೆ ಒಗ್ಗೊಟ್ಟು ನೀವು ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಿರಲ್ಲ, ಅದು ನಿಜಕ್ಕೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ. ಮತ್ತು ಎಷ್ಟೋ ಸಲ ಸರಿಯಾದಂತಹ ಉತ್ತರ ನಿಮಗೆ ಗೊತ್ತಿರುತ್ತೆ, ಆ ಟೈಮ್ಗೆ ನೆನಪಾಗಿರಲ್ಲ, ಅದು ಕೂಡ ನಮಗೆ ಅರ್ಥ ಆಗುತ್ತೆ. ನೀವು ತಪ್ಪು ಉತ್ತರ ಕೊಟ್ಟ ಮಾತ್ರಕ್ಕೆ ನಿಮಗೆ ಗೊತ್ತಿಲ್ಲ ಅಂತಲೂ ನಾವು ತಿಳ್ಕೊಳ್ಳಲ್ಲ. ಪ್ರತಿ ಸಲ ಸರಿ ಉತ್ತರ ಕೊಡ್ತೀರಾ ಅಂದ ಮಾತ್ರಕ್ಕೆ ತುಂಬ ಬುದ್ಧಿವಂತರಿರಬೇಕು ಅಂತಲೂ ಕೂಡ ಅನ್ಕೊಳ್ಳಲ್ಲ. ಯಾವುದೇ ಒಂದು ಜಡ್ಜ್ಮೆಂಟ್ಗಳಿಲ್ಲದೆ ತುಂಬ ಪ್ರೀತಿಯಿಂದ ಆಕಾಶವಾಣಿ ಹಾಗೇನೆ ಅವರ ಕೇಳುಗರ ಮಧ್ಯೆ ನಡೆಯುವಂತಹ ಒಂದು ಪ್ರೀತಿಯ ರಸಪ್ರಶ್ನೆ ಕಾರ್ಯಕ್ರಮ ಇದು. ಹಾಗಾಗಿ ಪ್ರತಿದಿನ ಮಧ್ಯಾಹ್ನ 3-4 ಗಂಟೆಯ ತನಕ ನೀವು ತುಂಬ ಸಂಭ್ರಮದಿಂದ ಪಾಲ್ಗೊಳ್ತೀರಿ, ಮತ್ತು ನಾವು ಕೂಡ ಅಷ್ಟೇ ಆಸೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಬರ್ತೀವಿ.

ಆಕಾಶವಾಣಿ ಎಫ್ಎಂ ರಾಯಂಬದಲ್ಲಿ ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಶ್ರೀಲಕ್ಷ್ಮಿ ಗುರುರಾಜ, ಹರೀಶ್, ಹಾಗೇನೆ ಸುಭಾನ್ ಕೋರಿ, ನಿತ್ಯಾ ಬೂದಿಹಾಳ್, ಸಮನ್ವಿತ, ಎಸ್ಎಂ ಶೋಭಾ, ಶ್ರುತಿ ಬಿಎಂ ಮತ್ತು ಶಾಂತಾಚಾರ್ ಬಡಿಗೇರ್, ಹಾಗೆ ಎ ಹರಿಹರನ್, ಹರ್ಷವರ್ಧನ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಭಾಂಡ್ ಪತೇರ್ ಅನ್ನುವಂತಹ ಸಾಂಪ್ರದಾಯಿಕ ರಂಗ ಪ್ರಕಾರ ಚಾಲ್ತಿಯಲ್ಲಿ ಇದೆ. ಮತ್ತೆ ಇದು ವಿಶೇಷ ಆಗೋದು ಯಾವ ಕಾರಣಕ್ಕೆ ಗೊತ್ತಾ? ಮೊಘಲರ ಕಾಲದ ಕಥೆಯನ್ನ ಹೇಳೋದಕ್ಕೆ ಕೂಡ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರ ಬಳಕೆ ಆಗ್ತಿತ್ತು. ಮಾತ್ರವಲ್ಲ, ಸಮಾಜದಲ್ಲಿ ಇರುವಂತಹ ತಪ್ಪುಗಳು, ಓರೆಕೋರೆಗಳು, ಜನರ ಒಂದು ದ್ವಂದ್ವಗಳು, ಹಾಗೆ ಜನರು ಎಲ್ಲಿ ಎಡವುತ್ತಾ ಇದ್ದಾರೆ, ಮೂಢನಂಬಿಕೆ ಏನಿದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸಮಾಜದಲ್ಲಿ ಇರುವಂತಹ ಅಂಕು ಡೊಂಕನ್ನ ತಿದ್ದುವುದಕ್ಕಾಗಿ ಮತ್ತೆ ಅದನ್ನ ಹಾಸ್ಯದ ಮೂಲಕ, ವ್ಯಂಗ್ಯ ವಿಡಂಬನೆಯ ಮೂಲಕ ಪ್ರಸ್ತುತಪಡಿಸುವುದಕ್ಕಾಗಿ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರವನ್ನ ಬಳಸಿಕೊಳ್ಳಲಾಗುತ್ತೆ. ಇಲ್ಲಿ ನಾಟಕನೂ ಇರುತ್ತೆ, ನೃತ್ಯನೂ ಇರುತ್ತೆ, ಹಾಡುಗಳು ಕೂಡ ಇರುತ್ತೆ. ಮತ್ತೆ ಇವೆಲ್ಲವೂ ಕೂಡ ಯಾವುದೋ ಒಂದು ಲೋಕದ ಅದ್ಭುತ ಕಥೆಯಾಗಿ ಇರದೆ ಸಮಾಜದೊಂದಿಗೆ ಪ್ರತಿದಿನವೂ ಕೂಡ ಮುಖಾಮುಖಿ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿದಿನ ಸಮಾಜದಲ್ಲಿ ಏನೆಲ್ಲ ವಿದ್ಯಮಾನ ನಡೀತಾ ಇದೆ, ಈ ವಿದ್ಯಮಾನಕ್ಕೆ ಸ್ಪಂದನೆಯಾಗಿ ಈ ನಾಟಕ ಪ್ರಕಾರ, ಈ ರಂಗ ಪ್ರಕಾರ ರೂಢಿಯಲ್ಲಿ ಇದೆ. ಇದು ಎಷ್ಟು ಚಂದ ಅಲ್ವಾ? ನಮ್ಗೆ ಎಷ್ಟೋ ಸಲ ಬರೀ ಆಡು ಮಾತಿನಲ್ಲಿ ಹೇಳಿದ್ರೆ ಅಥವಾ ಭಾಷಣದ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗೋದು ಕಡಿಮೆ. ಅದನ್ನೇ ನಾವು ಯಾವುದಾದ್ರೂ ಒಂದು ಕಲೆಯನ್ನು ಬಳಸ್ಕೊಂಡು ಹೇಳಿದಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ. ಇದೇ ಕಾರಣಕ್ಕಾಗಿ ನಮ್ಮ ಸಿನಿಮಾಗಳು ಕೂಡ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ, ತುಂಬಾ ಅದು ಸಮಾಜದ ಮೇಲೆ ಮತ್ತೆ ಯುವಜನತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳೋದು. ಯಾಕೆಂದ್ರೆ ಯಾವುದನ್ನು ನಾವು ದೃಶ್ಯ ರೂಪದಲ್ಲಿ ನೋಡ್ತೀವಿ ಅದನ್ನು ಮನಸ್ಸು ಬೇಗ ಗ್ರಹಿಸ್ಬಿಡುತ್ತೆ ಮತ್ತೆ ಹಾಗೆ ಉಳಿಸ್ಕೊಂಡು ಕೂಡ ಬಿಡುತ್ತೆ. ಆ ಕಾರಣದಿಂದಾಗಿ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸದಾಕಾಲ ಎಚ್ಚರಿಕೆ ಇರಬೇಕಾಗತ್ತೆ. ಅದು ಸಿನಿಮಾ ನಿರ್ದೇಶಕರಿಗಿರಬಹುದು ಅಥವಾ ರಂಗ ನಿರ್ದೇಶಕರಿಗಿರಬಹುದು. ಮತ್ತೆ ಯಾವಾಗ ರಂಗಭೂಮಿ ಈ ಬಗೆಯಾಗಿ ಸಮಾಜದ ಓರೆಕೋರೆಗಳನ್ನ ತಿದ್ದೋದಕ್ಕೆ ಬಳಕೆ ಆಗತ್ತೆ, ಅವಾಗ ಒಂದು ಇಡೀ ಸಮಾಜವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಕೂಡ ಅನುಕೂಲ ಆಗತ್ತೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಖಂಡಿತ ತಿಳಿಸಿ. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು? ಒಟ್ಟು ಇದುವರೆ ತನಕ 3 ಜನರನ್ನ ಗುರುತಿಸಬಹುದು. ಆದರೆ ಮೊದಲಿಗೆ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದದ್ದು ಅಂತ, ತಂದೆ ಮಕ್ಕಳ ಜೋಡಿ ಇದು. ತಂದೆಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು, ಹಾಗೆಯೇ ಅದಾದ ನಂತರ ಮಗನಿಗೂ ಕೂಡ ಅಥವಾ ಮಗಳಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು ಅಂತಾದರೆ ಅದು ಮೊದಲ ಜೋಡಿ ಯಾರದ್ದು ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ವಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟಿರೋದು ವರಲಕ್ಷ್ಮಿ, ವೇದಾ ಶೆಟ್ಟಿ, ತಿರುಕನ ಬಳಗ, ಡೇವಿಡ್, ಬಿಎಂ ವಿಶ್ವನಾಥ್, ಹಾಗೆ ವತ್ಸಲಾಮೂರ್ತಿ ಮತ್ತು ಅರವಿಂದ್ ಚಳಿಕಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮತ್ತಷ್ಟು ಜನ ಸರಿ ಉತ್ತರ ಕೊಟ್ಟಿದ್ರಿ, ಆದರೆ ಈಗಾಗಲೇ ನಿಮ್ಮ ಹೆಸರು ಹೇಳಿರೋದ್ರಿಂದ ರಿಪೀಟ್ ಮಾಡ್ತಾ ಇಲ್ಲ. ಸರಿಯಾದಂತಹ ಉತ್ತರ ಆಗಿತ್ತು ಡಿವಿಜಿ ಹಾಗೂ ಬಿಜಿಎಲ್ ಸ್ವಾಮಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅಂತ ಕೇಳಿದ್ದೆ. ಪ್ರಥಮ ತಂದೆ ಮಕ್ಕಳ ಜೋಡಿ ಡಿವಿಜಿ ಹಾಗೆ ಬಿಜಿಎಲ್ ಸ್ವಾಮಿ ಅವರು. ಇದಾದ ನಂತರ ಇದೇ ರೀತಿ ಪಡೆದವರು ಕುವೆಂಪು ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರು, ಮತ್ತು ಆದ್ಯ ರಂಗಾಚಾರ್ಯ ಹಾಗೆ ಶಶಿ ದೇಶಪಾಂಡೆ. ಈ ರೀತಿ ಮೂರು ಜೋಡಿಗಳನ್ನ ನಾವು ಗುರುತಿಸಬಹುದು. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ನಿಮಗೆ ಗೊತ್ತಿರಬಹುದು, ಹಾಗೆ ಬಿಜಿಎಲ್ ಸ್ವಾಮಿ ಅವರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗೋದು ಹಸಿರು ಹೊನ್ನು ಕೃತಿ, ಮತ್ತು ಇದಲ್ಲದೆ ಕಾಲೇಜು ರಂಗ, ಕಾಲೇಜು ತರಂಗ, ಈ ಎಲ್ಲ ಕೃತಿಗಳು ನೆನಪಾಗತ್ತೆ. ಮತ್ತು ಕುವೆಂಪು ಅವರು ಕಾನೂನು ಸುಬ್ಬಮ್ಮ ಹೆಗ್ಗಡತಿ, ಹಾಗೆ ಅವರು ಬರೆದಂತಹ ಮಲೆಗಳಲ್ಲಿ ಮದುಮಗಳು, ಮತ್ತಷ್ಟು ರಕ್ತಾಕ್ಷಿ ನಾಟಕ ಇರಬಹುದು, ಜಲಗಾರ ನಾಟಕ, ಹಾಗೆ ಕದರಡಿಕೆ ಎನ್ನುವಂತಹ ಕವನ ಸಂಕಲನ, ಹೀಗೆ ರಾಶಿ ರಾಶಿ ಬರ್ತಿದ್ದಾರೆ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಅಂದರೆ ನಮಗೆ ಪರಿಸರದ ಕಥೆಯೇ ಇರಬಹುದು, ಕಿರಗೂರಿನ ಗಯ್ಯಾಳಿಗಳು, ಹಾಗೆಯೇ ಪ್ಯಾಪಿಲೋನ್ ಸೀರೀಸ್, ಈ ರೀತಿ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಜುಗಾರಿ ಕ್ರಾಸ್, ಹಾಗೆ ಅಬಚೂರಿನ ಪೋಸ್ಟ್ ಆಫೀಸು, ಈ ಎಲ್ಲವೂ ಕೂಡ ತಲೆಗೆ ಬರುತ್ತೆ. ಹಾಗೆ ಆದ್ಯ ರಂಗಾಚಾರ್ಯ ಮತ್ತು ಶಶಿ ದೇಶಪಾಂಡೆ ಇವರು ಕೂಡ ತಂದೆ ಮಕ್ಕಳ ಜೋಡಿಯೇ. ಆದ್ಯ ರಂಗಾಚಾರ್ಯ ಅವರು ಕನ್ನಡದಲ್ಲಿ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು, ಹಾಗೆ ಶಶಿ ದೇಶಪಾಂಡೆ ಅವರ ಇಂಗ್ಲಿಷ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಒಟ್ಟಿನಲ್ಲಿ ಈ ರೀತಿ ತಂದೆ ಮಕ್ಕಳು ಇಬ್ಬರೂ ಕೂಡ ಸಾಹಿತ್ಯ ರಂಗದಲ್ಲಿ ಇರೋದು, ಮುಂದುವರಿಯೋದು, ಮತ್ತು ಪ್ರಶಸ್ತಿಗೆ ಅರ್ಹರಾಗಿ ಪಾತ್ರರಾಗುವುದು ಇದೆಯಲ್ಲ, ಇದು ಎಷ್ಟು ಸಂಭ್ರಮ ಸಂತೋಷದ ವಿಷಯ ಅಲ್ವಾ. ಮತ್ತು ತಂದೆ ಮಕ್ಕಳಾಗಿದ್ದರೂ ಕೂಡ ಸಾಹಿತ್ಯದ ಒಂದು ರೀತಿಯಲ್ಲಿ, ಬರವಣಿಗೆಯ ಶೈಲಿಯಲ್ಲಿ ತಮ್ಮದೇ ಆದಂತಹ ವಿಭಿನ್ನ ವ್ಯಕ್ತಿತ್ವವನ್ನು, ವಿಭಿನ್ನ ಶೈಲಿಯನ್ನು ರೂಢಿಸ್ಕೊಂಡವರು ಪ್ರತಿಯೊಬ್ಬರು ಕೂಡ. ಆ ಕಾರಣಕ್ಕಾಗಿ ಕೂಡ ಗಮನಾರ್ಹ ಅಂತ ಅನಿಸುತ್ತೆ ಸಾಧನೆ. ನೀವೇನಂತೀರಿ, ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಹೋಮ್ ಬಿಸಿಲನ್ನು ಮುಕ್ತಾಯ ಮಾಡ್ತಾ ಇರೋದು ನಾಗಶ್ರೀ.

ಆಕಾಶವಾಣಿ ಎಫ್ ಎಂ ರಾಯ್ಮೋ ಕೇಳ್ತಾ ಇದ್ದೀರಿ. ಸಮಯ 4:02 ಆಗ್ತಾ ಇದೆ. ಇದೀವಿ ಈ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ. ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ ಇವತ್ತು ಯಾವುದೇ ಅತಿಥಿಗಳಿಲ್ಲ, ಆದರೆ ಒಂದು ವಿಷಯವನ್ನ ಮಾತ್ರ ನಿಮ್ಮ ಗಮನಕ್ಕೆ ತರಬೇಕು ಅಂತ ಅನ್ನಿಸ್ತು. ನೀವು ಕೂಡ ಗಮನಿಸಿಯೇ ಇರ್ತೀರಿ, ಎಷ್ಟೋ ಆ್ಯಪ್ಗಳು, ಎಷ್ಟೊಂದು ಸರ್ವಿಸಸ್ಗಳು ಈ ಬಗೆಯ ಬಿಸ್ನೆಸ್ ಮಾಡಬಹುದು ಅನ್ನೋಂಥ ಆಲೋಚನೆಯೇ ನಮಗೆ ಇಲ್ಲದೆ ಇರೋಂಥ ಕಾಲದಲ್ಲಿ ಬಂತು, ಮತ್ತೆ ಕ್ಲಿಕ್ ಕೂಡ ಆಗ್ಬಿಡ್ತು. ಮೊದಲಿಗೆ ಹಾಗೆ ಶುರುವಾಗಿದ್ದೇನು ಅಂತಂದರೆ, ನಾವು ಆಟೋ, ಕ್ಯಾಬ್ಗಳು, ಸ್ಕೂಟರ್ಗಳ ಸೇವೆಯನ್ನು ಬುಕ್ ಮಾಡ್ಕೊಳ್ಳೋಂಥದ್ದು. ಅದಕ್ಕೂ ಮುಂಚೆ ಅದು ಅಷ್ಟು ಸುಲಭ ಇರಲಿಲ್ಲ. ಜಸ್ಟ್ ಒಂದು ಆ್ಯಪ್ ಹಾಕೊಂಡ್ರೆ ಸಾಕು, ಈ ಎಲ್ಲ ಸೌಲಭ್ಯ ನಮ್ಮ ಬೆರಳ ತುದಿಯಲ್ಲಿ ಸಿಗುತ್ತೆ ಅಂತ. ಆದಾಗ ಎಷ್ಟೋ ಜನ ಸಂಭ್ರಮ ಪಟ್ಟರು, ಅದಕ್ಕಾಗಿ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳೋ ಅಗತ್ಯ ಇಲ್ಲ, ಬೇಕು ಅಂದಾಗ ಬೇಕಾದ ಕಾರನ್ನ ನಾವು ಬುಕ್ ಮಾಡ್ಕೊಂಡು ಹೋಗಬಹುದು, ಬೇಕು ಅಂದಾಗ ಮನೆ ಮುಂದೆಗೆ ಆಟೋ ತರಿಸ್ಕೋಬಹುದು. ಇನ್ಯಾಕೆ ನಮಗೆ ಆದಂತಹ ಪರ್ಸನಲ್ ವೆಹಿಕಲ್ ಅಂತ ಹೇಳಿ ಯೋಚನೆ ಮಾಡಿದ್ರು. ಅಂದ್ರೆ ಈ ರೀತಿ ನಮಗೆ ಬೇಕು ಅಂದಾಗ ಸಿಗತ್ತೆ ಅನ್ನುವಂತಹ ಒಂದು ಐಡಿಯಾನೇ ಜನಕ್ಕೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ, ಈ ರೀತಿ ಕ್ಯಾಬ್ ಸರ್ವಿಸಸ್ಗಳಿರಬಹುದು ಅಥವಾ ಆಟೋ ಸರ್ವಿಸಸ್ಗಳಿರಬಹುದು, ಅದನ್ನು ಬುಕ್ ಮಾಡಿ ಹೋಗುವಂತಹ ಸರ್ವಿಸ್ ತುಂಬಾನೇ ಕ್ಲಿಕ್ ಆಯಿತು, ಮತ್ತೆ ಅದು ಒಳ್ಳೆಯ ಯಶಸ್ವಿ ಬಿಸ್ನೆಸ್ ಮಾಡೆಲ್ ಕೂಡ ಆಯಿತು. ಅದಾದ ನಂತರ ಹೇಳಬೇಕು ಅಂತಂದ್ರೆ, ಮನೆಯಲ್ಲಿರುವಂತಹ ಮಕ್ಕಳು ಅಥವಾ ಮನೆಯಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಾ ಇದ್ದಂತಹ ಗಂಡಸರನ್ನೇ ಅಂಗಡಿಗೆ ಹೋಗಿ ಅಂತ ಹೇಳಿ ಕಳಿಸಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತೆ ಇನ್ನೊಂದು ಮಗದೊಂದು ತರಕಾರಿ, ದಿನಸಿ, ಇದನ್ನೆಲ್ಲ ಹೆಣ್ಮಕ್ಳು ತರಿಸ್ತಾ ಇದ್ರು. ಇಲ್ಲಾಂದ್ರೆ ಅವರೇ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ತಗೊಂಡು ಬರ್ತಾ ಇದ್ರು, ಅದು ಕೂಡ ಮನೆ ಬಾಗಿಲಿಗೆ ಬರುತ್ತೆ ಅಂತ. ಆದಾಗ ಜನರಿಗೆ ಖುಷಿ ಆಯ್ತು, ಮನೆಯಲ್ಲಿರೋರು ಒಂದು ಸ್ವಲ್ಪ ಸೋಂಬೇರಿಗಳಾದ್ರು ಅಂತ. ಮತ್ತೆ ಈ ಒಂದು ಸರ್ವಿಸ್ ಕೂಡ ಇವಾಗ ಕ್ಲಿಕ್ ಆಗಿರೋದನ್ನ ನೋಡಬಹುದು. ಮುಂಚೆ ಎಲ್ಲ ಏನಾಗ್ತಿತ್ತು, ಅಡಿಗೆ ತಿಂಡಿ ಅಂತಂದ್ರೆ ನಾವೇ ಹೋಟೆಲ್ ತನಕ ಹೋಗಿ ತಿಂದು ಬರಬೇಕಿತ್ತು, ಅಥವಾ ಯಾರಾದರೂ ಒಬ್ರು ಹೋಗಿ ಅಲ್ಲಿಂದ ಪಾರ್ಸೆಲ್ ತಂದ್ಕೊಡ್ಬೇಕಿತ್ತು. ಅದು ಕೂಡ ಮನೆ ಬಾಗಿಲಿಗೆ ನೀವು ಕೂತಲ್ಲೇ ತಂದ್ಕೊಡ್ತೀವಿ ನಾವು ಅಂತ ಹೇಳಿ ಬರೀ 2 ಇಡ್ಲಿಗೆ 200 ರೂಪಾಯಿ ಚಾರ್ಜ್ ಮಾಡಿದ್ರು ನಮ್ಮ ಜನ ಇವತ್ತು ಕೊಟ್ಟು ತಗೊಳ್ತಾ ಇದ್ದಾರೆ ಅಂತಂದ್ರೆ, ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳ ಹಿಂದೆ ಇರೋದು ಏನು ಅಂದ್ರೆ, ನಮ್ಮ ಒಂದು ಪ್ರತಿದಿನದ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಈಸಿ ಮಾಡುವಂಥದ್ದು. ಈಸಿ ಮಾಡಿದ್ರೆ, ಸುಲಭ ಅಂತ ಅನ್ಸಿದ್ರೆ ಜನರು ಖಂಡಿತವಾಗ್ಲೂ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ನಿಮಗೂ ಕೂಡ ಈ ಎಲ್ಲ ಸರ್ವಿಸಸ್ ಬಗ್ಗೆ ಏನನ್ಸುತ್ತೆ, ಇದು ಒಳ್ಳೆಯ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್ ಆದ ಹಾಗೆ ಮತ್ತಿನ್ಯಾವ ಐಡಿಯಾ ಕ್ಲಿಕ್ ಆಗ್ಬೋದು ಅಂತ ಅನ್ಸುತ್ತೆ, ಅಥವಾ ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳು ನಿಮ್ಮ ತಲೆಯಲ್ಲೇ ಇತ್ತ, ಇದನ್ನು ಮತ್ತಿನ್ಯಾರು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ, ಖಂಡಿತವಾಗ್ಲೂ ಮೆಸೇಜ್ ಮೂಲಕ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ ಇವತ್ತಿನ ಬ್ಯಾಂಗ್ಳೂರ್ ಬಸ್ ನಲ್ಲಿ, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ನಲ್ಲಿ ನಾವು ಎಷ್ಟೋ ಸರ್ವಿಸಸ್ ನ ಇದನ್ನು ಕೂಡ ಒಂದು ವ್ಯಾಪಾರದ ದೃಷ್ಟಿಯಿಂದ ನೋಡಬಹುದು ಅಂತ ಯೋಚನೆ ಮಾಡಿರಲಿಲ್ಲ. ಆದ್ರೆ ಹಾಗೆ ಯೋಚನೆ ಮಾಡಿದಂತಹ ಆಪ್ ಗಳು ಕ್ಲಿಕ್ ಆಯ್ತು. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿತ್ತು, ಇದು ಆಲ್ರೆಡಿ ನನ್ನ ತಲೆಯಲ್ಲಿ ಐಡಿಯಾ ಇತ್ತು ಅಂತ ಯಾವತ್ತಾದ್ರೂ ಹೇಳ್ಕೊಂಡಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ. ನಾನಂತೂ ಮನೆಗೆ ಆಹಾರವನ್ನ ತರಿಸ್ಕೊಳ್ಳೋದಿಲ್ಲ, ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಹೇಳ್ತಿದ್ದಾರೆ, ಯಾವತ್ತೂ ಕೂಡ ಕೂತಲಿಗೆ ಪ್ರತಿಯೊಂದು ಬರುತ್ತೆ ಅನ್ನೋದು ಒಂದು ರೀತಿ ಐಷಾರಾಮಿ ಬದುಕಾಗ್ಬಿಡ್ತು. ಇದರಿಂದ ಬದುಕೇನೂ ಸುಲಭ ಆಗಿದೆ, ಆದರೆ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಇದೆ, ಸೌಲಭ್ಯಗಳು ಜಾಸ್ತಿ ಆದ ಹಾಗೆಲ್ಲ ಆರೋಗ್ಯ ಮತ್ತು ಮಾನವೀಯ ಸಂಬಂಧಗಳಿಗೂ ಕೂಡ ಸಂಬಂಧ ಸಮಯ ಕೊಡೋದು ತುಂಬಾ ಕಮ್ಮಿ ಆಗ್ತಾ ಇದೆ, ಅದರ ಅಗತ್ಯವನ್ನು ನಾವು ಮನಗಾಣಬೇಕು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ಇದು ಭಾವನಾತ್ಮಕ ವಿಷಯ ಆಯಿತು. ಆದರೆ ಯೋಚನೆ ಮಾಡಿ, ಯಾವುದೆಲ್ಲ ಸರ್ವಿಸಸ್ ಈ ರೀತಿ ನಮಗೆ ಅದಕ್ಕೂ ಕೂಡ ಒಂದು ಬೆಲೆ ಕಟ್ಟಬಹುದು ಅಂತ ಅನ್ಸಿಲ್ದೇ ಇರೋಂಥದ್ದನ್ನು ಬಿಸ್ನೆಸ್ ಒಂದು ರೂಪದಲ್ಲಿ ತಗೊಂಡು ಬಂದು ಅದಕ್ಕೆ ಬೆಲೆ ಕೊಡುವ ಹಾಗೆ ಮಾಡಿದ್ದಾರೆ ಅಂತ. ಇವಾಗ ಮುಂಚೆ ಎಲ್ಲ ಶಾಲೆಯಲ್ಲೇ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ತಗೊಳ್ತಾ ಇದ್ರು, ಆದರೆ ಯಾರೆಲ್ಲ ಕೂಡ ಸ್ಟಡೀಸ್ನಲ್ಲಿ ಹಿಂದೆ ಬಿದ್ದಿರ್ತಾರೆ, ಅವ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಅವರಿಗೆಲ್ಲ ಕೂಡ ಶಾಲೆಯಲ್ಲೇ ಲಾಸ್ಟ್ನಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ದಿನದ ಕೊನೆಯಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ರಿವಿಷನ್ ಕ್ಲಾಸಸ್ ಅಂತ ಹೇಳಿ ಮಾಡಿ ವಾಪಸ್ ಮನೆಗೆ ಕಳಿಸ್ತಿದ್ರು. ಆ ಸಮಯಕ್ಕೆ ಟ್ಯೂಷನ್ಗಳ ಹಾವಳಿ ಇಷ್ಟೊಂದು ಇರಲಿಲ್ಲ. ಆದರೆ ಶಾಲೆಯಲ್ಲಿ ಈ ರೀತಿ ಎಕ್ಸ್ಟ್ರಾ ಹೇಳ್ಕೊಡಲ್ಲ ಅಂತ ಆದಾಗ, ಇಲ್ಲ ಅಂತಂದ್ರೆ ಅವ್ರು ಹೇಳ್ಕೊಡೋದಕ್ಕಿಂತ ಮತ್ತಿನ್ಯಾರೋ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ತಂದೆ ತಾಯಿಗಳ ಮನಸ್ಸಿಗೋ ಮತ್ತಿನಲ್ಲಿಗೋ ಬಂದಾಗ ಟ್ಯೂಷನ್ಗಳ ಒಂದು ಹಾವಳಿ ಶುರು ಆಯಿತು. ಟ್ಯೂಷನ್ಗಳು ಎಲ್ಲ ಕಡೆ ತಲೆ ಎತ್ತೋಕೆ ಶುರು ಆಯಿತು. ಪ್ರತಿ ರಸ್ತೆಗೆ ಒಬ್ಬೊಬ್ಬರು ಟ್ಯೂಷನ್ ಟೀಚರ್ಗಳು ಹುಟ್ಕೊಂಡ್ರು. ಅಂದರೆ ಇದನ್ನು ಕೂಡ ವಿದ್ಯೆನ ಸುಲಭವಾಗಿ ಹೇಳ್ಕೊಡ್ಬೇಕು ಅನ್ನೋಂಥ ಯೋಚನೆಯಿಂದ ಹೋಗಿ ಅದಕ್ಕೆ ಎಕ್ಸ್ಟ್ರಾ ಫೀಸ್ ತೊಗೊಂಡು ಹೇಳ್ಕೊಡ್ಬೇಕು ಅನ್ನೋಂಥದ್ದು ಬಂತಲ್ವಾ. ಹಾಗೆಯೇ ಒಂದು ಕಾಲಕ್ಕೆ ಅನ್ನವನ್ನು ಮಾರಬಾರ್ದು ಅಂತ ಇದ್ರು, ಆದರೆ ಅನ್ನ ಮಾರೋದಕ್ಕೆ ಶುರು ಮಾಡಿದ್ಮೇಲೆ ತಾನೇ ಹೋಟೆಲ್ಗಳು ಬಂದಿದ್ದು. ಹಾಗೆ ತುಂಬ ಜನರು ನೀರನ್ನು ಯಾವತ್ತೂ ಕೂಡ ಕೊಂಡುಕೊಂಡು ಕುಡಿಯೋದು ಅನ್ನೋದು ಇರಲಿಲ್ಲ. ತೀರಾ ಇವಾಗ ಒಂದು 15-20 ವರ್ಷದ ಹಿಂದೆ ತನಕ ಅಂತೂ ಖಂಡಿತವಾಗ್ಲೂ ಯಾರು ವಾಟರ್ ಬಾಟಲ್ಸ್ ಕೊಂಡ್ಕೊಳ್ತಾ ಇರಲಿಲ್ಲ. ಮನೆಯಿಂದ ತೊಗೊಂಡು ಹೋಗ್ತಿದ್ರು, ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದರೂ ಯಾರ ಮನೆಯಲ್ಲಾದರೂ ನೀರು ಕೇಳೋದಕ್ಕೆ ಸಂಕೋಚ ಅನ್ನೋದು ಇರಲಿಲ್ಲ. ಬೋರ್ವೆಲ್ಗಳಿರ್ತಿತ್ತು, ಮತ್ತು ಹಿಂದೆ ರಾಜರ ಕಾಲದ ಕಥೆಗಳನ್ನೆಲ್ಲ ಓದಬೇಕಾದ್ರೆ ಅರವಟಿಕೆಗಳನ್ನ ಸ್ಥಾಪಿಸ್ತಾ ಇದ್ರು. ಹಾಗೆ ಧರ್ಮಸತ್ರಗಳು ಇರ್ತಿತ್ತು, ಎಲ್ಲ ಕಡೆ ನೆರಳು ನೀಡುವಂತಹ ಮರಗಳಿತ್ತು ಅಂತೆಲ್ಲ ಓದ್ತಿರ್ತೀವಿ. ಮತ್ತು ಎಷ್ಟೋ ಜನರ ಮನೆಯಲ್ಲಿ ಹಳ್ಳಿಗಳಲ್ಲಿ ಹೊರಗಡೆ ಮಜ್ಜಿಗೆಯನ್ನು ತುಂಬಿಸಿ ಇಡ್ತಾ ಇದ್ರು ಆ ಮಡಿಕೆಗಳಲ್ಲಿ. ಯಾರು ಬೇಕಾದರೂ ಹಾದಿಯಲ್ಲಿ ಹೋಗೋರು ಆ ಮಜ್ಜಿಗೆನ ಕುಡಿದು ಆ ಲೋಟಗಳ ಬರೆಸಿ ಇಟ್ಟು ಹೋಗ್ಬೋದಾಗಿತ್ತು. ಈ ರೀತಿಯ ಪದ್ಧತಿಗಳೆಲ್ಲವೂ ಕೂಡ ಇವಾಗ ನಶಿಸಿ ಹೋಗ್ತಾ ಇದೆ ಅಲ್ವಾ. ಪ್ರತಿಯೊಂದು ಕೂಡ ಬಿಸ್ನೆಸ್ನ ಒಂದು ಅಡಿಯಲ್ಲಿ ಬರ್ತಾ ಇದೆ ಅಲ್ಲ. ಈ ರೀತಿ ಮತ್ತಿನ್ಯಾವುದೆಲ್ಲ ಸರ್ವಿಸ್ಗೆ ಬಿಸ್ನೆಸ್ನ ರೂಪ ಬರಬಹುದು ಅಂತ ನಿಮ್ಗನ್ಸುತ್ತೆ ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ತುಂಬಾ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ಶಾಂತ ಬ್ಯಾಂಕ್ ಕಾಲೋನಿಯಿಂದ ಹೇಳ್ತಾ ಇದ್ದಾರೆ, ಎಲ್ಲ ಸರ್ವಿಸಸ್ ಏನೋ ಬಂತು, ಆದರೆ ಜನರೆಲ್ಲ ಸೋಮಾರಿಗಳಾಗ್ಬಿಟ್ರು, ಅದಕ್ಕೆ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಹೌದು ಹೌದು, ನಾವು ಚಿಕ್ಕವರಿದ್ದಾಗ ನೀರು ಮಾಡ್ತಾ ಇರಲಿಲ್ಲ, ಕಾಲ ಕಳೆದ್ರೆ ಮುಂದೆ ಒಂದಿನ ಆಮ್ಲಜನಕವನ್ನು ಕೂಡ ಮಾರುವ ಕಾಲ ಬರಬಹುದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜ ಅಲ್ಲ, ಯಾವತ್ತಿಗೂ ಕೂಡ ನಮಗೆ ಇರುವಂತಹ ಕಾಲ ಇಷ್ಟು ಚಂದ ಅಂತ ಅನಿಸೇ ಇರಲ್ಲ. ಒಂದು 10 ವರ್ಷ 15 ವರ್ಷ ಕಳೆದ ಮೇಲೆ ಆ ಕಾಲ ಚೆನ್ನಾಗೇ ಇತ್ತಲ್ಲ ಅಂತ ಕೂಡ ಅನಿಸುತ್ತೆ. ಹೌದು, ನೀರು ಮಾರುವ ಕಾಲಕ್ಕೆ ಬಂದಿದ್ದೀವಿ, ಮುಂದೆ ಆಮ್ಲಜನಕವನ್ನು ಮಾರುವ ಕಾಲಕ್ಕೂ ಹೋಗಬಹುದು. ಇರಲಿ, ಯಾವುದೆಲ್ಲ ಸರ್ವಿಸಸ್ಸು ನಮಗೆ ಫ್ರೀಯಾಗಿ ಸಿಗ್ತಾ ಇತ್ತು ಮತ್ತು ಅದಕ್ಕೆ ಇವಾಗ ನಾವು ದುಡ್ಡು ಕೊಟ್ಟು ಪಡೆದುಕೊಳ್ತಾ ಇದ್ದೀವಿ ಅಂತ ಕೇಳಿದೆ. ಅದರಲ್ಲಿ ಬಂದು ಏನು ಅಂತಂದರೆ, ತುಂಬ ಸಿಂಪಲ್ಲಾಗಿ ನಾವೆಲ್ಲ ಕೂಡ ಪ್ರತಿದಿನ ಓಡಾಡ್ತಾ ಇದ್ವಿ, ಎಕ್ಸಸೈಸ್ ಮಾಡ್ತಾ ಇದ್ವಿ. ಎಕ್ಸಸೈಸ್ ಅನ್ನುವಂತಹ ಹೆಸರಿಡದೆಯೂ ಕೂಡ ಎಷ್ಟೋ ದೂರದ ಜಾಗಗಳಿಗೆ ನಡ್ಕೊಂಡು ಹೋಗೋದಿರಬಹುದು, ಮನೆಯಲ್ಲಿ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಮಾಡೋದಿರಬಹುದು, ಇವೆಲ್ಲ ಇರ್ತಿತ್ತು. ಇವೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಟ ನಂತರ ಏನಾಯಿತು, ಇವಾಗ ನಾವು ನಡೆಯೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅಥವಾ ಮತ್ತಿನ್ನೇನೋ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಅಂದರೆ ಜಿಮ್ಗೆ ಹೋಗಬೇಕು ಅಥವಾ ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿ ಮತ್ತೆ ವಾಪಸ್ ಅಲ್ಲೂ ಕೂಡ ಹಣವನ್ನು ಕೊಟ್ಟು ನಮ್ಮ ದೇಹವನ್ನು ದಂಡಿಸಿ ಬರ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ ಅಂತ ನಿಮಗೆ ಅನಿಸಿದೆಯಾ ಯಾವತ್ತಾದರೂ? ಮತ್ತು ಇದಲ್ಲದೆ ಇನ್ನೊಂದಷ್ಟು ಇದೆ. ನಮ್ಮ ಪಾರಂಪರಿಕ ಆಹಾರ ಪದ್ಧತಿ, ನಮ್ಮ ತಾತ ತಂದೆ ತಾಯಿ ಅವ್ರಿಗೂ ಹಿಂದಿನ ಜನರೇಷನ್ ಅವರು ಏನು ನಡೆಸ್ಕೊಂಡು ಬಂದಿದ್ರು ಅದನ್ನೇ ಊಟ ಮಾಡ್ತಾ ಬಂದ್ಬಿಟ್ಟಿದ್ರೆ ಬಹುಶಃ ಏನು ತೊಂದರೆ ಇರ್ತಿರ್ಲಿಲ್ವೇನೋ. ಆದರೆ ನಾವೆಲ್ಲ ಕೂಡ ತುಂಬ ಫ್ಯಾಂಟಸಿಗಳನ್ನ ರೂಢಿಸ್ಕೊಂಡ್ವಿ. ನಮ್ಮ ದೇಶದ ಪದಾರ್ಥಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಮನೆಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ ಅಥವಾ ತಂದು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಮತ್ತಿವಾಗ ವಾಪಸ್ ನಾವು ಬ್ಯಾಕ್ ಟು ದಿ ರೂಟ್ಸ್ ಅಂತ ಹೇಳಿ ಅದೇ ಗಂಜಿಯನ್ನು ಊಟ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ, ಹಾಗೆಯೇ ರಾಗಿ ಮುದ್ದೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ, ಸೊಪ್ಪು ಕಾಳು ಪಲ್ಯ ಇವೆಲ್ಲ ಕೂಡ ಎಷ್ಟು ನ್ಯೂಟ್ರಿಷಿಯಸ್ ಆದಂಥ ಫುಡ್ ಅಂತ ಹೇಳಿ ಇವಾಗ ಮಾಡೋದನ್ನು ಮರೆತು ಬಿಟ್ಟಿದ್ದೀವಿ. ಮತ್ತಿವಾಗ ಅದನ್ನು ಮಾಡೋದನ್ನು ಹೇಳ್ಕೊಡೋದಕ್ಕೆ ಅಂತಾರೆ ಒಂದಷ್ಟು ಕ್ಲಾಸಸ್ ಕೂಡ ಇದೆ. ಮತ್ತೆ ಇಂಥದ್ದೇ ತಿನ್ನಿ, ಇಂಥದ್ದೇ ಕಾಂಬಿನೇಷನಲ್ ತಿನ್ನಿ ಅಂತ ಹೇಳೋದಕ್ಕೆ ನಮಗೆ ಡಯಟಿಷಿಯನ್ಗಳು ನ್ಯೂಟ್ರಿಷನಿಸ್ಟ್ಗಳು ಸಿಗ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಅಲ್ಲ, ನಿಮ್ಗನ್ಸಿದ್ಯಾ? ಖಂಡಿತ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಮ್ ಕೇಳ್ತಾ ಇದ್ದೀರಿ. ಹೌದು, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ ನಾವಿದ್ವಿ. ಯಾವ್ದೆಲ್ಲ ವಿಷಯಗಳನ್ನ ನಾವು ಇದು ಕೂಡ ಬಿಸ್ನೆಸ್ ಐಡಿಯಾ ಆಗಬಹುದು ಅಂತ ಯೋಚನೆ ಮಾಡಕ್ ಮುಂಚೆನೆ ಅಲ್ಲಿ ಅವಕಾಶ ಇದೆ ಅಂತ ಗುರುತಿಸಿದವರು ಇವತ್ತಿಗೆ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದೆ. ಅದಕ್ಕೆ ನೀವು ಏನಂತೀರಿ ಅಂತ ಕೇಳಿದೆ. ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಮಾರ್ಕೆಟ್ ನಲ್ಲಿ ಇದೆ. ಸಣ್ಣ ಪುಟ್ಟ ಆಕ್ಸಿಜನ್ ಸಿಲಿಂಡರ್ಗೆ 120-150 ರೂಪಾಯಿ ಬೆಲೆ ಇದೆ. ಇದಲ್ಲದೆ ಆಕ್ಸಿಜನ್ ಸ್ಪಾಕ್ ಕೂಡ ಇದೆ ಗೊತ್ತಾ ಅಂತ ಹೇಳಿ ಅಶೋಕ್ ಅವರು ಮೆಸೇಜ್ ಮಾಡಿದ್ದಾರೆ. ಈ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ವಿ. ಹಾಗೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಮೆಸೇಜ್ ಮಾಡಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು. ಹಳೆಯ ಪದ್ಧತಿಗಳು ನಶಿಸಿ ಹೋಗಿ ಹೊಸ ಪದ್ಧತಿಗಳು ಬಂದಿದೆ. ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ಅಜ್ಜಿಯ ಮನೆಯಿಂದ ಹಾಲು ಮೊಸರು ಮಜ್ಜಿಗೆ ಯಥೇಚ್ಛವಾಗಿ ಬರ್ತಾ ಇತ್ತು. ಹಾಗೆ ಮನೆಯಲ್ಲೇ ತಯಾರಿಸಿದಂಥ ಊಟ, ನವಣೆ ಅಕ್ಕಿ, ಅನ್ನ, ಜೋಳದ ರೊಟ್ಟಿ, ಸ್ವಂತ ಹೊಲದಲ್ಲಿ ಬೆಳೆದಂತಹ ಬೆಳೆಗಳು, ತರಕಾರಿಗಳು ಮನೆಗೆ ಉಪಯೋಗಿಸ್ತಾ ಇದ್ವಿ. ಮನೆಯಲ್ಲಿ ಅವಿಭಕ್ತ ಕುಟುಂಬ ಇದ್ದಿದ್ದು ಕಾರಣ ಎಲ್ಲ ಕೂಡ ಸಿಗ್ತಿತ್ತು. ಅವಿಭಕ್ತ ಕುಟುಂಬ ಬೇರೆ ಬೇರೆಯಾದಂತೆ ಅಂಗಡಿಯಲ್ಲಿ ಸಿಗೋ ಹಾಗೆ ವಸ್ತುಗಳು ತರಿಸ್ಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ವಿ. ಇವಾಗ ಅದೇ ಸುಲಭ ಅಂತ ಅನ್ಸೋದಕ್ಕೂ ಕೂಡ ಶುರು ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ದುರಂತ ಅಲ್ವಾ? ಎಷ್ಟೋ ಸಲ ನಾವು ಮುಂದಕ್ಕೆ ಚಲಿಸ್ತಾ ಇದ್ದೀವಾ ಅಥವಾ ಹಿಂದಕ್ಕೆ ಹೋಗ್ತಾ ಇದ್ದೀವಾ ಅಂತ ಡೌಟ್ ಆಗುತ್ತೆ. ಅಂದರೆ ನಾವೇನೋ ಸರಿ ಅಂತ ಅಂದ್ಕೊಂಡು ಒಂದಷ್ಟು ವರ್ಷಗಳ ಕಾಲ ರೂಢಿಯ ಮಾಡಿಕೊಂಡು ಬಂದ ಮೇಲೆ ಮತ್ತೆ ವಾಪಸ್ ಹಿಂದೆ ತಿರುಗಿ ನೋಡಿದ್ರೆ ಮುಂಚೆ ಇದ್ದಿದ್ದೆ ಸರಿ ಇತ್ತು ಅಂತ ಹೇಳಿ ವಾಪಸ್ ಹಿಂದಕ್ಕೆ ಹೋಗೋದು ಕಷ್ಟ, ಮತ್ತು ಇವಾಗಿರುವಂಥ ಪರಿಸ್ಥಿತಿ ಕೂಡ ಒಂದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ತುಂಬ ಉತ್ತಮವಾದಂಥ ಉದಾಹರಣೆ ಅಂದರೆ ಇವರು ಹೇಳಿದ್ರಲ್ಲ, ಹಿಂದೆ ಅವಿಭಕ್ತ ಕುಟುಂಬಗಳು ಇರ್ತಿತ್ತು ಅಂತ. ಆ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಯಾಗಳನ್ನ ಇಟ್ಕೊಳ್ಳೋದಿರಬಹುದು ಅಥವಾ ನ್ಯಾನಿಗಳನ್ನ ಇಟ್ಕೊಳ್ಳೋದಿರಬಹುದು ಟ್ರೆಂಡ್ನಲ್ಲಿ ಇರಲೇ ಇರಲಿಲ್ಲ. ಆದರೆ ಇವತ್ತಿಗೆ ಪ್ರತಿ ಮನೆಯಲ್ಲೂ ಕೂಡ ನ್ಯಾನಿ ಒಬ್ಬರು ಇರಲೇಬೇಕು ಅನ್ನೋ ಹಾಗೆ ಆಗಿದೆ. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರು ದುಡಿಯಕ್ಕೆ ಹೊರಗಡೆ ಹೊರಟಾಗ ಮನೆಯಲ್ಲಿ ಮಕ್ಕಳನ್ನು ನಿಗಾ ವಹಿಸೋರು ಯಾರಾದರೂ ಬೇಕು ಅಂತ ಅನ್ನಿಸ್ತಾ ಇದೆ. ಮುಂಚೆ ಆ ಕೆಲಸವನ್ನು ಮನೆಯಲ್ಲೇ ಇದ್ದಂಥ ಚಿಕ್ಕಪ್ಪನೋ ಚಿಕ್ಕಮ್ಮ, ಹಾಗೆ ಅತ್ತೆ, ಮಾಮಿ, ಕಾಕ, ಕಾಕು, ಅಜ್ಜಿ, ತಾತ ಇತ್ಯಾದಿ ಬಂಧುಗಳೇ ನೋಡ್ಕೊಂಡು ಬಿಡ್ತಿದ್ರು. ಆ ಒಂದು ಬಿಸ್ನೆಸ್ ಐಡಿಯಾ ಅಂತ ಯಾರ ತಲೆಗೂ ಇರಲಿಲ್ಲ. ಆದರೆ ಇವತ್ತಿಗೆ ನ್ಯಾನಿಗಳು ಸಿಗ್ತಾರೆ, ಮತ್ತು ನ್ಯಾನಿಗಳನ್ನ ಪ್ರೊವೈಡ್ ಮಾಡುವಂತಹ ಸರ್ವಿಸ್ ಸೆಂಟರ್ಗಳು ಕೂಡ ಸಿಗುತ್ತೆ ನಮಗೆ. ಕನ್ಸಲ್ಟೆನ್ಸಿಗಳಿರುತ್ತೆ, ಆ ಕನ್ಸಲ್ಟೆನ್ಸಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡವ್ರನ್ನ ನಿಮ್ಮ ಕಡೆಗೆ ಅವರು ಕಳಿಸಿಕೊಡ್ತಾರೆ. ಮತ್ತು ಇವಾಗ ನೋಡಿ, ಬಾಣಂತನ ಇರಬಹುದು ಅಥವಾ ಏನೋ ಬಸರಿಯಲ್ಲಿ ಬಯಕೆಯ ಪಟ್ಟಿದ್ದಿರಬಹುದು, ಅದನ್ನೆಲ್ಲ ಕೂಡ ತೀರಿಸೋಕೆ ಒಂದು ಇಡೀ ಕುಟುಂಬದ ಬದಲಾಗಿ ಅವೆಲ್ಲಕ್ಕೂ ಕೂಡ ಸರ್ವಿಸಸ್ ಶುರು ಆಗಿದೆ. ಮನೆಗೆ ಬಂದು ನೀರು ಹಾಕ್ಕೊಡ್ತೀವಿ, ಮನೆಗೆ ಬಂದು ನಿಮ್ಮ ಜೊತೆ ಇದು ಹೆಲ್ಪ್ ಮಾಡ್ತೀವಿ ಆ 3 ತಿಂಗಳು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಇವೆಲ್ಲವೂ ಕೂಡ ನಾವು ಆಧುನಿಕ ಜೀವನ ಶೈಲಿಯ ಕಡೆಗೆ ಬರ್ತಾ ಬರ್ತಾ ಬರ್ತಾ ಪ್ರತಿ ಒಂದು ಬಂಧ, ಪ್ರತಿ ಒಂದು ಸಂಬಂಧ ಕೂಡ ಒಂದು ಬಗೆಯಲ್ಲಿ ಬಿಸ್ನೆಸ್ ಆಗ್ತಾ ಇದೆ. ಅಂದರೆ ನಾವು ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ದೀವಿ, ಬದಲಾಗಿ ಒಂದಷ್ಟು ಬಿಸ್ನೆಸ್ಗಳ ಜೊತೆ ಕೊಡು ಕೊಳ್ಳುವಿಕೆಯ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ನಾವು ದುಡ್ಡು ಕೊಡ್ತೀವಿ, ನೀವು ನಮಗೆ ಇಂಥದ್ದೊಂದು ಸರ್ವಿಸ್ ಕೊಡಿ ಅಂತ. ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸದಾ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಫಿಲ್ಮ್ ರೈಮ್ ಬಗ್ಗೆ ಜಗದಾಂಬಿಕಾ ಹಂಸವೇಣಿ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಹಿಂದೆಲ್ಲ ನಾವು ಹಣದ ಕೊರತೆಯಿಂದಲೋ ಸುಮ್ಮನೆ ಹೆಚ್ಚು ಬಟ್ಟೆಗಳನ್ನ ಮನೆಯಲ್ಲಿ ತುಂಬಿಕೊಳ್ಳೋದು ಬೇಡ ಅಂತಲೂ ನಮ್ಮ ಮನೆಯಲ್ಲಿ ನಮಗಿಂತ ದೊಡ್ಡವರ ಬಟ್ಟೆಗಳನ್ನ ಹಾಕೊಳ್ತಾ ಇದ್ವಿ, ಅವರು ಸಾಕು ಅಂತ ಅಂದ್ಕೊಂಡಿದ್ದು ನಮಗೆ ಬರ್ತಾ ಇತ್ತು. ಆದರೆ ಇವಾಗ ರಸ್ತೆ ಬದಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಬೇಕಾದ ಹಾಗೆ ಬಟ್ಟೆಗಳು ಸಿಗ್ತಾ ಇವೆ, ಹಾಗಾಗಿ ಹಳೆ ಬಟ್ಟೆಗಳನ್ನ ಬಿಸಾಕೋದು ರೂಢಿಯಾಗ್ಬಿಟ್ಟಿದೆ. ಇದರಿಂದ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಹೇಳ್ತಿದ್ದಾರೆ, ಹೌದು ಮೇಡಮ್, ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗಿ ಮನೆಯಲ್ಲೇ ಮೈಬಾಗಿ ಕೆಲಸ ಮಾಡೋರೇ ಇಲ್ಲದೆ ದುಡಿಮೆ ಮಾಡಿ ಆನ್ಲೈನ್ ಫುಡ್ ತರಿಸ್ಕೊಂಡು ಇಷ್ಟ ಬಂದ ಹಾಗೆ ಒಂದು ಬಗೆಯ ಶಿಸ್ತಿಲ್ಲದೆ ಜೀವನ ಮಾಡಿಕೊಂಡು ಇವಾಗ ಸಣ್ಣ ಪುಟ್ಟ ವಯಸ್ಸಿಗೆ ಎಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಕಾಯಿಲೆನೂ ಕೂಡ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಹಳೆಯದನ್ನು ನೆನೆದು ದುಃಖ ಪಡಬೇಡ, ಹೊಸದನ್ನ ನೆನೆದು ಸುಖ ಪಡು ಅಂತ ಹೇಳಿ ರಿಯಾಜ್ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಯಾವತ್ತೂ ಕೂಡ ಅಷ್ಟೇ, ಬಿಸ್ನೆಸ್ ಐಡಿಯಾ ಅನ್ನೋದು ಇನ್ನೋವೇಷನ್ ಮೇಲೆ ನಿಂತಿರುತ್ತೆ. ಯಾರು ಕೂಡ ಯೋಚನೆ ಮಾಡದೇ ಇರುವಂತಹ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಿದಾಗ ಮತ್ತೆ ಅದು ಪ್ರತಿಯೊಬ್ಬರಿಗೂ ಕೂಡ ಸುಖವನ್ನ ಹಾಗೆ ಒಂದು ರೀತಿಯ ಸಂತೋಷವನ್ನ ನೆಮ್ಮದಿಯನ್ನ ಕೊಡುತ್ತೆ ಅಂತ ಆದಾಗ ಆ ಒಂದು ಬಿಸ್ನೆಸ್ ಐಡಿಯಾ ಕ್ಲಿಕ್ ಆಗುತ್ತೆ. ಅಂದ್ರೆ ಎಲ್ಲ ಮನುಷ್ಯರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದ್ರೆ ಇರುವುದಕ್ಕಿಂತ ಇನ್ನ ಈಸಿಯಾಗಿ ಕೆಲಸಗಳು ಆಗ್ಲಿ ಅಂತ. ಯಾವುದೆಲ್ಲ ವಸ್ತುಗಳು ಅಥವಾ ಸರ್ವಿಸ್ಗಳು ನಮ್ಮ ಇರುವಿಕೆಯನ್ನ ಸುಲಭಗೊಳಿಸುತ್ತೋ ಅವೆಲ್ಲಕ್ಕೂ ಕೂಡ ಖಂಡಿತ ಮಾರುಕಟ್ಟೆ ಇರುತ್ತೆ ಅಂತ ಅನ್ಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ ಯಾರೆಲ್ಲ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರು ಬಿಸ್ನೆಸ್ ಬಸ್ ನ ಮುಗಿಸ್ತಾ ಇರೋದು ನಾಗಶ್ರೀ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದೆ ಚಂದದ ಹಾಡುಗಳ ಜೊತೆ ಜೊತೆಯಾಗಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಕೇಳಿದ್ರೆ ಇದುವರೆಗೂ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೆಡಿಗಳಿಯ ವಿಶ್ವನಾಥನು ಮಾಡುವ ಶುಭ ಸಂಜೆ ನಮಸ್ಕಾರಗಳು. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರದ ಸಂಜೆ ಪ್ರಸಾರ ಆಲಿಸೋಣ. ಈಗ ಸಮಯ ಸರಿಯಾಗಿ 5:30. ಕೇಳಿದ್ರೆ ಈಗ ಕೇಳಿ ನಿಲಯದಿಂದ ಹೊಸ ಕನ್ನಡ ಚಲನಚಿತ್ರ ಗೀತೆಗಳು. ಈ ಸಂಜೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರಾಜಾರಾಣಿ ರೋರೋ ರಾಕೆಟ್ ಚಿತ್ರದ ಗೀತೆಯನ್ನು ಸಂಜಿತ್ ತೆಗಡೆ ಅವರ ಧ್ವನಿಗಳಲ್ಲಿ ಕೇಳಿ. ಚೇತನ್ ಕುಮಾರ್ ಅವರ ಗೀತರಚನೆಗೆ ಪ್ರಭು ಎಸ್ ಆರ್ ಅವರ ಸಂಗೀತ ನಿರ್ದೇಶನವಿದೆ.

0: ಇದೊಂದು ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೇಜಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಕಳೆದ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ರಾಕ್ಷಸ ಚಿತ್ರದ ಗೀತೆಯನ್ನು ಹರಿಹರನ್ ನಂದಿತ ಅವರ ಯುಗಳ ಸ್ವರಗಳಲ್ಲಿ ಕೇಳಿ. ಕೆ ಕಲ್ಯಾಣ್ ಅವರ ರಚನೆಯನ್ನು, ಕೋಕಿಲ ಸಾಧು ಅವರ ಸಂಗೀತವಿದೆ.

0: ಕೆಳಗಡೆದೊಂದು ಪ್ರಕಟಣೆ, ನಂತರ ಚಿತ್ರಗೀತೆ ಮುಂದುವರಿಯುವುದು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳಿದರೆ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಸೋನು ನಿಗಮ್ ಶ್ರಾವಣಿ ಅವರ ಧ್ವನಿಯಲ್ಲಿ ಕೇಳಿ ರಾಮ್ಲೀಲಾ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತರಚನೆಗೆ ಅನುಪ್ ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ತಾಯಿಯ ಮಡಿಲು ಚಿತ್ರದ ಗೀತೆಯನ್ನು ಕುನಲ್ ಗಾಂಜವಾಲ, ಶ್ರೇಯ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ. ಎಸ್ ನಾರಾಯಣ್ ಅವರ ಗೀತರಚನೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಮುಂದಿನ ಗೀತೆಯನ್ನು ಕೇಳಿ. ತೆನಲಿ ರಾಮ ಚಿತ್ರದ ಗೀತೆಯನ್ನು ಆರ್ ಪಿ ಪಟ್ನಾಯಕ್, ಮಾಲ್ಗುಡಿ ಶೋಭಾ ಅವರ ಧ್ವನಿಗಳಲ್ಲಿ ಕೇಳಿ. ಕೆ ರಾಮನಾರಾಯಣ್ ಅವರ ಗೀತ ರಚನೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಕಿರುಗಡೆ ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ತ್ರಿವಿಕ್ರಮ ಚಿತ್ರದ ಗೀತೆಯನ್ನು ಕೇಳಿ. ತ್ರಿವಿಕ್ರಮ ಚಿತ್ರದ ಗೀತೆ, ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಹೊಸ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 5:30.

0: ಈಗ ಕೇಳಿ ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ.
1: ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ.
1: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
2: ಕೇಳಿ ನೇರ ಫೋನಿನ ಕಾರ್ಯಕ್ರಮ
1: ಯುವ ಚಿಂತನ ಚಿಂತನ ಚಿಂತನ.
0: ಇಂದಿನ ಯುವ ಚಿಂತನ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಕೇಳುವರಿಗೆ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳೆಯ ವಿಶ್ವನಾಥ್. ಕೇಳಿದರೆ ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ನಿಮ್ಮೂರ ಶಾಲಾ ಸೌಕರ್ಯ. ಕೇಳಿದರೆ ಈಗಾಗಲೇ ಬೇಸಿಗೆ ರಜೆ ಮುಗಿದು ಶಾಲೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಿಮ್ಮೂರ ಶಾಲೆ ಕುರಿತು ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳಲು ತುಂಬ ಖುಷಿ ಆಗ್ತಾ ಇದೆ. ನೀವು ಕೂಡ ಕರೆ ಮಾಡಿ ನಿಮ್ಮೂರ ಶಾಲೆ ಸೌಕರ್ಯಗಳು, ಅಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ, ಎಲ್ಲಿವರೆಗೆ ಶಾಲೆ ಅಭ್ಯಾಸವಿದೆ ಅನ್ನುವಂಥ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಂಚಿಕೊಳ್ಳಲು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2558 ಹಾಗೂ 2003112. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೂರ ಶಾಲೆ ಸೌಕರ್ಯ ಕುರಿತು ಮಾತನಾಡಬಹುದು. ಕೆಳಗರೆ ಮುಖ್ಯವಾಗಿ ಶಾಲೆ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗುವುದು ಅದೇ ಕರ್ನಾಟಕ ಸರ್ಕಾರ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು. ಅಂದು ಇಂದು ಶಿಕ್ಷಣ ಪದ್ಧತಿಯಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದು ಮ್ಯಾಂಡಸರಿಲಿಂದ ಹಿಡ್ಕೊಂಡು ವಿವಿಧ ಶಾಲಾ ಶಿಕ್ಷಣ ವ್ಯವಸ್ಥೆ, ಅಂದರೆ ಅದು ರಾಜ್ಯ ಸರ್ಕಾರ ಪಠ್ಯಪುಸ್ತಕ ಆಗಿರ್ಬೋದು, NCERT, ಅದೇ ರೀತಿ CBSE, ICSE, ಹೀಗೆ ವಿವಿಧ ಒಂದು ಪಠ್ಯಕ್ರಮಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ಶಾಲೆಗಳ ಬಗ್ಗೆ ನಾವು ಭಾಳಷ್ಟು ಕಡೆ, ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ನಾವು ಕಾಣ್ತಾ ಇರೋದು ಕರ್ನಾಟಕ ಸರ್ಕಾರ ಸ್ಥಾಪಿಸಿದಂಥ ಸರ್ಕಾರಿ ಶಾಲೆಗಳು. ಈ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಮೂಲಸೌಕರ್ಯಗಳನ್ನು ಬಲಪಡಿಸಲು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುತ್ತೆ. ಶಾಲೆಗಳು ಸಾಮಾನ್ಯವಾಗಿ ಸೌಕರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ನೋಡೋದಾದರೆ ಅಲ್ಲಿ ಮೇನು ಸುಸಜ್ಜಿತವಾದ ಕಟ್ಟಡ ಮತ್ತು ತರಗತಿಗಳು, ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ, ಮಕ್ಕಳಿಗೆ ಕುಳಿತುಕೊಳ್ಳಲು ಯೋಗ್ಯವಾದ ಡೆಸ್ಕ್ ಮತ್ತು ಬೆಂಚ್ಗಳ ವ್ಯವಸ್ಥೆ ಆಗಿರ್ಬೋದು, ಇನ್ನು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ, ಸ್ವಚ್ಛವಾದ ಶೌಚಾಲಯಗಳ ನಿರ್ಮಾಣ, ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನು ಶಾಲಾವರಣದಲ್ಲಿ ಶುದ್ಧೀಕರಿಸಿದ ಕುಡಿಯುವ ನೀರಾಗಿರ್ಬೋದು, ಇನ್ನು ಶೈಕ್ಷಣಿಕ ಮತ್ತು ತಾಂತ್ರಿಕ ಸೌಕರ್ಯಗಳ ವಿಚಾರಕ್ಕೆ ಬಂದರೂ ಕೂಡ ಯಾವ ರೀತಿ ನಿಮ್ಮೂರಲ್ಲಿ ಒಂದು ಸೌಕರ್ಯವನ್ನು ಇದೆ, ಶಾಲೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಹಂಚಿಕೊಳ್ಳಲು ಕರೆ ಮಾಡ್ಬೋದು. ಬನ್ನಿ, ಮೊದಲೇ ಕರೆ ಬರ್ತಾ ಇದೆ, ಕೇಳೋಣ ಯಾರು ಮಾಡಿದಾರೆ ಅಂತೇಳಿ. ಹಲೋ, ಆಕಾಶವಾಣಿ.

0: ಕಡೆಗಡೆ ಕರೆ ಮಾಡಲು ಬಳಸಬಹುದಾದ ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಹೇಳುತ್ತಾ ಇದ್ದೀನಿ, 295-8998 ಈ ಸಂಖ್ಯೆಗೆ ಕರೆ ಮಾಡಿ ಶಾಲಾ ಸೌಕರ್ಯ ಕುರಿತು ಮಾತನಾಡಿ. ಬನ್ನಿ ಮುಂದಿನ ಕರೆಗೆ ಹೋಗೋಣ, ನೋಡೋಣ. ಹಲೋ ಆಕಾಶವಾಣಿ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಕೆಳಗಡೆ ನೀವು ಕೇಳ್ತಾ ಇದ್ದೀರಾ ಯುವ ಚಿಂತನ ಕಾರ್ಯಕ್ರಮ. ಹಲೋ ಆಕಾಶವಾಣಿ. ಹಲೋ, ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳಿಸ್ತಾ ಇದೆ, ಹೇಳಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಎಲ್ಲಿಂದ?
1: ರಾಜೂರು.

0: ಬರುತ್ತದು?
1: ಕುನೂರು ಕೊಪ್ಪ ಡಿಸ್ಟ್ರಿಕ್ಟ್ ಸರ್.
0: ಓಕೆ ಓಕೆ ಮ್ಯಾಮ್. ಇವತ್ತು ಯುವ ಚಿಂತನ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ, ಸಂತೋಷ. ನಿಮ್ಮೂರ ಶಾಲಾ ಸೌಕರ್ಯ ಬಗ್ಗೆ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀವಿ. ಹೇಳಿ, ನಿಮ್ಮೂರಲ್ಲಿ ಶಾಲೆ ಯಾವ ರೀತಿ ಇದೆ, ಎಲ್ಲಿವರೆಗಿದೆ, ಸರ್ಕಾರಿ ಶಾಲೆ ಹತ್ತೆನ ಮತ್ತು ಖಾಸಗಿ ಶಾಲೆಗಳಿದಾವ?
1: ಸರ್, ಖಾಸಗಿ ಶಾಲೆ ಅಂತಿಲ್ಲ. ಖಾಸಗಿ ಶಾಲೆ ಅಂದ್ರೆ ಕುಕ್ನೂರು ಸಮೀಪ ಅಂತಲ್ಲ, ಹಂಗಾಗಿ ಖಾಸಗಿ ಶಾಲೆ ಮಾಡಕ್ಕೆ ಅಲ್ಲ, ಗೌರ್ಮೆಂಟ್ ಸರ್ಕಾರಿ ಶಾಲೆ ಇರೋದು.
0: ಎಲ್ಲಿವರೆಗಿದೆ?
1: 1ನೇ ಕ್ಲಾಸ್ ಇಂದ್ರ ನಮ್ಮ ಮನೆ ಹತ್ರ 6ನೇ ಕ್ಲಾಸ್ ಅಂತ ಸರ್. ಊರಲ್ಲಿ ಅಂದ್ರೆ ಊರ್ ದೊಡ್ಡದ ಇರ್ತಲ್ಲ ಸರ್, ತರ ಮಾಡಿರ್ತಾರಲ್ಲ, ಹಂಗಾಗಿ ಊರಲ್ಲಿ ಕೂಡ 1ನೇ ಕ್ಲಾಸ್ ಇಂದ್ರೆ 7 ತನಕ ಐತ್ರಿ. ಅಲ್ಲಿಂದ ಮತ್ತೆ ಅಡೂರ್ ರಾಜೂರ್ ಎರಡು ಸೇರ್ಪಡಿದವ್ರಿ, ಎರಡು ಒಂದು ಸೀಮೆಲಿ ಊರ ಇರಕ್ಕ, ಹಂಗಾಗಿ ಅಲ್ಲಿ ಕಾಲೇಜ್ ಹೈಸ್ಕೂಲ್ ಎಲ್ಲ ಸೇರ್ಕೆ ಮಾಡ್ಯಾರ. ಅಲ್ಲಿ 2 ತಿಂಗಳಿಂದ ಶಿಕ್ಷಣ ಫೀಸ್ ತನಕ ಐತೆ ಸರ್.
0: ನಿಮ್ಮಲ್ಲಿ ಎಲ್ಲ ಮತ್ತು ಎಲ್ಲ ಶಿಕ್ಷಕರು ಇದ್ದಾರೆ, ಎಲ್ಲ ಸಬ್ಜೆಕ್ಟ್ ಹೇಳಕ್ಕೆ ಮತ್ತು ಶಾಲೆ ಎಲ್ಲ ಚೆನ್ನಾಗಿ ನಡೀತಾ ಇದೇನ?
1: ಸರ್, ಎಲ್ಲ ಚೆನ್ನಾಗಿ ನಡೆದಿತ್ರಿ. ಎಲ್ಲ ಶಿಕ್ಷಕರು ಅದರ ಸರ್, ಮೊದ್ಲೆಲ್ಲ ಬಹಳ ಕಡಿಮೆ ಹಂಗ ಹಿಂಗ ಹಚ್ಚಿದ್ರು, ಈಗೇನ್ ಶಿಕ್ಷಕರು ಜೊತೆಗೆ ಶಿಕ್ಷಕರು ಸೇರ್ಕೊಂತಾರೆ, ಈಗೇನು ಶಿಕ್ಷಕರು ಬರೆಯಲ್ಲ ಸರ್. ಮುಂಚೆಕ್ಕೆಲ್ಲ ಶಿಕ್ಷಕರು ಒಂಚೂರು ರಾಜರಿಗೆ ಅಂದ್ರೆ ಇತ್ತಾಗೆಲ್ಲ ಬರಕ್ಕೆ ಎಂದು ಮುಂದೆ ನಡೆಸಿದ್ರ ಅಂದ್ರಿ. ನೋಡ್ರಿ, ಅವೇ ಇದಕ್ಕಾಯ್ತ್ರಿ, ಇಲ್ಲ ಅಂತಲ್ಲ, ಅದು ಬರಕ್ ಅಷ್ಟೇ ಇರ್ತಿದ್ಲಿ. ಈಗ ಚೆನ್ನಾಗಿ ಶಾಲೆ ಎಲ್ಲ ಚೆನ್ನಾಗಿ ಸರ್. ನಾನು ಬಹಳ ನೋಡ್ತೀನಿ ಸರ್, 1ನೇ ಕ್ಲಾಸ್ ನಿಂದ್ರ ನಮ್ಮ ಮಗ ಸೆಕೆಂಡ್ ಫಿಫ್ತ್ ಅಂತ ಇಲ್ಲೇ ಕಲ್ತದ್ ಸರ್.
0: ಓಕೆ ಓಕೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ ನಿಮ್ಮಲ್ಲಿ?
1: ಎಲ್ಲ ಹುಡುಗರು ಹೋಗ್ತಾರೆ ಸರ್, ಚೆನ್ನಾಗಿ ಹೋಗ್ತಾರೆ. ಅವಾಗ ನಮಗ್ ಇತ್ತು ಸರ್ ಇದ್ರೆ ಅದೆಲ್ಲ ನಾವೇ ಇದ್ದೇವಂದ್ರೆ 5ನೇ ಕ್ಲಾಸ್ ತನಕ ಶಾಲೆ ಹೋಗಿಲ್ಲ ಸರ್. 5ನೇ ಕ್ಲಾಸ್ ನಿಂದ್ರ 3 ವರ್ಷ ಅಷ್ಟೇ ಹೋಯ್ತು. ಮತ್ತೆ ಅವ್ ಬಸ್ ಅನುಕೂಲ ಇರ್ತಿದ್ದಿಲ್ಲ ಸರ್, ಇಂಗ್ಲಿಟಿ ಊರಲ್ಲಿ ದೊಡ್ಡ ದೊಡ್ಡ ಇಂಗ್ಲಿಟಿ ಶಾಲೆ ಇರಕ್ಕೂ ಅನುಕೂಲ ಇರ್ತಿದ್ದಿಲ್ಲ, ಅವಾಗೆಲ್ಲ ಕಳಿಸ್ತಿದ್ದಿಲ್ಲ. ಈಗ ನಾವೇ ಹೋಗ್ತಿದ್ದಿಲ್ಲ, ನಮ್ಮ ಊರಲ್ಲಿ ನಂತವ್ರ ಮೇಲೆ ನಾಟ್ ಶಾಲೆ ಅನುಕೂಲ ಇಲ್ಲದ ಈಗ ಎಷ್ಟು ಚೆನ್ನಾಗೈತೆ ಸರ್. ನಾವು ಈಗ ವಯಸ್ಸಾಯ್ತ, ಈಗೆಲ್ಲ ಚೆನ್ನಾಗಿದೆ ಸರ್. ಎಲ್ಲ ಕಡೆ ಅಭಿವೃದ್ಧಿ ಐತಿ, ಯಾವವರೆಗೂ ಅಭಿವೃದ್ಧಿ ಇಲ್ಲ ಶಾಲೆ ಅಂತ ಅನ್ನೋಕಿಲ್ಲ. ನಾವೆಲ್ಲ ಹೋಗುವಲ್ಲ ಸರ್, ಇಲ್ಲಿ ಈಗ ನಂಬಕ್ ಎಷ್ಟು ಚೆನ್ನಾಗಿ ಸೆಕೆಂಡ್ ಪಿ ಸರ್ ಊರಲ್ಲಿ ಕಲ್ಲಿ ಅವೆಲ್ಲ ಇದ್ದಿಲ್ಲ ಸರ್. 5ನೇ ಕ್ಲಾಸ್ ಮೂರು ಹೊತ್ತು ಯಾವ ಊರಲ್ಲಿ ಸಣ್ಣ ಹಳ್ಳಿದ್ರ ಬೇರೆ ಊರಿಗೆ ನಡ್ಕೊಂಡ್ ಹೋಗಕ್ಕೂ ಬಸ್ಸಿನ ಅನುಕೂಲ ಇದ್ರ ಸರಿ, ಅವ ಬಸ್ಸಿನ ಅನುಕೂಲ ಅಷ್ಟಿರ್ತಿದ್ದಿಲ್ಲ. ನಾವೇ 5ನೇ ಕ್ಲಾಸ್ ಇಂದ ಊರಲ್ಲಿ ಚೆನ್ನಾಗಿ ನೆಟ್ಟು ಇಲ್ಲ, ಆಮೇಲೆ 5, 6, 3 ವರ್ಷ ಅದು ಹೆಂಗ ನಡ್ಕೊಂಡ್ ಹೋಗಿ 3 ವರ್ಷ ಕಲ್ತಿರಿ, ಮತ್ತೆ ಮನೆಗೆ ಕುಂತ್ಕೊಂಡ 10th exam ಕೊಟ್ಟಿರಿ. ನಮ್ಮಂಗೆ ಈಗಿನ ಹಂಗಿಲ್ರಿ, ಮತ್ತೆ ಎಲ್ಲ ಅನುಕೂಲ ಐತ್ರಿ ಅವಳ.
0: ನಿಜ ನಿಜ, ಎಲ್ಲ ಅನುಕೂಲ ಇದೆ, ಆದರೆ ಸ್ಕೂಲಿಗೆ ಹೋಗಕ್ಕಿಂದ ಲೇಟ್ ಆಗ್ತಾರೆ. ನಿಜಕ್ಕೂ ನಮಗೆ ಈಗಿನ ವ್ಯವಸ್ಥೆ ನೋಡಿದಾಗ ನಮ್ಗೆ ಅನಿಸುತ್ತೆ, ನಮಗೆ ಎಲ್ಲ ಈ ಥರ ಇದ್ದರೆ ನಾವೆಲ್ಲ ಚೆನ್ನಾಗಿ ಓದ್ತಿದ್ವಲ್ಲ ಅಂತ ಅನಿಸುತ್ತೆ. ನಿಜ ನಿಜ ನಿಜ,
1: ಎಲ್ಲ ಅನುಕೂಲ ಐತ್ರಿ. ಕಲಿಯಕ್ ಬಿಡ್ರಿ, ಬೇಸರ ಮಾಡ್ಕೊಂತಾವ ಎಲ್ಲ ರೀ. ಇವಾಗ
0: ನಮ್ಮ
1: ನಾವೆಲ್ಲ 4 ಕಡೆ ಸರ್, ನಾವು ನೀವೆಲ್ಲ 4 ಕಡೆ ಒಂದು ಇಲ್ಲ ಕಡ್ಡಿ ತಗೊಂಡು ಅವತ್ತ ಒಂದ್ 10 ಪೈಸೆ ಚೀಸ್ ಕಡ್ಡಿ ಈ ತರ ತಗೊಂಡೆಲ್ಲ ಬರ್ದಿರ್ತಾರೆ, ಇಲ್ಲ ಅಂತಲ್ಲ.
0: ಸ್ಲೇಟ್ ಅದೇ ಸ್ಲೇಟ್ ಬಳಪ ಇಡ್ಕೊಂಡು ಹೋಗ್ತಿದ್ವಿ. ಈಗ ಈಗ ಅದು ಪಾರ್ಟಿ ಪೆನ್ಸಿಲ್ ಅನ್ನೋದೇ ಹೋಗ್ಬಿಟ್ಟಿದೆ ಅನಿಸ್ತದೆ ನನಗೆ, ಅನ್ಸಿದ ಮಟ್ಟಿಗೆ. ನಾನು ಭಾಳಷ್ಟು ಕಡೆ ನೋಡ್ತಾ ಇಲ್ಲ, ಎಲ್ಲರೂ ಬುಕ್ಸ್ ಯೂಸ್ ಮಾಡ್ತಾರೆ ಹೆಚ್ಚಾಗಿ, ನೋಟ್ಬುಕ್ಗಳು. ಏನೋ ಮಾಂಟೆಸರಿಲಿ ಒಂಚೂರು ಪಾರ್ಟಿ ಇಟ್ಕೊಂಡು ಹೋಗ್ಬೋದು.
1: ಪಾರ್ಟಿ ಅಂದ್ರೆ ಗೊತ್ತಿಲ್ಲ ಏನ್ರಲ್ಲ, ಅದು ಸರಿ ಐತಿ. ಯಾಕಂತ ಕೇಳಿ ಸರ, LKG UKG ಮದ್ದು ಏನ್ ಸ್ಮಾಲ್ ಅಕ್ಷರ ಆಕ್ಷರ ಐಸಲ್ಲ, ಮೊದ್ಲು ಹುಟ್ಟಿದ ಪಾಪು 3 ವರ್ಷದ ಪಾಪನ ತಗೊಂಡ್ರೆ ಸಲಹೆ ಹಾಕಿದ ಮೇಲೆ ಇದು ಏನ್ರಿ ಪೆನ್ಶನ್ ಎಲ್ಲಿ ಬರಬೇಕು, ಬಳ ಇದು ಪಾರ್ಟಿ ಎಲ್ಲಿ ಬರಬೇಕು. ಅವಾಗಿನೆಲ್ಲ ಮಣ್ಣಿನ ಪಾರ್ಟಿ ರೀ, ಒಡೆದ್ ಬಿಡೋ ಆಮೇಲೆ ತಗಡಿಂದ ಬಂತು. ಅವೆಲ್ಲ ಏನ್ ಅರ್ಥನ ಅಂಗತಿ, ಮಣ್ಣಿಂದ ದೂರ ತಗಡಿಂದ ಹೆಂಗ ತಂಗತಿ ಅಂದ್ರೆ ಹೆಂಗ ಈ ತಗಡೆ ಐತಿಲ್ಲ ಇದ್ರ ಇಲ್ಲಿ ಆಜು ಬಾಜು ಇಲ್ಲಿ ಎಲ್ಲಾರ ತಗಡೆ ಇರ್ತಾರೆ, ಇನ್ನೊಂದ್ ತಗಡ್ ಬರ್ತಿದ್ರೆ ಅನ್ನೋ ಲೆಕ್ಕ ಕಳಿಸ್ರಿ.
0: ನಿಜ ನಿಜ ನಿಜ ನಿಜ,
1: ಹಂಗೈತ್ರಿ ಇವಾಗ ಹೋದ್ರಿ ಅದೆಲ್ಲ ನಾವು ನೀವು ಅನ್ನೋದು.
0: ಹೌದು
1: ಎಲ್ಲ ಚೇಂಜ್ ಐತ್ರಿ ಅಲ್ರಿ ಸರ್. ನಾವೆಲ್ಲ ಅಷ್ಟು ಬರೀ 4ನೇ ಶೀಸ್ ಕಡ್ಡಿ ಪೆನ್ ಬರ್ದಿವಿ ಅಂತೀವಲ್ಲ, ಈಗೆಲ್ಲ 70,000, 80,000, 1,00,000 ರೂಪಾಯಿ ಪ್ರೌಢ ಸರಿ ಆಗ್ತಾರೆ.
0: ಈಗ ಅತಿ ಹೆಚ್ಚು ಪೇರೆಂಟ್ಸ್ಗಳಿಗೆ ಕಾಳಜಿ ಜಾಸ್ತಿ ಆಗಿದೆ ಮಕ್ಕಳ ಬಗ್ಗೆ, ಮತ್ತು ಎಲ್ರಿಗೂ ಶಿಕ್ಷಣ ಕೊಡಿಸ್ಬೇಕನ್ನುವಂಥ ಇಚ್ಛಾಸಕ್ತಿ ಇದೆಯಲ್ಲ, ನಿಜಕ್ಕೂ ಒಳ್ಳೇದು ಅದು. ಇಲ್ಲಂತಲ್ಲ, ಎಲ್ಲರೂ ಶಿಕ್ಷಣ ಕಲೀಲೇಬೇಕು, ಯಾಕಂದರೆ ನಮ್ಮ ಜೀವನದ ನಿರ್ಮಾತೃಗಳು ನಾವೇ, ನಾವೇ ಕರ್ತೃ, ನಾವೇ ಕರ್ಮ, ನಾವೇ ಕ್ರಿಯೆ. ಶಿಕ್ಷಣ ಅತ್ಯವಶ್ಯಕವಾಗಿ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ, ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಮಗು.
1: ಹೌದ್ ಸರ್. ಈಗ ಶಿಕ್ಷಣ ವಿದ್ಯೆ ನಿಂತನಲ್ಲೇ ಜೀವನ ಜಗತ್ತನ್ನ ಲೆಕ್ಕ ಕಟ್ಟ್ರಿ ಈ ಸದ್ದು.
0: ಎಸ್ ಎಸ್.
1: ಅವಾಗ ನಾವು ಹುಟ್ಟಕಿನ ಮುಂಚೆ 30 ವರ್ಷದಿಂದ 40 ವರ್ಷದಿಂದ 50 ವರ್ಷದಲ್ಲಿ ಅಂದ್ರ ಈ ಶಾಲೆ ಕಲ್ತ್ರ ಒಂದ್ ವೇಳೆ ಗಂಡುಡ್ರ ಕಲ್ತ್ರ ಏಟೋ ಆಟ ಅದು ಏನತ್ತ ಇನ್ನಂತ ಆಟ ಇರ್ಲಿ ಬಿಡು, ನಾಳೆ ಮಗ ಕೆಲಸ ಮಾಡಕ್ಕಿಲ್ಲ ಇವ್ರ ನಾನೆಲ್ಲ ಓದ್ ಬರಲ್ಲ ಏನ್ ನೌಕರಿ ಬರ್ತ ನಮ್ಮಂದಿ ನಿಮ್ಮ.
0: ಅವಾಗ ಶಿಕ್ಷಕರ ಅದೇ ಅದೇ ಶಿಕ್ಷಕರ ಸಂಖ್ಯೆನೂ ಕಡಿಮೆ ಇತ್ತು, ಒಂದೊಂದು ಶಾಲೆಗೆ ಒಬ್ರು ಟೀಚರ್ಸ್ಗಳು. ಆಮೇಲೆ ಇನ್ನೊಂದು ಈಗ ಸ್ಮಾರ್ಟ್ ಕ್ಲಾಸ್ ರೂಮ್ಗಳೆಲ್ಲ ಆಗಿಬಿಟ್ಟಿದ್ದಾವೆ, ಪ್ರೊಜೆಕ್ಟರ್ಗಳು, ಅಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಸ್ಕ್ರೀನ್ಗಳಿರ್ಬೋದು, ಕಂಪ್ಯೂಟರ್ಗಳಿರ್ಬೋದು, ಎಲ್ಲ ಶಿಕ್ಷಣ ಡಿಜಿಟಲೀಕರಣ ಆಗ್ತಾ ಇದೆ. ಗ್ರಂಥಾಲಯ ವ್ಯವಸ್ಥೆ ಬಂದಿದೆ, ವಿವಿಧ ಥರದ ಪುಸ್ತಕಗಳು, ಕಥೆಗಳು, ಕವನಗಳು, ನಲಿಕಲಿ ಯೋಜನೆಗಳು, ಭಾಳಷ್ಟು ವಿಭಿನ್ನ ರೀತಿಯಲ್ಲಿ ಸರ್ಕಾರಿ ಸೌಲಭ್ಯಗಳು ನೀಡ್ತಾ ಇದ್ದಾವೆ. ಮಧ್ಯಾಹ್ನ ಬಿಸಿಯೂಟ ಕೂಡ ನೀಡ್ತಾ ಇದ್ದಾರೆ.
1: ಅಲ್ಲಿ ಕೂಡ ಪ್ರೈವೇಟ್ ಶಾಲೆಯಲ್ಲಿ ನಮ್ಮ ಮಕ್ಳು ಇನ್ನೂ ಮುಂದ್ ಬರ್ಲಿ ಅಂದ್ರೆ ನಮ್ ನಮ್ಮ ಇದ್ರ ತಕ್ಕಂಗ ನಾವು ಶಾಲೆ ಕಲ್ಸ್ಬಿಡ್ರಿ ಮಕ್ಕಳನ್ನ, ಅವ್ರವ್ರ ಮನೆ ತಕ್ಕಂಗ ದುಡ್ಡು ಕೊಟ್ಟು ಕಲ್ಸ್ಬೋದು, ಸರ್ಕಾರ ಶಾಲೆಯಲ್ಲಿ ಕಲ್ಸ್. ಈಗಿಂದ ಕೊರತೆ ಇಲ್ಲ ಸರ್ ಇವಾಗ.
0: ಹೌದು ಹೌದು,
1: ಯಾವ್ದಕ್ಕೂ ಕೊರತೆ ಇಲ್ಲ.
0: ಓಕೆ ಓಕೆ, ಒಳ್ಳೇದು ಮೇಡಮ್, ಒಳ್ಳೆ ವಿಚಾರ ಹಂಚಿಕೊಂಡಿದ್ದೀರಾ, ಕರೆ ಮಾಡೋದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್ ನಿಮ್ಗೆ ಕೂಡ.
0: ನಮಸ್ತೆ ನಮಸ್ತೆ ನಮಸ್ತೆ. ಸ್ನೇಹಿತರೆ, ಒಳ್ಳೆ ವಿಚಾರವನ್ನು ಹಂಚಿಕೊಳ್ಳಿದ್ರು. ಆಗಿನ ನಮ್ಮ ನಾವು ಓದುವಾಗಂತ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೂ ಈಗ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಇದೆ. ನಮಗೂ ಈ ಥರ ವ್ಯವಸ್ಥೆ ಸಿಗಲಿಲ್ಲ ಅನ್ನೋಂಥ ಒಂದು ಕೊರಗು ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಸತ್ಯ ಸಂಗತಿ, ಶಾಲೆಗಳು ತುಂಬ ಬದಲಾವಾಗಿದ್ದಾವೆ, ಸೌಕರ್ಯ ಕೂಡ ತುಂಬಷ್ಟು ಬದಲಾವಣೆ ಕಾಣ್ತಾ ಇದ್ದೀವಿ. ಬನ್ನಿ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ, ಆರಾಮಿದ್ದೀರಾ ಸರ್? ಗೊತ್ತಾಯ್ತು ಸರ್. ಮತ್ತೇನ್ ಸರ್ ವಿಶೇಷ ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಸರ್.
0: ಸರ್
2: ನಮ್ ಶಾಲೆ ಎಲ್ಲ ಸೋಳದ್ರಿ ಸರ್, ಟೀಚರ್ ನಮ್ಮಲ್ಲಿ
0: ಟೀಚರ್ ಇಲ್ವಾ?
2: ಟೀಚರ್ ಇಬ್ರೇ ಅದ ಸರ್. ಏಳನ ಶಾಲೆ ಅದ ಮತ್ತೆ ಇಬ್ರಿ ಹಂಗ ಜಸ್ಟ್ ಟೀಚರ್ ತಗೊಂಡ್ರ ಒಂದಿಬ್ರು, ನಾಲ್ಕ್ ಮಂದಿ ಅರ 50 60 70 100 ಇದ್ದು ಹುಡುಗರು ಇವತ್ತು 65.
0: ಎದಕ್ಕೆ?
2: ಟೀಚರ್ಸ್
0: ಬರ್ತಾ ಇಲ್ವಾ ಎಲ್ಲ ಶಾಲೆಯಲ್ಲಿ? ಶಿಕ್ಷಕರು ಸರ್ಕಾರಿ ಶಿಕ್ಷಕರು ಇಲ್ಲಂದ್ರು ಕೂಡ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇದಾರಲ್ವಾ?
2: ಅವ್ರು ಯಾಕ ಬರ್ಬೇಕು? ಯಾಕೆ ರೈಚೂರು ಮಾಡ್ಯಾರ, ಮುಂಜಾನೆ ಗಾಡಿ ಬರ್ತಾರ.
0: ಮತ್ತೆ ಯಾರು ಪ್ರಶ್ನೆ ಮಾಡಿಲ್ವಾ ಅಲ್ಲಿ?
2: ಪ್ರಶ್ನೆ ಮಾಡಿವ್ರಿ, ಇಲ್ಲ ಸೈದಪುರ ಮನೆ ಮಾಡ್ತಾರ ಹೆಣ್ ಮಗಳು ಯಾಜ್ಗಿರ್ ಮಾಡ್ಯಾರ ನಿನ್ನೆ ಹಿಂದಿವರೇಕಿ.
0: ಈ ಎಲ್ಲಿ ಎಷ್ಟನೇ ತರಗತಿ ವರೆಗಿದೆ ಶಾಲೆ? ಏಳನೇ ತರ ಇದ್ಮೇಲೆ ಬರ್ಲೇಬೇಕಲ್ವಾ ಅಲ್ಲಿ? ಮತ್ತೆ ಅಲ್ಲಿ ನಿಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳು ಅಂತ ಇರ್ತಾರೆ.
2: ಎಮ್ ಎಲ್ ಗೆ ಹೇಳಿದ್ರಿ ಸರ್, ಅಲ್ಲ ಇವತ್ತಿನಪ್ಪ ಕಳಸ್ನಿ ಕಳಸ್ನಿ ಇಂಟಿ ಹಾಕ್ನಿ ಯಾರನೇ ಟೀಚರ್ ಅಂತ ಏನು ಕೆಲಸನೇ ಮಾಡೋರು ಅವ್ರನ್ನ?
0: ಅಲ್ಲ ಸರ್ಕಾರಿ ಶಿಕ್ಷಕರು ಇಲ್ಲಂದ್ರು ಕೂಡ ಅತಿಥಿ ಶಿಕ್ಷಕರಾದ್ರೂ ಬರಬೇಕಲ್ವಾ?
2: ಇನ್ನೂ ಒಂದಿಬ್ಬರು ತಗೊಂಡಿತ್ತು ಇವತ್ತು ಎರಡು ಮಾಸ ಭೇಟಿಯಾಗಿ ಹೇಳಿವ್ರಿ. ಇನ್ನೊಂದಿಬ್ಬರು ತಗೊಂಡಿತ್ತು ಪಾಪಗಳ ಮ್ಯಾಗ್ನವ್ರಿಗೆ ಹೇಳ್ತೀವಿ ಆ ಸರ್ಗೆ ಅಂತ ಅಂದ್ರೆ ಏನ್ ಮಾಡ್ತಾರ ಅಂದ್ರಿ ತಗರ ಮಾಯವ ಮತ್ತೆ ಇನ್ನೂ 4 ಮಂದಿ ಓದ್ತಾರೆ ಸೈಯ ಪ್ರಕೃತಿ. ನಾವು
0: ನೀವು ಒಂದ್ಸಲ ತಾಲೂಕು ಶಿಕ್ಷಣ ಅಧಿಕಾರಿಗಳು ಇರ್ತಾರೆ ಭೇಟಿಯಾಗಿ ಅವ್ರನ್ನ ಭೇಟಿಯಾಗಿ ಹೇಳ್ರಿ ನಿಮ್ಮ ಶಾಲೆ ಬಗ್ಗೆ, ಪರಿಸ್ಥಿತಿ ಬಗ್ಗೆ.
2: ಗವರ್ನಮೆಂಟ್ ಶಾಲೆ
0: ಕಟ್ಟಡ ಇದೆ ಅಲ್ವಾ ಶಾಲೆ ಕಟ್ಟಡ
2: ಎಲ್ಲ ಅನುಕೂಲ ಬಾಳ ಸೋಳದ್ರಿ, ಅದೊಂದೇ ನಮ್ ಪ್ರಾಬ್ಲಮ್ ನೋಡಿ
0: ಟೀಚರ್ಸ್ ಒಂದೇ ಪ್ರಾಬ್ಲಮ್ ಇದೆ.
2: ಕಂಪೌಂಡ್ ಅದ, ನೀರಾದ, ಶೌಚಾಲಯ ಸ್ವಚ್ಛತೆ ಅದ, ಎಲ್ಲ ಬಾಳ ಸೋಳದ್ರಿ. ಮಸ್ತ್ ಬಿಲ್ಡಿಂಗ್ ಮಸ್ತ್ ಐದಾರು ಬಿಲ್ಡಿಂಗ್ ಅದ, ನಮ್ಗೆ ಸಾಲದ ಕೊಡ್ತಿರ್ರಿ.
0: ಯಾವ ಗ್ರಾಮ ಅಂದ್ರಿ ಅಲ್ವಾ?
2: ಗೊಂದಡಿಗೆ ಸರ್.
0: ಬೆಂಡೆಗಂಬಳಿ
2: ಗೊಂದಡಿಗೆ, ಯಾದಗಿರಿ ತಾಲೂಕು ಗೊಂದಡಿಗೆ.
0: ಗೊಂದಡಿಗೆ
2: ಗೊಂದಡಿಗೆ.
0: ಓಕೆ ಓಕೆ, ನಿಜವಾಗ್ಲು
2: ಈಗ ಈಗ ಈಗ ನೋಡಿದ್ರೆ ಅಂದ್ರೆ ಪಾಟಿ ಪಾಟಿ ಮಗನ ಬೆಳೆಸಲ್ರಿ ಈಗ ಬರೀ ಬುಕ್.
0: ಹೌದು ಹೌದು,
2: ನಾವು ನಾವು ಸಣ್ಣ ಇದ್ದಾಗ ಪಾಟಿ ಪೆನ್ಸಲ್ ತಗೊಂಡು ಈಗ ಬರ್ತೀವಿ ಈಗ ಎಲ್ ಕೆ ಜಿ ಎ ಕೆ ಜಿ ಆ ಕೆ ಜಿ ಇ ಕೆ ಜಿ
0: ಇಲ್ಲ, ಶಿಕ್ಷಣ ವ್ಯವಸ್ಥೆ ತುಂಬಾ ಬದಲಾಗಿದೆ. ನಾವು ಬರೀ ಇನ್ನೊಂದೇನಂದ್ರೆ, ನಾವು ಅವಾಗ ಮಾಂಟೆಸರಿ ಎಲ್ ಕೆ ಜಿ ಯು ಕೆ ಜಿ ಅಂತ ಇರ್ತಿದ್ದಿಲ್ಲ, ಒಮ್ಮೆಲೆ 6 ವರ್ಷ ಆದ್ಮೇಲೆ 1ನೇ ತರಗತಿಗೆ ಹಾಕೋರು. ಈಗ 3 ವರ್ಷಕ್ಕೆ ಮಾಂಟೆಸರಿ ಬಂದಿದೆ ಅಲ್ವಾ. ಇಲ್ಲ, ನಮ್ಮ ವ್ಯವಸ್ಥೆ ನಮ್ಮ ತಾಂತ್ರಿಕವಾಗಿ ಇನ್ನು ಅವಾಗ 4 ಶಾಲೆ ಓದುವಾಗ ತಾಂತ್ರಿಕವಾಗಿ ಏನು ಅಭಿವೃದ್ಧಿ ಹೊಂದಿದ್ದಿಲ್ಲ. ಕಂಪ್ಯೂಟರ್ ಇದ್ದಿಲ್ಲ, ಮೊಬೈಲ್ ಇದ್ದಿಲ್ಲ, ಲ್ಯಾಬ್ಗಳು ಇದ್ದಿಲ್ಲ. ಆಗಿನ

0: ವ್ಯವಸ್ಥೆ ಬೇರೆ, ಆಗಿನ ಶಿಕ್ಷಣ ವ್ಯವಸ್ಥೆ. ಹೀಗೆ ಬದಲಾವಣೆ ಆದಂಗೆಲ್ಲ ಸರ್ಕಾರಗಳು ಆಯಾ ಶಾಲೆಗಳಲ್ಲಿ ಬದಲಾವಣೆ ತರ್ತಾ ಇರ್ತದೆ. ನಮ್ಗೆ ಹಂಗೆ ಅನಿಸುತ್ತೆ ಹೊಸದನ್ನು ನೋಡಿದಾಗ, ಈಗೆಲ್ಲ ಸೌಲಭ್ಯ ಇದೆ ಅನಿಸುತ್ತೆ. ಬಟ್ ಆಗಿನ ಕಾಲಘಟ್ಟಕ್ಕೆ
1: ಗುರುವಾಗ ಬೆಳೆದ್ರು ನಾವು ಸಣ್ಣದಾಗ ಅಷ್ಟು ಬೆಳೆಯುತ್ತೀರಿ ಸರ್. ಗುರುವ ಎದುರು ಬಂದ್ರ ಸೈಡ್ ಹೋಯ್ತಿದ್ರು ನಾವು.
0: ನಿಜ ನಿಜ, ಅವಾಗ ಒಂದು ಭಯ ಭಕ್ತಿ ಗುರುಗಳ ಬಗ್ಗೆ ವಿನಯ. ನಿಜ ನಿಜ,
1: ಈಗ ನೋಡಿದ್ರು ಬುಗರೇ ಟೀಚರ್ ಅಂದ್ರೆ.
0: ಅಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆ ನಲಿಕಲಿ ವ್ಯವಸ್ಥೆಯಲ್ಲಿ ಇದೀವಲ್ಲ, ನಾವು ಮಕ್ಕಳನ್ನ ಸ್ನೇಹಿತರಾಗಿ ಕಾಣ್ಬೇಕು
1: ಸರ್. ಬುಗರಿದ್ರೆ ಸರ್ ನಾವು ಐದಾರನೇ ಇದೀವಿ, ಟೆಂತ್ ಇದ್ರ ಬಂದು ನಮ್ ಲೆಕ್ಕ ಹೇಳಕ್ ಬರ್ತದೆ ಸರ್. ನಾವು ಮೊದ್ಲ ಐದನೇ ಹೋಗಿದ್ವಿ, ಈಗ ಲಕ್ಷ ಜಾಬರ್ ಮಾಡ್ತಾ ಕಿರಣ್ ದುಕಾನ್ ಇಟ್ಟು. ಈಗ ಹತ್ತನೇ ಇದ್ರ ಬಂದು ಲೆಕ್ಕ ಹೆಂಗ ನಮ್ಗೆ ತಿಳಿದಲ್ಲಪ್ಪ ಅಂತಾರೆ. ಏನ್
0: ನಿಜ ನಿಜ ನಿಜ ನಿಜ, ಶಿಕ್ಷಣ ಗಟ್ಟಿ ಶಿಕ್ಷಣ ಇಲ್ಲ ಅಂತೀರ.
1: ಗಟ್ಟಿ ಶಿಕ್ಷಣ ಇಲ್ರಿ ಸರ್.
0: ಅವಾಗ ಶಿಕ್ಷಕರು ಬೈತಾರ ಬಡಿತಾರ ಅನ್ನೋಂತ ಎದಕ್ಕನ ಮಗ್ಗಿಗಳು ಕಲ್ತಿದ್ರು.
1: ಪ್ರಾಣಿ ಪ್ರಾಣಿಗಳ ಬರ್ತಿದ್ರು ಪೌರಾಣಿಗಳು ಅಂತಂದ್ರಿ. ಪೌರಾಣಿಗಳು ಅಂತ ಅಲ್ಲಿ ಪ್ರಾಣಿ ಪ್ರಾಣಿ ಪ್ರಾಣಿ ಅಲ್ಲ ಅಂತ ಅಂತದ. ಅದು ಕಲ್ಸಕ್ ಅದ ಅನ್ನ ಬುಡಿ ನೋಡ್ರಿ ಸರ್, ಒಂದು ವಾರ ಆಯ್ತು ನೋಡ್ರಿ. ಪರಾಣಿಗಳು ಪ್ರಾಣಿ ಅಂದ್ರೆ ಪರಾಣಿಗಳು ಅಂತಿದ್ರು
0: ನೋಡಿ.
1: ಅದ ಅನ್ಸ್ತು ಕಜ್ಜಣ ಇದ್ರು ಸಾಲಿ ಬಿಡಪ್ಪ ಬಿಟ್ಬಿಡ್ತಾರ ಈಗ ಕೈ. ಏನ ಅದ ಏಳು ಕೆಲಸ ಆಯ್ತಲ್ಲ ನಿನ್ಗೆ ಅದೇಂತಿ ನಡಕೇನ ಅಂತಾರೆ. ಅವ್ ಬಿಡುದು ಅವಾಗ ನಮ್ಮ ಅಷ್ಟು.
0: ಓಕೆ, ಒಳ್ಳೇದು ಸರ್, ಕರೆ ಮಾಡೋದಕ್ಕೆ ಧನ್ಯವಾದ. ಒಳ್ಳೆ ವಿಚಾರ ಹಂಚ್ಕೊಂಡಿದ್ದೀರಾ. ನಮಸ್ತೆ ನಮಸ್ತೆ. ನಿಜಕ್ಕೂ ಒಂದು ಕಡೆ ಖುಷಿ, ಒಂದು ಕಡೆ ಬೇಸರ ಅಂತಲೇ ಹೇಳ್ಬೋದು. ದೊಂಡೆಗಂಬಳಿ ಗ್ರಾಮದಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಾ ಇದ್ದರೆ ಖಂಡಿತ ಅಲ್ಲಿನ ತಾಲೂಕು ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಕನಿಷ್ಠ ಅತಿಥಿ ಶಿಕ್ಷಕರಾದರೂ ನೇಮಕ ಮಾಡಿಕೊಳ್ಬೇಕು. ಯಾಕಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣ ಸಿಗಬೇಕು. ಕೇವಲ ಪ್ರವೇಶ ಪಡೆದರೆ ಸಾಲದು, ಆ ತರಗತಿಯಲ್ಲಿ ಆ ಮಕ್ಕಳಿಗೆ ಬೌದ್ಧಿಕ ವಿಕಸನಗೊಳ್ಳಲಿಕ್ಕೆ ಶಿಕ್ಷಕರ ಅವಶ್ಯಕತೆ ಬಹಳ ಮುಖ್ಯ. ಶಿಕ್ಷಣ ಅದರ ಜೊತೆಗೆ ಕ್ರೀಡಾ, ದೈಹಿಕವಾಗಿ ಸದೃಢರಾಗಲು ಆಟ ಕೂಡ ಭಾಳ ಇಂಪಾರ್ಟೆಂಟು. ಎಲ್ಲ ಆಟಗಳನ್ನು ಆಡಿಸ್ಬೇಕು, ಆಯಾ ಮಕ್ಕಳ ಅಭ್ಯಾಸಗಳಿಗೆ ಅನುಗುಣವಾಗಿ ಪ್ರೋತ್ಸಾಹಿಸಬೇಕು. ಈ ನಿಟ್ಟಿನಲ್ಲಿ ಶಿಕ್ಷಣಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಕೈಗೊಳ್ತಾರ ಅನ್ನುವಂಥ ಆಶಯದೊಂದಿಗೆ ಮುಂದಿನ ಕರೆಗೆ ಹೋಗೋಣ.

0: హలో ఆకాశవాణి.
1: నమస్తే సార్.
0: నమస్తే.
1: ರಾಯಚೂರಿಂದ ಸರ್ ಶಿವಮೂರ್ತಿ ಅವರು ಅಂತ ಮಾತಾಡೋದ್ರ, ನೇತಾಜಿ ನಗರ.
0: ಶಿವಮೂರ್ತಿ ಅವರೇ, ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀರಿ ಸರ್. ಯಾವ ಚೆನ್ನಾಗಿದ್ದೀರಿ ಸರ್?
0: ಏ ಸೂಪರ್ ಆಗಿದ್ದೀನಿ ಸರ್.
1: ಏನು ವಿಷಯ ಏನು ಗೊತ್ತಾಗಲಿಲ್ಲ ಸರ್.
0: ಶಾಲಾ ಸೌಕರ್ಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್, ನಿಮ್ಮೂರ ಶಾಲಾ ಸೌಕರ್ಯ ಬಗ್ಗೆ. ಈಗಾಗಲೇ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ.
1: ಶಾಲೆ ಸೌಕರ್ಯ ಎಲ್ಲ ಚೆನ್ನಾಗಿದೆ ಸರ್. ಸರ್ಕಾರದವರೇನು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಕೆಲವು ಕಡೆ ಮೇಂಟೆನೆನ್ಸೇ ಇಲ್ಲ ಸರ್. ಈಗ ರಾಯಚೂರಿನಲ್ಲಿ ಜವಾಹರ್ ನಗರ ಸ್ಕೂಲ್ ಅಂತ ಹೇಳಿ ಸರ್ ಕೇಳಿರ್ಬೋದ್ರ ಸಲ. ಜವಾಹರ್ ನಗರ ಸ್ಕೂಲ್ ಒಂದು ಬಾವಿ ಹತ್ರ ಐತೆ ನೋಡಿ ಸರ್. ಅದು
0: ಹೌದು,
1: ಕನಿಷ್ಠ ಒಂದು 10-15 ವರ್ಷ ಆಯ್ತು ಸರ್. ಪೂರ ಹೊಡೆದಾಕಿದ್ದಾರೆ. ಯಾರೋ ಯಾರೋ ಟಾಯ್ಲೆಟ್ ಹೋಗ್ತಾರೆ, ಊತ್ರ ಮಾಡಕ್ ಹೋಗ್ತಾರೆ.
0: ಕಂಪೌಂಡ್ ಹೊಡೆದಾಕಿದಾರ?
1: ಅಲ್ಲ ಸರ್, ಸ್ಕೂಲಿಗೆ ಬಂದಾಗಿಬಿಟ್ಟೆ ಸರ್. ಈಗ ಅದು
0: ಮತ್ತೆ ಮಕ್ಳು ಎಲ್ಲಿ ಹೋಗ್ತಾರೆ ಇವಾಗ?
1: ಮಕ್ಳು ಯಾವ ಸ್ಕೂಲಿಗೆ ಹೋಗ್ತಾರೋ ನಮಗೂ ಗೊತ್ತಿಲ್ಲ ಸರ್. ನಮ್ಗೂ ಈಗ ಏಜ್ 70 ಇಯರ್ಸ್ ಮೇಲಿದ್ದಾವ.
0: ಟೋಟಲಿ ಆ ಶಾಲೆ ಬಂದ್ ಮಾಡಿದಾರಾ?
1: ಅಲ್ಲೇನೇ ಬಂದ್ ಮಾಡಿಬಿಟ್ಟಿದಾರೆ ಸರ್. ಅದು
0: ಅಂದ್ರೆ ಕಟ್ಟಡ ಶೀತಲ ವ್ಯವಸ್ಥೆಯಲ್ಲಿ ಇರ್ಬೋದು, ಅದಕ್ಕೋಸ್ಕರ ಅದನ್ನ ಬಂದ್ ಮಾಡಿ ಬೇರೆ ಕಡೆ ವ್ಯವಸ್ಥೆ ಮಾಡಿರ್ಬೋದು.
1: ಬೇರೆ ಕಡೆ ವ್ಯವಸ್ಥೆ ಮಾಡಿದ್ರೆ ಸರ್. ಈಗ ಅಲ್ಲೇ ಜವಾಹರ್ ನಗರ್ ಸ್ಕೂಲ್ ಅಂತ ಹೇಳಿ ಬಾಲರಾಜ್ ಯಾವ್ದೋ ಒಂದು ಸ್ಕೂಲ್ ಓಪನ್ ಮಾಡಿದಾರೆ ಸರ್ ಅಲ್ಲಿ. ಸ್ಟ್ಯಾಂಡರ್ಡ್ ಆಗಿರೋ ಒಂದು ಸ್ಕೂಲ್ ಯಾಕೆ ಬಂದ್ ಮಾಡಿದಾರೋ ಗೊತ್ತಾಗ್ತಿಲ್ಲ ಸರ್. ಸರ್ಕಾರಕ್ಕೆ ಗಮನಕ್ಕೆ ತರೋರು ಯಾರಿಲ್ಲ ಸರ್.
0: ಅಲ್ಲ, ನೀವು ನಿಮ್ಮ ಏರಿಯಾದಾಗಿರ್ತಕ್ಕಂಥವ್ರು ಶಿಕ್ಷಣ ಅಧಿಕಾರಿಗಳನ್ನ ಭೇಟಿಯಾಗಿ ಒಂದ್ಸಲ ಗಮನಕ್ಕೆ ತರಬೇಕು.
1: ಅಲ್ಲ ಸರ್, ನಮ್ಮಂಥವ್ರು ಹೋದ್ರೆ ಯಾರು ಕೇಳಲ್ಲ ಸರ್. ಅಲ್ಲಿ ರಾಜಕೀಯ ಜನರು ಹೋದ್ರೇನೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಅಲ್ಲ. ನಮ್ಮಂತ ಜನಸಾಮಾನ್ಯರು ಯಾರು ಕೇಳ್ತಾರೆ?
0: ಕಾರ್ಪೊರೇಟ್ ಇರ್ತಾರಲ್ವಾ, ನಿಮ್ಮ ಏರಿಯಾ ಕೌನ್ಸಿಲರ್ಗಳು ಇರ್ತಾರಲ್ಲ, ಅವರು ಗಮನಕ್ಕೆ ತರಬೇಕು.
1: ಇಲ್ಲ ಸರ್, ಇದ್ದಾರೆ ಅವರು ಗಮನ ಸರ್.
0: ಸ್ನೇಹಿತರೆ,

ಉತ್ತರ ಮನಸ್ಸಿಗೆ ಮುದ ನೀಡಬೇಕು. ಆ ಶಾಲೆ ಆವರಣಕ್ಕೆ ಹೋದರೆ ಆ ಶಿಕ್ಷಣದ ಗಮಲು ನಮಗೆ ಬಡಿಬೇಕು, ಆ ಒಂದು ವಾತಾವರಣ ನಿರ್ಮಾಣ ಬೇಕು. ಇನ್ನೊಂದೆಂದರೆ ಆ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಕಲಿತು ಓದಿರ್ತಾರೆ, ಅವ್ರದ್ದು ಒಂದು ಸಂಘ ನಿರ್ಮಾಣ ಆಗಬೇಕು. ಅವರು ಆಗಾಗ್ಗೆ ಆ ಶಾಲೆ ಕಡೆ ಬಂದು ಯಾವ ರೀತಿ ಶಾಲೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಆ ಶಾಲೆಯ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ಆ ಶಾಲೆ ಓದ್ತಕ್ಕಂಥ ಮಕ್ಕಳಿಗೂ ಕೂಡ ಹೆಚ್ಚಿನ ಜ್ಞಾನ ದೊರೆಯೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಆಯಾ ಊರವರು ಹೆಚ್ಚಿನ ಮಟ್ಟದಲ್ಲಿ ಹಣವಂತರಿದ್ದರೆ ಆ ಶಾಲೆಗಳನ್ನು ದತ್ತು ತಗೊಂಡು ಅಭಿವೃದ್ಧಿಪಡಿಸೋದಾಗಿರ್ಬೋದು. ಇನ್ನು ಶಾಲೆಯಲ್ಲಿ ಕೆಲವು ಮುಖ್ಯ ಸೌಕರ್ಯಗಳನ್ನು ಒದಗಿಸೋದಾಗಿರ್ಬೋದು, ಇಂಥದ್ರ ಕಡೆ ಗಮನ ಹರಿಸಬೇಕು. ಆವಾಗ ಮಾತ್ರ ಮಕ್ಕಳಿಗೆ ಒಳ್ಳೆಯ ಜ್ಞಾನಾರ್ಜನೆಗೆ ಮತ್ತು ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದ ಸಹಕಾರ ನೀಡಿದ ಮನಸ್ಸು ನಮ್ಮದಾಗುತ್ತೆ. ನಮ್ಮೂರ ಶಾಲೆ ನಮ್ಮ ದೇಗುಲ ಅಂತಲೇ ಹೇಳ್ಬೋದು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಿದ್ರು, ಎಲ್ಲಿಯವರೆಗೆ ದೇಶದಲ್ಲಿ ಶಾಲೆಗಳ ಗಂಟೆ ಹೆಚ್ಚಾಗಿ ಬಾರಿಸುವುದಿಲ್ಲವೋ ಅಲ್ಲಿವರೆಗೂ ದೇಶದ ಅಭಿವೃದ್ಧಿ ಹೊಂದುವುದಿಲ್ಲ. ಅಂದರೆ ಗುಡಿಯ ಗಂಟೆಗಿನ ಶಾಲೆಯ ಗಂಟೆ ಅತಿ ಹೆಚ್ಚು ಬಾರಿಸಬೇಕು ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದರು. ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಶಾಲೆಯನ್ನು ಕಾಣ್ತಾ ಇದ್ದೀವಿ. ಆ ಶಾಲೆಯಲ್ಲಿ ಕಲಿಸಲು ಶಿಕ್ಷಕರಾಗಿರ್ಬೋದು ಮತ್ತು ಆ ಶಾಲೆಯ ವಾತಾವರಣ ತುಂಬ ಅಚ್ಚುಕಟ್ಟಾಗಿದ್ದಾಗ ಮಾತ್ರ ಮಕ್ಕಳ ಕಲಿಕೆಗೆ ಸುಗಮವಾಗ್ತದೆ. ಆ ನಿಟ್ಟಿನಲ್ಲಿ ಆ ಗ್ರಾಮದ ಪಂಚಾಯಿತಿ ಸದಸ್ಯರಾಗಿರ್ಬೋದು, ಮುಖಂಡರಾಗಿರ್ಬೋದು, ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಂತ ಒಂದು ಇರುತ್ತೆ. ಆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಆ ಶಾಲೆಯ ಆಗುಹೋಗುಗಳನ್ನು ನೋಡಬೇಕು. ಆ ಶಾಲೆಯಲ್ಲಿ ಇನ್ನೇನು ವ್ಯವಸ್ಥೆ ಇದೆ ನೋಡಿಕೊಂಡು ಕೊರತೆ ಇದ್ದಂಥದ್ದನ್ನು ಆಯಾ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಅಲ್ಲಿನ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿ ಆ ಶಾಲೆಯನ್ನು ಅಚ್ಚುಕಟ್ಟಾಗಿ ನಡೆಯುವ ರೀತಿಯಲ್ಲಿ ನೋಡಿಕೊಳ್ಳುವುದರ ಆ ಊರಿನ ಗ್ರಾಮಸ್ಥರದೇ ಪ್ರಮುಖ ಪಾತ್ರವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಆಯಾ SDMC ಸದಸ್ಯರು ಆ ನಿಟ್ಟಿನಲ್ಲಿ ಗಮನ ಹರಿಸ್ತಾರಂತ ಆಶಯದೊಂದಿಗೆ. ಇನ್ನು ಭಾರತೀಯ ಇತಿಹಾಸದಲ್ಲಿ ಈ ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾವು ನೋಡ್ತಾ ಇದ್ವಿ. ಈಗಾಗಲೇ ಕೆಲವು ಕೆಳಗರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಅಂದರೆ ನಾವು ಓದುವಾಗ ಶಿಕ್ಷಣ ಪದ್ಧತಿ ಬೇರೆ ಇತ್ತು, ಶ್ರೇಷ್ಠವಾಗಿತ್ತು, ವಿಶಿಷ್ಟವಾಗಿತ್ತು, ಒಂದು ವಿಶಿಷ್ಟವಾದ ಪರಂಪರೆಯನ್ನೇ ಹೊಂದಿತ್ತು ನಮ್ಮ ಗುರುಕುಲ ವ್ಯವಸ್ಥೆ. ಗುರುಕುಲ ಎಂದರೆ ಗುರುವಿನ ಮನೆ, ಅಂದರೆ ಗುರುವಿನ ಕುಟುಂಬ ಎಂದರ್ಥ. ಈ ಪದ್ಧತಿಯಲ್ಲಿ ಶಾಲಾ ಶಿಕ್ಷಣವು ಆಧುನಿಕ ಶಾಲೆಗಳಿಗಿಂತ ಸಂಪೂರ್ಣ ಭಿನ್ನ ಆಗಿತ್ತು. ಅಂದರೆ ಇಂದಿನ ಗುರುಕುಲ ಪದ್ಧತಿಯಲ್ಲಿ ಪ್ರಮುಖ ಶಾಲಾ ಶಿಕ್ಷಣದ ವೈಶಿಷ್ಟ್ಯತೆ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಮಗು 8 ವರ್ಷದಿದ್ದಾಗ ಮಾತ್ರ ಆ ಶಾಲೆ ಪ್ರವೇಶವನ್ನು ಪಡಿತಾ ಇದ್ದ. ಇನ್ನು ಗುರುಕುಲ ಸೇರಿದ ನಂತರ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಗುರುವಿನ ಮನೆಯಲ್ಲಿ ವಾಸ ಇರಬೇಕಾಗಿತ್ತು. ಆ ಥರ ಅಂದರೆ ನಾವು ಪುರಾತನವಾಗಿ ನೋಡೋದಾದರೆ ಗುರುಕುಲ ವ್ಯವಸ್ಥೆಯನ್ನು ನೋಡೋದಾದರೆ ಆ ಗುರುವಿನ ಮನೆಯಲ್ಲಿ ಮಗು ಕೂಡ ಅಲ್ಲೇ ವಾಸ ಮಾಡಿ ಅಲ್ಲೇ ಶಿಕ್ಷಣ ಪಡೆಯುವಂಥ ವಾತಾವರಣ ಇತ್ತು. ಇನ್ನು ಗುರುಕುಲಗಳು ಸಾಮಾನ್ಯವಾಗಿ ನಗರದ ಗದ್ದಲದಿಂದ ದೂರದ ಪ್ರದೇಶದಲ್ಲಿ, ಅಂದರೆ ಕಾಡುಗಳಲ್ಲಿ, ನದಿ ತೀರಗಳಲ್ಲಿ ಪ್ರಕೃತಿಯ ಶಾಂತ ವಾತಾವರಣದಲ್ಲಿ ಇರ್ತಾ ಇದ್ವು. ಇನ್ನು ಅಲ್ಲಿ ಸಮಾನತೆ, ಅಂದರೆ ರಾಜನ ಮಗನಿರಲಿ ಅಥವಾ ಬಡವನ ಮಗನಿರಲಿ, ಗುರುಕುಲದಲ್ಲಿ ಎಲ್ಲರೂ ಸಮಾನರಾಗಿದ್ದರು. ಎಲ್ರಿಗೂ ಒಂದೇ ರೀತಿಯ ಆಹಾರ, ಬಟ್ಟೆ, ವಸತಿ ಇರ್ತಿತ್ತು. ಇನ್ನು ವಿದ್ಯಾರ್ಥಿಗಳು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸಿ ಗುರುಕುಲದ ಅಲ್ಲಿ ಇರ್ತಕ್ಕಂಥ ದನಕರಗಳನ್ನು ಮೇಯಿಸೋದು, ಕಟ್ಟಿಗೆ ತರುವುದು, ಅಡುಗೆಗೆ ಸಹಾಯ ಮಾಡುವುದು, ದೈನಂದಿನ ಕೆಲಸಗಳನ್ನು ಮಾಡಬೇಕಾಗಿತ್ತು. ಅವರಿಗೆ ಶಿಸ್ತು ಮತ್ತು ಶ್ರಮದ ಮಹತ್ವ ಕಲಿಸ್ತಾ ಇತ್ತು. ಇನ್ನು ಆ ಕಾಲದಲ್ಲಿ ಲಿಖಿತ ಪುಸ್ತಕಗಳು ಇರ್ತಿರಲಿಲ್ಲ. ಗುರುಗಳು ಮಂತ್ರಗಳನ್ನು, ಶ್ಲೋಕಗಳನ್ನು ಜೋರಾಗಿ ಹೇಳ್ತಿದ್ದರು. ಅದನ್ನು ವಿದ್ಯಾರ್ಥಿಗಳು ಕೇಳಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು. ಇನ್ನು ಧಾರ್ಮಿಕ ಗ್ರಂಥಗಳು ವಿದ್ಯಾರ್ಥಿಗಳಿಗೆ ವೇದಗಳು, ಉಪನಿಷತ್ತುಗಳು, ವ್ಯಾಕರಣ, ಗಣಿತ, ಖಗೋಳಶಾಸ್ತ್ರ, ತರ್ಕಶಾಸ್ತ್ರ, ವಿವಿಧ ಯುದ್ಧ ಕಲೆಗಳನ್ನು ಅಲ್ಲಿ ಕಲಿಸಲಾಗ್ತಾಯಿತ್ತು. ಜೀವನಕ್ಕೆ ಅಗತ್ಯವಿರುವ ಪ್ರಾಯೋಗಿಕ ಜ್ಞಾನ ಮತ್ತು ನೈತಿಕ ಮೌಲ್ಯಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತಿತ್ತು. ಇಂದು ಇರುವಂತೆ ವರ್ಷದ ಕೊನೆಯಲ್ಲಿ ಲಿಖಿತ ಪರೀಕ್ಷೆಗಳು ಆಗಿನ ಗುರುಕುಲ ಪದ್ಧತಿಯಲ್ಲಿ ಇರ್ತಿದ್ದಿಲ್ಲ. ಗುರುಗಳು ಪ್ರತಿದಿನ ವಿದ್ಯಾರ್ಥಿಯ ಜ್ಞಾನ, ನಡವಳಿಕೆ ಮತ್ತು ಕೌಶಲ್ಯಗಳನ್ನು ಗಮನಿಸಿ ಮೌಲ್ಯಮಾಪನ ಮಾಡ್ತಾಯಿದ್ರು. ವಿದ್ಯಾರ್ಥಿಯು ಒಂದು ವಿಷಯದಲ್ಲಿ ಸಂಪೂರ್ಣ ಪಾಂಡಿತ್ಯ ಪಡೆದ ಮೇಲೆಯೇ ಮುಂದಿನ ವಿಷಯಕ್ಕೆ ಕಳಿಸಲಾಗ್ತಾಯಿತ್ತು. ಇನ್ನು ಗುರುಕುಲದಲ್ಲಿ ಶಿಕ್ಷಣ ಯಾವುದೇ ನಿಗದಿತ ಶುಲ್ಕ ಇರುತ್ತಿದ್ದಿಲ್ಲ. ಶಿಕ್ಷಣ ಸಂಪೂರ್ಣ ಉಚಿತವಾಗಿತ್ತು. ಇಂದು ಕೂಡ ಸರ್ಕಾರಿ ಶಾಲೆಯಲ್ಲಿ ಕೂಡ ನಾವು ಉಚಿತ ಶಿಕ್ಷಣವನ್ನು ಕಡ್ಡಾಯವಾಗಿ ಸಂವಿಧಾನದಡಿಯಲ್ಲಿ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿ.

0: ಬನ್ನಿ, ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
1: ಹಲೋ
0: ನಮಸ್ತೆ
1: ಸರ್. ನಮಸ್ತೆ.
0: ನಮಸ್ತೆ, ಉಡುಪಿಯಿಂದನಾ?
1: ಉಡುಪಿಯಿಂದ ಸರ್.
0: ಓಕೆ ಓಕೆ ಓಕೆ ಮೇಡಮ್, ನಮಸ್ತೆ. ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಮೂರ ಶಾಲೆ ಸೌಕರ್ಯ ಬಗ್ಗೆ ಮಾತಾಡ್ತಾ ಇದ್ವಿ.
1: ಹೌದೌದು, ಕೇಳ್ತಾ ಇದ್ದೇನೆ ಸರ್. ಎಲ್ಲರೂ ಚೆನ್ನಾಗಿ ಮಾಡ್ತಿದ್ರು ಸರ್. ಈಗ ನಮ್ಮೂರ ಸಮಯ ಕೂಡ ಇಲ್ಲ ಅಂತ ಕಾಣ್ತದೆ, ಇನ್ನು ಮುಗಿಯುತ್ತಲ್ಲ ಕಾರ್ಯಕ್ರಮ.
0: ಎಸ್ ಎಸ್, ಹೇಳಿ ಹೇಳಿ.
1: ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲೇ ಹೇಳ್ತೇನೆ ಸರ್. ಅಂದ್ರೆ ನಮ್ಮೂರ ವ್ಯವಸ್ಥೆ ಅಂತ ಹೇಳ್ಬೇಕಾದ್ರೆ ಸರ್, ಸರ್ಕಾರಿ ಗ್ರಾಮೀಣ ಪ್ರದೇಶದ ಶಾಲೆ ತುಂಬಾ ಉತ್ತಮವಾಗಿದೆ. ಮತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗುವ ಒಂದು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಆಟೋ ಮಾಡ್ಕೊಂಡು ಪ್ರತಿಯೊಂದು ಮನೆಯ ಮಕ್ಕಳು ಆಟೋಗೆ ಒಂದು ದಿನದಲ್ಲಿ 10 ರೂಪಾಯಿ ಕೊಟ್ರೆ ಆಯ್ತು. ಹಾಗೆ ಹೋಗ್ತಾರೆ, ಕರ್ಕೊಂಡು ಬಂದು ಬಿಡ್ತಾರೆ. ಮತ್ತೆ ಶಿಕ್ಷಕರ ಕೊರತೆಯು ಅಷ್ಟೊಂದಿಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಶಾಲೆಯಲ್ಲಿ, ನಮ್ಮ ಊರಿನ ಪ್ರದೇಶದಲ್ಲಿ. ಅದು ಸರ್ಕಾರಿ ಶಾಲೆಯಾಗಿದೆ ಮತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಆಮೇಲೆ ನಿಮ್ಮ ಬಿಸಿ ಊಟ ಇರ್ಬೋದು, ಮತ್ತೆ ಶೌಚಾಲಯ ಇರ್ಬೋದು, ಮತ್ತೆ ಪ್ರತಿಯೊಂದಕ್ಕೂ ಮಕ್ಕಳಿಗೆ ಯಾವ ತೊಂದರೆನೂ ಇಲ್ಲ. ಇಲ್ಲಿ ಓದಿದಂತಹ ಮಕ್ಕಳು ಇವಾಗ ಅಂದ್ರೆ ಒಂದು ಕೆಲವೇ ವರ್ಷಗಳ ಹಿಂದೆ ಓದಿದ ಮಕ್ಕಳಂತೆ ಈಗ ಒಳ್ಳೊಳ್ಳೆ ಪೋಸ್ಟ್ ಇದ್ರಲ್ಲಿ ಇದ್ದಾರೆ. ಎಂತ ಶಿಕ್ಷಣದಲ್ಲೇ ಒಳ್ಳೆಯ ಒಂದು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಈಗ ನಮ್ಗೆ ಈಗ ಒಂದು 10 ವರ್ಷದ ಈಗ ನೋಡುವಾಗ ಕೆಲವು ಮಕ್ಕಳು ಚೆನ್ನಾಗಿ ಓದ್ತಾ ಒಂದು ಒಳ್ಳೆ ಒಂದು ಇದರಲ್ಲಿ ಹುದ್ದೆಗೂ ಆಯ್ಕೆ ಆಗಿದ್ದಾರೆ ಎಂಬುದನ್ನು ಇದೆ ಸರ್.
0: ನಿಮ್ಮಲ್ಲಿ ಶಾಲೆ ಎಲ್ಲಿವರೆಗಿದೆ?
1: ಇಲ್ಲಿಂದ 1-7 ವರೆಗಿದೆ.
0: ಚೆನ್ನಾಗಿ
1: ಅಂಗನವಾಡಿ ಕಾರ್ಯಕ್ಕೆ ಅಂಗನವಾಡಿ ಕೂಡ ಉಂಟು. 1-7 ತರಗತಿ
0: ಚೆನ್ನಾಗಿ ನಡೀತಾ ಇದೆ.
1: ಚೆನ್ನಾಗಿದೆ ಸರ್, ಏನು ತೊಂದ್ರೆ ಇಲ್ಲ. ಅದೇ ಮತ್ತೊಂದು ಇಂಟು ಏನಂದ್ರೆ ಸರ್, ಇನ್ನೊಂದು ನಾನು ಹೇಳ್ಬೇಕಂದ್ರೆ ಖಾಸಗಿ ಶಾಲೆಗಳು ಕೂಡ ಉಂಟು ಊರಲ್ಲಿ. ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಹಾಕಿದ್ದೇವೆ. ಯಾಕೆ ಹಾಕಿದ್ದೇವೆ ಅಂದ್ರೆ, ಇಲ್ಲಿ ಈಗಾಗ್ಲೇ ಒಬ್ರು ಹೇಳಿದ್ರು ಕೇಳುಗರು, ಒಬ್ರು ಶಿಕ್ಷಕರ ಕೊರತೆ ಇದೆ ಅಂತ. ನಮ್ಗೆ ಆ ತರ ಇದ್ರೆ, ಈಗ ಲೆಕ್ಕಕ್ಕೆ ಇದ್ದರೆ ವಿಜ್ಞಾನಕ್ಕೆ ಇಲ್ಲ, ಕನ್ನಡಕ್ಕೆ ಇದ್ದರೆ ಹಿಂದಿಗೆ ಇಲ್ಲ, ಈ ತರ ಆದಾಗ ಸ್ವಲ್ಪ ಏನಾಗ್ತದೆ, ನಾವು ಎಷ್ಟು ಮನವಿಯನ್ನು ಕೊಟ್ಟರು ಕೂಡ ಆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ಅಷ್ಟೊಂದು ಗಮನಕ್ಕೆ ತಕ್ಕೊಳ್ಳದ ಅಂತ ವಿಷಯ ಕೂಡ ಇರ್ತದೆ. ಈಗ ನೀವು ಹೇಳಿದ್ದೀರಿ ಶಿಕ್ಷಣ ಅಧಿಕಾರಿಗಳಿಗೆ ತಿಳಿಸ್ಬೇಕು ಅಂತ. ಶಿಕ್ಷಣ ಅಧಿಕಾರಿಗಳಿಗೆ ನಾವು ತಿಳಿಸಿದ್ರು, ಆದ್ರೂ ಕೆಲವೊಮ್ಮೆ ಏನಾಗ್ತದೆ, ಊರಿನ ಜನರೇ ಸೇರ್ಕೊಂಡು ಏನೋ ಇನ್ನೇನೋ ಮಾಡ್ತಾರೆ. ಮತ್ತೆ ಅದು ಒಂದೇ ಪಾಠಕ್ಕೆ, ಈಗ ನಲಿಕಲ್ಲಿ 1-3 ಒಟ್ಟಿಗೆ ಅಂತ ಹೇಳುವಾಗ ಅದು ಓಕೆ, ಆದ್ರೆ ಇನ್ನು 4-5 ತರಗತಿಗೆ ಹೋಗ್ಬೇಕಂತ ಆದಾಗ ಏನಾಗ್ತದೆ, ಕನ್ನಡಕ್ಕೆ ಇದ್ದರೆ ಮತ್ತೆ ಹಿಂದಿಗೆ ಇಲ್ಲ, ಅಲ್ಲಿ ಹೇಗೆ ಕಲಿಬೇಕು ಮಕ್ಕಳು? ಈಗ ನಾವು ಸ್ವಲ್ಪ ಕಲಿತವರು ನಾವು ಮಾಡಿ ಕಳಿಸಿ ಕೊಡ್ಬೋದು, ಅದೇನಲ್ಲ ವಿಚಾರ. ಆದ್ರೂ ನಾವು ಶಾಲೆಯಲ್ಲಿ ಕೂತು ಕಲಿತಾಗೆ ಮನೇಲಿ ಕೊಡ್ಬೋದು. ಇಂಪಾರ್ಟೆಂಟ್ ಇರುವಂತದ್ದು ಕೊಡ್ತೇವೆ, ಟ್ಯೂಷನ್ಗೆ ಹಾಕ್ತೇವೆ, ಎಲ್ಲ ಮಾಡ್ತೇವೆ. ಇನ್ನು ಅಥವಾ ಇನ್ನೊಂದು ಏನಂದ್ರೆ, ಕ್ರೀಡಾ ವಿಚಾರಕ್ಕೆ ಬರ್ಬೇಕಾದ್ರೆ ಮಕ್ಕಳಿಗೆ ದೈಹಿಕ ಶಿಕ್ಷಣದ ಮುಖ್ಯ ಅಗತ್ಯವಿದೆ. ಕ್ರೀಡೆಯಲ್ಲೂ ನಮ್ಮ ಮಕ್ಕಳು ಮುಂದೆ ಹೋಗ್ಬೋದಲ್ವಾ, ಈಗ ಸ್ಪೋರ್ಟ್ಸ್ ಅಂತ ಹೇಳ್ಬೇಕಾದ್ರೆ. ಮತ್ತೆ ಇತರ ಸಂಗೀತ ಕ್ಷೇತ್ರ ಇರ್ಬೋದು. ಈಗ ನಾನು ಸರ್ ಇನ್ನೊಂದು ನಾನು ಹೇಳ್ಬೇಕಂದ್ರೆ, ಹಾಗಾಗಿ ನಮ್ಗೆ ಅದನ್ನೆಲ್ಲ ನೋಡಿ ನಾವೇನ್ ಮಾಡಿದ್ದೇವೆ ಅಂದ್ರೆ, ಖಾಸಗಿ ಶಾಲೆಗೆ ಹಾಕಿದ್ದೇವೆ. ನಮ್ಮ ಮಗಳು ಓದ್ತಾನೆ ಇದ್ದಾಳೆ, ಇದ್ರು ಕೂಡ ಓದ್ತಾ ಇದ್ದಾಳೆ. ಸರ್, ನಾನು ಇನ್ನೊಂದು ಪುಟ್ಟದಾಗಿ ಹೇಳ್ತೇನೆ ಸರ್, ಏನಂದ್ರೆ, ನಾನು ಓದಿದ ಶಾಲೆ ಅಂದ್ರೆ ನಾನು ಓದುವ ಶಾಲೆ ಏನಿತ್ತಂದ್ರೆ, ಅದು ಖಾಸಗಿ ಶಾಲೆ, ಚರ್ಚ್ ಶಾಲೆ ಆಗಿತ್ತು. ನಂಗೆ ಮನೆಯಿಂದ ಪಕ್ಕದಲ್ಲಿ ಅಪ್ಪನು ಕರ್ಕೊಂಡು ಹೋಗ್ತಿದ್ರು, ಬೇಗನೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಿತ್ತು.
0: ನಮ್ಮ ವಿಷಯ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮ ಶಾಲೆ ಸೌಕರ್ಯ ಬಗ್ಗೆ ಹೇಳಿ, ನಿಮ್ಮದು, ನೀವು ಕಲ್ತಿರೋದು ಬೇಡ. ಈಗ ಪ್ರೆಸೆಂಟ್ ಶಾಲೆ ಚೆನ್ನಾಗಿದೆಯಾ, ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ?
1: ಅದೇ ಹೇಳಿದೆ ಅಲ್ಲ ಸರ್, ಈಗ ಅಂದ್ರೆ ಆಟ ಎಲ್ಲ ಮಾಡ್ತಾರೆ, ಪೇರೆಂಟ್ಸ್ ಮೀಟಿಂಗ್ ಆಗ್ತದೆ, ಮೀಟಿಂಗ್ ಅಲ್ಲೆಲ್ಲ ಹೇಳ್ತಾರೆ. ಮತ್ತೆ ಎಲ್ಲ ಈಗ ಒಳ್ಳೇದಿದೆ ಸರ್, ಈಗ ಅಷ್ಟೊಂದು ಕೆಟ್ಟದಾಗಿ ಇಲ್ಲ, ಎಲ್ಲ ಉಂಟು, ಶೌಚಾಲಯ ಇರ್ಬೋದು, ಯಾವುದೇ ಇರ್ಬೋದು, ಉಂಟು ಈಗ.
0: ಓಕೆ ಮೇಡಮ್, ಓಕೆ ಮೇಡಮ್, ಕರೆ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್ ಅವರು ಉಡುಪಿಯಿಂದ ಕರೆ ಮಾಡಿ ಹೇಳ್ತಾ ಇದ್ರು, ನಾವು ಈಗ ಎಲ್ಲ ಶಾಲೆ ವ್ಯವಸ್ಥೆ ಚೆನ್ನಾಗಿದೆ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕರೆ ಮಾಡೋದಕ್ಕೆ ಧನ್ಯವಾದ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಡೆಗರೆ, ನಿಜಕ್ಕೂ ಈಗಿನ ಕರ್ನಾಟಕ ಸರ್ಕಾರ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ತೆರೆದು ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಎಲ್ಲೋ ಅಲ್ಲೋ ಒಂದು ಒಂದು ಕಡೆ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಅಲ್ಲಿನ ಶಿಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೌಲಭ್ಯ ಒದಗಿಸಲಿ ಅಂತ ಹೇಳ್ತಾ ಆ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ಕೋಣ. ನಮಸ್ಕಾರ.
5: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
0: ಯುವ ಚಿಂತನ ಕಾರ್ಯಕ್ರಮ ಕೇಳಿದಿರಿ. ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಈ ರೀತಿಯಾಗಿದೆ. ಇನ್ನು ಮುಂದೆ ಸಂಜೆ 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಫುಡ್ ಪಾಯ್ಸನ್ ಕುರಿತು ಮಾನ್ವಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಫಿಸಿಷಿಯನ್ ಡಾಕ್ಟರ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು 6:51 ರೈತರಿಗಾಗಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು 8:30 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ನಾಟಕ ಆನೆಯ ಕಥೆ, 10:12 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆ, 10:30 12 ವರ್ಷಗಳ ಸರ್ಕಾರದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರಣೆ, 6:00 ವಂದನ ಭಕ್ತಿಗೀತೆಗಳು, 6:30 ಚಿಂತನ FS ಕಲ್ಲಪ್ಪನಮಠ ಅವರಿಂದ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಅರಿವೆಂಬ ಗುರುವಿಗೆ ಶರಣೆಂಬೆ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಇನ್ನು 7:15 ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನ ತರಂಗ CDAC ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಇನ್ನು 8:30 ವಚನ ಗಾಯನ, 9:30 ಚಿತ್ರಗೀತೆಗಳು, 10:02 ವಿವಿಧ ಭಾರತಿ ಬೆಂಗಳೂರು, 12:05 ವನಿತಾ ವಿಹಾರ, ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕಭಾವನ ಹೊಸ ದೀಪಾವಳಿ, 12:30 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, ಇನ್ನು 2:40 ಹಿಂದಿ ಪಾಠ, 3:00 FM 101.3 ಮೆಗಾಡ್ಸ್ ಕಾರ್ಯಕ್ರಮ, ನಾಳೆ ಸಂಜೆ 5:00 ಚಿತ್ರಗೀತೆಗಳು, 5:30 ಯುವವಾಣಿ, ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನೃತ್ಯವನ್ನು ವೃತ್ತಿಯಾಗಿಸಿಕೊಂಡ ರಾಯಚೂರಿನ ಮೋನಿಕಾ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 6:15 ಗ್ರಾಮದರ್ಶಿ, ರಾಯಚೂರು ತಾಲೂಕಿನ 100 ಗ್ರಾಮದ ಪರಿಚಯ. ಇನ್ನು 6:51 ಕೃಷಿರಂಗ, 7:20 ಜನಪದ ಸಂಗೀತ, 7:45 ಚಿತ್ರಗೀತೆಗಳು, 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪಾರ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರ. ಇನ್ನು 11:05 ಇಂಗ್ಲಿಷ್ ವಾರ್ತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 6:05 ಆಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-doj.in से प्राप्त कर सकते हैं।
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
7: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ BM ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೇಜಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಕೇಳಿದ್ರಿ, ಇದುವರೆಗೂ ಪ್ರಕಟಣೆ ಕೇಳಿದ್ರಿ. ಅದೇ ರೀತಿಯಾಗಿ ಈ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಯುವಣಿ ಕಾರ್ಯಕ್ರಮದಲ್ಲಿ ಕ್ಷಮಿಸಿ, ನಾಳೆ ರೈತರಿಗಾಗಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಿಟ್ಟು ತೆಗಣೆ ಅಥವಾ ಬಿಳಿ ಎಣ್ಣೆ ಹಾನಿಯ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಶಕುಂತಲಾ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು ಎಂದಿನಂತೆ ಈ ರಾತ್ರಿ 9:30 ನಾಟಕ ಆನೆಯ ಕತೆ. ಮೂಲ ಜ್ಯೋತಿ ಠಾಕೂರ್, ಕನ್ನಡಕ್ಕೆ ಪರಶುರಾಮ್ ಜಿ ಮಾಳಗಿ, ನಿರ್ಮಾಣ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಅವರದು. ಇನ್ನು ಈ ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12 ಸರ್ಕಾರದ ವಿವಿಧ ವಿಷಯಗಳ ಕುರಿತಾದ ಆಕಾಶವಾಣಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇದುವರೆಗೆ ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:15. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
0: ಇಂದಿನ ಆರೋಗ್ಯ ಬಗ್ಗೆ ಕಾರ್ಯಕ್ರಮಕ್ಕೆ ತಕ್ಕಂತ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದೊಂದು ವಾಣಿಜ್ಯ ಪ್ರಕಟಣೆ. ನಂತರ ಕಾರ್ಯಕ್ರಮ ಮುಂದುವರಿಯುವುದು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಕೇಳಿದ್ರೆ ವಾಣಿಜ್ಯ ಪ್ರಕಟಣೆ ಕೇಳಿದರೆ ಈಗ ಕೇಳಿ ಆರೋಗ್ಯ ಬಗ್ಗೆ ಕಾರ್ಯಕ್ರಮದಲ್ಲಿ ಫುಡ್ ಪಾಯ್ಸನ್ ಕುರಿತು ಮಾನ್ವಿ ತಾಲೂಕು ಆಸ್ಪತ್ರೆಯ ತಾಯಿ ಮಕ್ಕಳ ಆಸ್ಪತ್ರೆಯ ಫಿಜಿಷಿಯನ್ ಆಗಿರತಕ್ಕಂಥ ಡಾಕ್ಟರ್ ಸತೀಶ್ ಕುಮಾರ್ ಅವರೊಂದಿಗೆ ಇವರನ್ನು ಸಂದರ್ಶಿಸಿದ್ದಾರೆ ವೆಂಕಟೇಶ್ ವೇಣುವಿಜಯವರು.
5: ಪ್ರಿಯ ಕೇಳಿಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ, ವಿಶೇಷವಾಗಿ ಫಿಸಿಷಿಯನ್ ಮತ್ತು ಜನರಲ್ ಮೆಡಿಸಿನ್ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಕುಮಾರ್ ಅವರು ನಮ್ಮ ಆಕಾಶವಾಣಿಗೆ ಬಂದರು. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಫುಡ್ ಪಾಯ್ಸನ್ ಬಗ್ಗೆ ಮಾತಾಡಲಿಕ್ಕೆ ಇದ್ದಾರೆ. ಇವತ್ತು ಸಾರ್ವಜನಿಕರು ಎಲ್ರಿಗೂ

0: ಸಹಜವಾಗಿ ಇದು ಪಾಯ್ಸನ್ ಅಂದ್ರೆ ಏನು, ಫುಡ್ ಪಾಯ್ಸನ್ ಯಾಕೆ ಆಗ್ತದೆ? ಫುಡ್ ಪಾಯ್ಸನ್ ಅನ್ನೋದು ಸಾಮಾನ್ಯವಾದಂತ ವರ್ಡ್, ಇದು ಆಹಾರ ವಿಷ ಬಾಧೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಏನಾದರೂ ಆಹಾರ ತಿಂದಾಗ, ಆಹಾರ ದೇಹಕ್ಕೆ ಸರಿ ಹೋಗದೇ ಇದ್ದಾಗ ಫುಡ್ ಪಾಯ್ಸನ್ ಆಗಿದೆ ನನಗೆ ಅನ್ನುವಂತ ಮಾತುಗಳು ಸಾರ್ವಜನಿಕರಲ್ಲಿ ಮತ್ತು ಅದನ್ನು ಅನುಭವಿಸುವಂತಹ ಒಂದು ಜನರು ಸಾಕಷ್ಟು ರೀತಿಯಲ್ಲಿ ಹೇಳ್ತಾ ಬರ್ತಿರ್ತಾರೆ. ಇದು ಯಾಕೆ ಆಗ್ತದೆ, ಇದರ ಲಕ್ಷಣಗಳು ಏನಿರ್ತವೆ, ಜೊತೆಗೆ ಫುಡ್ ಪಾಯ್ಸನ್ ನ ಒಂದು ವಿಧಗಳು, ಬೇರೆ ಬೇರೆ ರೀತಿಯ ಟೈಪ್ಸ್ ಇದಾವಂತ ಆ ವಿಧಗಳು ಏನಿದ್ದಾವೆ, ಮತ್ತು ಫುಡ್ ಪಾಯ್ಸನ್ ಯಾಕೆ ಆಗ್ತದೆ ಅನ್ನುವಂತ ಒಂದು ಸಮಗ್ರವಾದಂತ ಮಾಹಿತಿ ಅನ್ಕೊಳ್ಳಿಕ್ಕೆ ವೈದ್ಯರು ನಮ್ಮ ಸ್ಟುಡಿಯೋಕ್ಕೆ ಬಂದಾರ. ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ
1: ನಮಸ್ಕಾರ ಸರ್.
0: ಈಗಾಗಲೇ ನಾನು ಹೇಳ್ದಂಗೆ ಫುಡ್ ಪಾಯ್ಸನ್ ಆಗಿದೆ, ಫುಡ್ ಪಾಯ್ಸನ್ ಆಗಿದೆ ಅನ್ನುವಂತ ಮಾತುಗಳು ಸಹಜವಾಗಿ ತುಂಬಾ ಜನಗಳಲ್ಲಿ ನಾವು ಕೇಳ್ತಿರ್ತೀವಿ. ಸರ್, ನಿನ್ನೆ ನಾನು ಸರಿಯಾಗಿ ಊಟ ಮಾಡಿದ್ದೆ, ಊಟದಲ್ಲಿ ಏನೋ ತೊಂದರೆ ಆಯ್ತು, ಇವತ್ತು ನನಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂತ ಮಾತುಗಳು ಕೇಳ್ತಿರ್ತೀವಿ. ಏನು ಸರ್ ಹಂಗಂದ್ರೆ ಫುಡ್ ಪಾಯ್ಸನ್ ಅಂದ್ರೆ ಏನು?
1: ಸರ್, ಈಗ ಎಲ್ಲರೂ ಸರ್ವೇ ಸಾಮಾನ್ಯ ಯೂಸ್ ಮಾಡುವಂತ ವರ್ಡ್ ಇದು ಫುಡ್ ಪಾಯ್ಸನಿಂಗ್. ಇದೇನು ಅಂತಂದ್ರೆ ಏನಾಗುತ್ತೆ ಸರ್, ನಾರ್ಮಲಿ ನಾವು ಊಟ ಮಾಡುವಂತ ಆಹಾರ ಮತ್ತು ನೀರು, ಯೂಶ್ವಲಿ ಇದೇನಾಗುತ್ತೆ, ಕಲಬೆರಕೆ ಆಗಿರುತ್ತೆ. ಇದು ಕಲಬೆರಕೆ ಇದರಿಂದ ಆಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ ಆಗಿರ್ಬಹುದು, ಫಂಗಸ್ ಆಗಿರ್ಬಹುದು, ವೈರಸ್ಗಳಿಂದ ಆಗಿರ್ಬಹುದು, ಅಥವಾ ರಾಸಾಯನಿಕಗಳಿಂದ ಕೂಡ ಆಗಿರ್ಬಹುದು. ಇದು ಕಲಬೆರಕೆ ಆಗಿರುವಂತಹ ಆಹಾರವನ್ನು ನಾವು ಸೇವಿಸಿದಾಗ ಏನಾಗುತ್ತೆ, ನಮಗೆ ಸಾಮಾನ್ಯವಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಬೇದಿ ಆಗೋದು, ಅಥವಾ ವಾಂತಿ ಆಗೋದು, ಅಥವಾ ಸುಸ್ತಾಗೋದು, ಇದೆಲ್ಲವೂ ಇದ್ರ ಲಕ್ಷಣ ಕಾಣಿಸ್ಕೊಡ್ತೀವಿ ನಾವು. ಇದನ್ನ ಆಹಾರ ಮತ್ತು ನೀರು ಕಲಬೆರಕೆ ಆಗಿರೋ ನಾವು ಸೇವಿಸ್ತೀವಲ್ವಾ, ಇದನ್ನ ನಾವು ಏನಂತ ಹೇಳ್ತೀವಿ,
0: ಫುಡ್
1: ಪಾಯ್ಸನಿಂಗ್ ಅಥವಾ ಆಹಾರ ವಿಷ ಬಾಧೆ ಅಂತ ಸಾಮಾನ್ಯವಾಗಿ ಕರಿತೀವಿ.
0: ಕೆಲವರು ವಾಟರ್ ಅಲ್ಲಿ ಪಾಯ್ಸನ್ ಆಗಿದೆ ಅಥವಾ
1: ನೀರಿನಿಂದ ಕೂಡ ಆಗುತ್ತೆ, ಮತ್ತು ಆಹಾರ ಆಹಾರದಿಂದ ಕೂಡ ಆಗುತ್ತೆ, ಎರಡರಿಂದ ಕೂಡ ಆಗುತ್ತೆ.
0: ಸರ್, ಈ ಫುಡ್ ಪಾಯ್ಸನ್ ನ ಸಿಂಪ್ಟಮ್ಸ್ ಲಕ್ಷಣಗಳು ಹೇಗಿರುತ್ತೆ
1: ಸರ್? ಕಾಮನ್ಲಿ ಫುಡ್ ಪಾಯ್ಸನ್ ನಾವು ತಗೊಂಡ ಮೇಲೆ ಅದು ಇಮಿಡಿಯೇಟ್ ಆಗಿ ಆಗ್ಬೇಕಂತ ಏನು ಇಲ್ಲ. ಇದು ಮಿನಿಮಮ್ ಅಂದ್ರೆ ನಮ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ ನಮ್ಗೆ 24 ಗಂಟೆ 48 ಗಂಟೆ, ಎರಡರಿಂದ 3 ದಿನವರೆಗೂ ಕೂಡ ಅದಾದ್ಮೇಲೆ ಕೂಡ ಇದನ್ನ ಸಿಂಪ್ಟಮ್ಸ್ ಕಾಣಬಹುದು. ಈಗ ನಮ್ಗೆ ಇಮಿಡಿಯೇಟ್ ತಗೊಂಡ ತಕ್ಷಣ ಆಗಲ್ಲ,
0: ಒಂದು 6 ಗಂಟೆ
1: ಮಿನಿಮಮ್ ಅಂದ್ರೆ ಒಂದು 6 ಗಂಟೆಯಿಂದ ಸಮಯದಿಂದ ಒಂದು 2-3 ದಿನವರೆಗೂ ಕೂಡ ಟೈಮ್ ತಗೊಳುತ್ತೆ. ಇದ್ರ ಲಕ್ಷಣಗಳು ಏನಂದ್ರೆ ಸರ್, ನಾರ್ಮಲಿ ನಮ್ಗೆ ಹೊಟ್ಟೆ ಬಾಧೆ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಅದ್ರ ಜೊತೆ ವಾಂತಿ ಆಗ್ಬಹುದು, ಅದ್ರ ಜೊತೆ ಬೇದಿ ಆಗ್ಬಹುದು. ಬೇದಿ ಹೇಗಾಗುತ್ತೆ ಅಂದ್ರೆ ಯೂಶ್ವಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಅಂದ್ರೆ ಪದೇ ಪದೇ ಆಗ್ತಾ ಇರೋದು ಅವ್ರಿಗೆ. ಯಾಕಂದ್ರೆ ಅದು ಹೊಟ್ಟೆಯಲ್ಲಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ, ಅಥವಾ ವಿಷ ಏನಾಗಿರುತ್ತಲ್ಲ ಅದು ಏನಾಗುತ್ತೆ, ನಮ್ಮ ದೇಹ ಏನ್ ಮಾಡುತ್ತೆ, ಅದನ್ನ ಹೊರಗಾಕ ಪ್ರಯತ್ನ ಮಾಡುತ್ತೆ. ಅದು ವಾಂತಿ ರೂಪದಲ್ಲಿ ಆಗಿರ್ಬಹುದು ಅಥವಾ ಬೇದಿ ರೂಪದಲ್ಲಿ ಆದ್ರೂ ಆಗ್ಬಹುದು, ಅದನ್ನ ಹೊರಗಾಕ ಪ್ರಯತ್ನ ಮಾಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಪದೇ ಪದೇ ವಾಂತಿ ಆಗ್ತಿರೋದು, ಪದೇ ಪದೇ ಬೇದಿ ಆಗ್ತಿರೋದು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಇದು ವಾಂತಿ ಬೇದಿ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ
0: ಆಗುತ್ತೆ.
1: ನೀರಿನಂಶ ಜೊತೆಗೆ ಏನಾಗುತ್ತೆ, ಮುಖ್ಯವಾಗಿ ಎಲೆಕ್ಟ್ರೋಲೈಟ್ಸ್ ಇಂತ ಲವಣಗಳು, ಉಪ್ಪಿನಂಶ ನಮ್ಮ ದೇಹದಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಮ್ಗೆ ಇದು ವಾಂತಿ ಬೇದಿಯಿಂದ ಸಮಸ್ಯೆ ಯಾವಾಗ ಆಗುತ್ತೆ ಅಂದ್ರೆ ಇದು ನೀರಿನ ಮೈಯಲ್ಲಿ ನೀರಿನಂಶ ಮತ್ತೆ ಲವಣಗಳು, ಇದು ಉಪ್ಪಿನಂಶ ಕಡಿಮೆ ಆದಾಗ ಜಾಸ್ತಿ ತೊಂದರೆ ಕಾಣಿಸುತ್ತೆ. ನಮ್ಗೆ ಎಷ್ಟು ಸರ ವಾಂತಿ ಆಯ್ತು, ಬೇದಿ ಆಯ್ತು ಅನ್ನೋದಕ್ಕಿಂತ ನಾವು ಎಷ್ಟು ಡಿಹೈಡ್ರೇಟ್ ಆಗ್ತಾ ಇದೀವಿ ಈ ವಾಂತಿ ಬೇದಿಯಿಂದ, ನೀರಿನಂಶ ಮತ್ತೆ ಉಪ್ಪಿನಂಶ ನಮ್ಮ ದೇಹದಿಂದ ಎಷ್ಟು ಜಾಸ್ತಿ ಹೋಗುತ್ತೆ, ಅದರಿಂದ ಜಾಸ್ತಿ ತೊಂದರೆ
0: ಆಗುತ್ತೆ. ಸರ್, ಈಗ ವಾಂತಿ ಬೇದಿ ಮತ್ತು ಫುಡ್ ಪಾಯ್ಸನಿಂಗ್ ಸಂಬಂಧ ಅಂತ ಗೊತ್ತಾಯ್ತು ಈಗ. ಯಾಕಂದ್ರೆ ಫುಡ್ ಪಾಯ್ಸನ್ ಆಯ್ತು, ಫುಡ್ ಪಾಯ್ಸನಿಂಗ್ ಆಯ್ತು ಅಂದ್ರೆ ವಾಂತಿ ಬೇದಿ ಆಗುತ್ತೆ. ಯಾರಿಗೆ ವಾಂತಿ ಬೇದಿ ಆಗಿದೆ ಅಂತಂದ್ರೆ ಅವರಿಗೆ ಈ ಸಮಸ್ಯೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಸಹಜವಾಗಿ.
1: ಈಗ ನಮ್ಗೆ ವಾಂತಿ ಬೇದಿ ಅಂದ್ರೆ ಫುಡ್ ಪಾಯ್ಸನಿಂಗ್ ಇರುತ್ತೆ. ಸೊ ಬೇರೆ ರೀಸನ್ಸ್ ಕೂಡ ಆಗಿರ್ಬೋದು, ಲೈಕ್ ಬರೀ ಕೆಲವರಲ್ಲಿ ವಾಂತಿ ಒಂದೇ ಇರುತ್ತೆ. ಸೊ ಅದು ಬರೀ ಫುಡ್ ಪಾಯ್ಸನಿಂಗ್ ಅಂತ ಆಗಿದೆ ಅಂತ ಮಾತ್ರ ಹೇಳಕ್ ಆಗಲ್ಲ. ಸೊ ವಾಂತಿಗೆ ಬೇರೆ ಕಾರಣ ಕೂಡ ಇದೆ. ಸೊ ಈಗ ನಾವು ಫುಡ್ ಪಾಯ್ಸನಿಂಗ್ ಅಂತ ತಗೊಂಡಾಗ ಅದರಲ್ಲಿ ಒಂದು ಲಕ್ಷಣ ವಾಂತಿ ಮತ್ತು
0: ಬೇದಿ ಎರಡೂ ಇರುತ್ತೆ. ಸರ್, ಈಗ ಲಕ್ಷಣಗಳ ಬಗ್ಗೆ ಹೇಳಿದ್ರೆ ಇದರಲ್ಲಿ ಎಷ್ಟು ವಿಧಗಳಿದಾವೆ ಸರ್ ಈಗ ಫುಡ್ ಪಾಯ್ಸನಿಂಗ್?
1: ಫುಡ್ ಪಾಯ್ಸನಿಂಗ್ ಮೋಸ್ಟ್ ಕಾಮನ್ಲಿ ಸರ್ ನಮ್ಗೆ ಆಹಾರದಿಂದ ಮತ್ತೆ ನೀರಿಂದ ಕೂಡ ಆಗುತ್ತೆ. ಸೊ ಇದರಲ್ಲಿ ನಮ್ಗೆ ಕೆಲವು ಬ್ಯಾಕ್ಟೀರಿಯಾಗಳು ಸ್ಪೆಸಿಫಿಕ್ ಆಗಿ ಇನ್ಫೆಕ್ಷನ್ ಕೂಡ ಆಗುತ್ತೆ, ಕೆಲವು ಬ್ಯಾಕ್ಟೀರಿಯಾಗಳು ಸ್ಪೆಸಿಫಿಕ್ ಆಹಾರಗಳಿಗೆ ಮಾತ್ರ ಇನ್ಫೆಕ್ಟ್ ಮಾಡುತ್ತೆ, ಆ ತರ ಇರುತ್ತೆ. ಕೆಲವು ಆಹಾರ ಕಲುಷಿತವಾಗೋದು ಕೆಲವು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗಳಿಂದ, ಕೆಲವು ವೈರಸ್ ಕೆಲವು ಆಹಾರಗಳಿಗೆ ಇದು ಕಲುಷಿತ ಮಾಡುತ್ತೆ, ಅದ್ರ ಜೊತೆ ಫಂಗಸ್ ಇರುತ್ತೆ ಅದು ಪರ್ಟಿಕ್ಯುಲರ್ ಕೆಲವು ಆಹಾರಗಳಿಗೆ ಕಲುಷಿತ ಮಾಡುತ್ತೆ, ಈ ತರ ಆಗುತ್ತೆ. ಮತ್ತೆ ಕೆಲವು ರಾಸಾಯನಿಕಗಳು ಸರ್, ಈಗ ನಾವು ಯೂಶ್ವಲಿ ಇವೆಲ್ಲ ಆಹಾರಗಳಿಗೆ ಏನಾಗುತ್ತೆ, ಪೆಸ್ಟಿಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದನ್ನ ಪ್ರಾಪರ್ ಆಗಿ ತೊಳಿಲಾರದೆ ಅಥವಾ ಹಾಗೆ ಕುಕ್ ಮಾಡಿದಾಗ ಈ ತರ ಆಗುತ್ತೆ. ಸೊ ಈಗ ನಾರ್ಮಲ್ ಅಂದ್ರೆ ನಾವು ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಮತ್ತೆ ರಾಸಾಯನಿಕಗಳಿಂದ ಆಗುತ್ತೆ, ಇಷ್ಟು 4 ಆಗುತ್ತೆ
0: ಸರ್. ಈಗ ಜೊತೆಗೆ ತುಂಬಾ ಜನ ಈ ಫುಡ್ ಪಾಯ್ಸನ್ ಆದ ತಕ್ಷಣನೇ ಆಹಾರ ಯಾವ ಆಹಾರ ತಿಂದಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಯಾವ ಆಹಾರಗಳನ್ನು ತಿನ್ನೋದ್ರಿಂದ ಈ ಫುಡ್ ಪಾಯ್ಸನ್ ಆಗುತ್ತೆ?
1: ಮನೆಯಲ್ಲಿ ನಾವು ನೋಡೋದಾದ್ರೆ ಈಗ ಒಂದೇ ಮನೆಯಲ್ಲಿ ಒಂದು 4 ಜನಕ್ಕೆ ಒಂದೇ ಸಲಕ್ಕೆ ವಾಂತಿ ಬೇದಿ ಆಗಂತ ಲಕ್ಷಣ ಜಾಸ್ತಿಯಾಗಿ ನಾವು ನೋಡ್ತೀವಿ. ಇದು ಯಾಕೆ ಆಗುತ್ತೆ ಅಂದ್ರೆ ಸರ್, ಯೂಶ್ವಲಿ ಏನ್ ಮಾಡ್ತಾರೆ, ಅಡಿಗೆ ಮಾಡಿದ್ದು ತೆರೆದಿಟ್ಟಿರ್ತಾರೆ, ಒಂದು ಅದನ್ನ ಸರಿಯಾಗಿ ಪ್ರಾಪರ್ ಆಗಿ ಮುಚ್ಚಿರಲ್ಲ. ಇನ್ನೊಂದು ಏನಾಗುತ್ತೆ, ನಿನ್ನೆ ಮಾಡಿದಂತ ಆಹಾರನ ಅದೇ ತರ ಇಟ್ಟು ನೆಕ್ಸ್ಟ್ ಡೇ ನನ್ನ ಹೀಟ್ ಮಾಡ್ಕೊಂಡು ತಿಂತಾರೆ, ಅಂದ್ರೆ ಬಿಸಿ ಮಾಡ್ಕೊಂಡು ಊಟ ಮಾಡ್ತಾರೆ. ಏನಂದ್ರೆ ಬಿಸಿ ಮಾಡಿದ ತಕ್ಷಣ ಅದ್ರಲ್ಲಿ ಏನು ಎಲ್ಲ ಇದ್ದಿದ್ದೆಲ್ಲ ಸತ್ತು ಹೋಗಿರುತ್ತೆ, ಬ್ಯಾಕ್ಟೀರಿಯಾಗಳು ಅಂತ ಒಂದು ಕೆಲವರಿಗೆ ಕಲ್ಪನೆ ಇರುತ್ತೆ.

0: ಸಾತ್ರೆ ರಸ. ಈಗ ನಿನ್ನೆ ಮಾಡಿದ ಊಟ ಅನ್ನನ್ನ ನಾವು ಬೆಳಿಗ್ಗೆ ಬಿಸಿ ಮಾಡಿ ಅದನ್ನ ಮತ್ತೆ ಯೂಸ್ ಮಾಡಿದ್ರೆ ಅದು ಬಿಸಿ ಅನ್ನ ತನ ಅನ್ಸುತ್ತೆ ಅವ್ರ. ಬಟ್ ಅದ್ರಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳೆದಿದ್ರೆ ಕೆಲವು ಸೂಕ್ಷ್ಮಾಣುಜೀವಿಗಳು ಹೇಗಿರುತ್ತಂದ್ರೆ ಸರ್, ಅದು ಹೀಟಿಗೂ ಕೂಡ ಸಾಯೋದಿಲ್ಲ, ಆ ತರ ಇರುತ್ತೆ. ಈಗ ನಾವು ಹೀಟ್ ಮಾಡಿದ ತಕ್ಷಣ ಎಲ್ಲ ಸೂಕ್ಷ್ಮಾಣುಗಳು ಸಾಯ್ಬೇಕಂತ ಇರಲ್ಲ, ಕೆಲವು ಹೀಟ್ ರೆಸಿಸ್ಟೆನ್ಸ್ ಇರ್ತವೆ, ಅವು ಏನಾಗುತ್ತೆ ಅವು ಹೀಟ್ ಅಲ್ಲಿ ಕೂಡ ಸರ್ವೈವ್ ಆಗ್ತವೆ. ಅಂತ ಆಹಾರ ಸೇವಿಸ್ಕೊಂಡು ನಮಗಾಗುತ್ತೆ. ಮತ್ತೆ ಕೆಲವು ನಾವು ಯೂಶುವಲಿ ಈಗ ನಾವು ರೋಡ್ ಸೈಡ್ ಇದು ಕಾಮನ್, ಯಾಕಂದ್ರೆ ಹಣ್ಣುಗಳು ಫ್ರೂಟ್ ಸಲಾಡ್ ತಗೊಂತೀವಿ, ಫ್ರೂಟ್ ಸಲಾಡ್ ಕಾಮನ್, ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನ ಪ್ರಾಪರ್ ಆಗಿ ಕವರ್ ಮಾಡದೆ ಹಂಗೆ ಓಪನ್ ಆಗಿ ಇಟ್ಟಿರ್ತಾರೆ, ಪ್ರೊಲಾಂಗ್ ಓಪನ್ ಎಕ್ಸ್ಪೋಸ್ ಮಾಡಿರ್ತಾರೆ. ಸೊ ಇಂತ ಆಹಾರ ಸೇವಿಸಿದ್ರೆ ಆಗುತ್ತೆ.
1: ಆಮೇಲೆ ಸರಿಯಾದ ಹೈಜಿನ್ ಇರುತ್ತೆ
0: ಪ್ರಾಪರ್. ನಾವು ಇನ್ನೊಂದು ಪ್ರಾಪರ್ ಆಗಿ ಅಡಿಗೆ ಮಾಡುವಾಗ ಕೈ ತೊಳೆಯದೆ ಅಡಿಗೆ ಮಾಡಿರೋದು, ಆ ತರ ಟೈಮಲ್ಲಿ ಕೂಡ ಜಾಸ್ತಿ. ಈಗ ನಾವು ಶೌಚ ಹೋಗಿ ಬಂದಿರ್ತೀವಿ, ಕೈನ ತೊಳೆಯದೆ ಅಡಿಗೆ ಮಾಡೋದ್ರಿಂದ ಆದ್ರಿಂದನೂ ಕೂಡ ಆಗುತ್ತೆ ಕೆಲವು. ಮತ್ತೇನಾಗುತ್ತೆ, ಈಗ ನಾವು ನಾನ್ ವೆಜ್ ಸ್ಪೆಸಿಫಿಕ್ ಹೇಳ್ಬೇಕಂದ್ರೆ ನಾನ್ ವೆಜ್ ನ ಓಕೆ ಅದನ್ನ ಪ್ರಾಪರ್ ಹೀಟ್ ಮಾಡಿದೆ ಅಂದ್ರೆ ಈಗ ಅರ್ಧ ಬೇಯಿಸಿದ್ರೋದು, ಅಥವಾ ಮೊಟ್ಟೆಗಳನ್ನು ಕೂಡ ಅಷ್ಟೇ. ಮೊಟ್ಟೆಗಳು ಗುಡ್ ಸೋರ್ಸ್ ಫಾರ್ ಅಂದ್ರೆ ಏನಂತಾರೆ, ಬ್ಯಾಕ್ಟೀರಿಯಾನ ಗ್ರೋತ್ ಆಗಕ್ಕೆ ಒಂದು ಒಳ್ಳೆ ಸೋರ್ಸ್ ಅದು. ಸೊ ಅದನ್ನ ಪ್ರಾಪರ್ ಆಗಿ ಕುಕ್ ಮಾಡದೇ ಇರೋದು, ಅಥವಾ ಬಹಳ ಹಳೆ ಮೊಟ್ಟೆಗಳು ಇರ್ತವೆ ಪ್ರಾಪರ್ ಯೂಸ್ ಮಾಡಿರಲ್ಲ, ಸೊ ಅಂತದ್ರಲ್ಲಿ ಏನಾಗುತ್ತೆ ಬ್ಯಾಕ್ಟೀರಿಯಾ ಬೆಳೆಯಂತ ಚಾನ್ಸ್ ಜಾಸ್ತಿ. ಅಂತದನ್ನ ನಾವು ಪ್ರಾಪರ್ ಆಗಿ ಬೇಯಿಸದೆ ತಿಂದ್ರೆ ಸೊ ಅಂತದ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಅದ್ರ ಜೊತೆ ಕಲುಷಿತ ನೀರು ಸರ್ ಸೇವನೆಯಿಂದ ಬಹಳಷ್ಟು ಸ್ಪೆಸಿಫಿಕ್ ನೀರಿಂದನೇ ಸ್ಪೆಸಿಫಿಕ್ ಆಗಿ ಕೆಲವು ರೋಗಗಳು ಬರುತ್ತೆ. ಸರ್ವೇ ಸಾಮಾನ್ಯ ಎಲ್ಲರೂ ನೋಡ್ತಾರೆ ಟೈಫಾಯ್ಡ್, ಇದು ಯಾಕೆ ಬರುತ್ತೆ? ಕಲುಷಿತ ನೀರಿಂದ ಬರುತ್ತೆ ಸರ್. ಇನ್ನೊಂದು ಕಾಲರ. ಈ ಕಾಲರ ನಮ್ಮಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಕಡೆ ಕಡಿಮೆ ಆಗಿದೆ ಸರ್, ಬಿಕಾಸ್ ಆಫ್ ನಾವು ಎಷ್ಟು ನೀರನ್ನ ಎಷ್ಟಾಗಿ ಚೆನ್ನಾಗಿ ಶುದ್ಧ ಮಾಡಿ ಯೂಸ್ ಮಾಡ್ತಿದೀವಿ, ಅದ್ರ ಮೇಲೆ ಕಾಲರ್ ಪ್ರಮಾಣ ಕಡಿಮೆ ಆಗಿದೆ. ಬಟ್ ಟೈಫಾಯ್ಡ್ ಪ್ರಮಾಣ ಇನ್ನೂ ಕಡಿಮೆ ಆಗ್ಬೇಕು.
1: ಆದ್ರೆ ಬೇಸಿಗೆಯಲ್ಲಿ ಇನ್ನು ಹಳ್ಳಿಗಳಲ್ಲಿ ಈ ತರ ಕಾಲರ್ ಅಂತ ಒಂದು ಕಾಯಿಲೆಗಳು ಈಗಲೂ ಕಾಣಿಸ್ತಾ ಇದೆ.
0: ಕಾಲರ್ ಏನಾದ್ರೆ ಔಟ್ ಬ್ರೇಕ್ ಆಗುತ್ತೆ ಸರ್ ಯೂಶುವಲಿ. ಏನಾಗುತ್ತಂದ್ರೆ ಅದು ಒಂದು ಇವಾಗ ಯಾರೋ ಒಬ್ಬ ಪರ್ಸನ್ ಗೆ ಕಾಲರ್ ಆತರ ಏನೋ ಇತ್ತು ಅಂದ್ರೆ ಅದು ಅವರು ಮಲ ಏನಾಗುತ್ತೆ ನೀರಿನಲ್ಲಿ ಮಿಕ್ಸ್ ಆಗಿರುತ್ತೆ ಅನ್ಕೊಳ್ಳಿ. ಆ ನೀರಿನಲ್ಲಿ ಮಿಕ್ಸ್ ಆಗಿರೋ ಮಲ ಏನಾಗುತ್ತೆ ಎಲ್ಲ ಕಡೆ ಸರ್ಕುಲೇಟ್ ಅಂದ್ರೆ ಎಲ್ಲ ನೀರಿಗೆ ನೀರಿನ ರೂಪದಲ್ಲಿ ಹೋಗುತ್ತೆ. ಹಾ, ಅದನ್ನ ಸೇವಿಸಿದಾಗ ಏನಾಗುತ್ತೆ ಅದು ಒಬ್ಬರಿಗೆ ಹರಡುತ್ತೆ. ಈ ಕಾಲರದಲ್ಲಿ ಏನಾಗುತ್ತೆ ಅಂದ್ರೆ ಸರ್ ಸ್ಪೆಸಿಫಿಕ್ ಆಗಿ ನಮ್ಮ ಮೈಯಲ್ಲಿರುವಂತಹ ಈ ಲವಣಗಳು ಉಪ್ಪಿನಾಂಶಗಳು ಏನಾಗುತ್ತೆ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಡಿಹೈಡ್ರೇಟ್ ಆಗಿ ಸೊ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
1: ಸರಿ, ಫುಡ್ ಪಾಯ್ಸನ್ ಆದ್ಮೇಲೆ ಏನೆಲ್ಲ ತೊಂದರೆಗಳಾಗುತ್ತೆ ಬಾಡಿಗೆ?
0: ಈಗ ಸಾಮಾನ್ಯ ಲಕ್ಷಣಗಳು ತಗೊಂಡ್ರೆ ಸರ್ ನಾವಲ್ಲಿ ನಮ್ಗೆ ಹೇಳಿದಾಗೆ ಈಗ ಹೊಟ್ಟೆ ನೋವು ಬರೋದು, ಜ್ವರ ಬರೋದು, ವಾಂತಿ ಭೇದಿ ಆಗೋದು ಇದು ಆಗುತ್ತೆ. ಸೊ ಇದು ಏನಾಗುತ್ತೆ ಸರ್ವೇ ಸಾಮಾನ್ಯ ಸರ್. ಈಗ ನಾವು ಪ್ರಾಪರ್ ಆಗಿ ಮತ್ತೆ ಇದು ಮಾಡಿದ್ರೆ ಇದು ಆಟೋಮೆಟಿಕ್ ತಂತಾನೆ ರಿಕವರ್ ಆಗ್ಬಿಡುತ್ತೆ. ನಮ್ಗೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾ ಏನು ಬೇಕಾಗಲ್ಲ ಟ್ರೀಟ್ಮೆಂಟ್. ಬಟ್ ಒಂದು ಇಲ್ಲ ಮೂರು ದಿನದಲ್ಲಿ ಅಥವಾ ಮೈಲ್ಡ್ ಲಕ್ಷಣಗಳು ಅಂದ್ರೆ ಕಡಿಮೆ ಆಗಿರುವಂತ ಲಕ್ಷಣಗಳು ಅಥವಾ ಜಾಸ್ತಿ ಸೀರಿಯಸ್ ಇರೋದಿಲ್ಲ, ಇಂಥವು ಏನಾಗುತ್ತೆ 1-3 days ಅಲ್ಲಿ ಪ್ರಾಪರ್ ಆಗಿ ನಾವು ORS ತಗೊಳ್ಳೋದು, ಸಿಂಪಲ್ ಒಂದು ORS ಈ ತರ ತಗೊಳ್ಳೋದ್ರಿಂದ 1-3 ದಿನದೊಳಗೆ ಇದು ವಾಸಿ ಆಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಏನು ಬೇಕಾಗಲ್ಲ. ಕೆಲವು ಸಿಂಪ್ಟಮ್ ಹೇಗಿರುತ್ತಂದ್ರೆ ಸರ್ ಸ್ವಲ್ಪ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ. ಅಂತ ಆ ಸಿಂಪ್ಟಮ್ಸ್ ಏನಂತಂದ್ರೆ ಸರ್ ಈಗ ಒಬ್ರು ಬೇದಿಯಲ್ಲಿ ರಕ್ತ ಬರುವಂತದ್ದು, ಆಮೇಲೆ ಅತಿಯಾಗಿ ಸುಸ್ತಾಗ್ತಿರೋದು, ಅವರಿಗೆ ನಡೆಯಕ್ಕೆ ಆಗ್ತಿರಲ್ಲ, ಎದ್ದೇಳಕ್ಕೂ ಆಗ್ತಾ ಇರಲ್ಲ, ಆ ತರ ಸುಸ್ತಾಗ್ತಿರೋದು, ಮತ್ತೆ ಹೆಚ್ಚಾಗಿ ವಾಂತಿ ಆಗ್ತಿರೋದು. ಎಷ್ಟು ಮಾಡಿದ್ರು ಮಾತ್ರೆ ತಗೊಂಡ್ರು ಇದಾಗ್ತರು ಕಂಟ್ರೋಲ್ ಆಗ್ತಾ ಇರೋದು, ಕಂಟಿನ್ಯೂಸ್ ವಾಂತಿ ಆಗ್ತಾ ಇರುತ್ತೆ ಅಂತವರು, ಮತ್ತೆ ಅತಿ ಹೆಚ್ಚಾಗಿ ಜ್ವರ ಇರುವಂತದ್ದು. ಮತ್ತೆ ಈಗ ನಾವು ಚಿಕ್ಕ ಮಕ್ಕಳಲ್ಲಿ ನೋಡೋದಾದ್ರೆ ಅದೇ ಈ ತರದಲ್ಲಿ ಕಣ್ಣು ಒಳಗೆ ಹೋಗಿರೋದು ಅಂತ ಹೇಳ್ತೀವಿ ಆ ತರ. ಇದು ಪ್ರಾಪರ್ ಡಿಹೈಡ್ರೇಷನ್ ಸೈನ್ಸ್ ಆಗಿದೆ ಆಕ್ಚುಲಿ. ಈ ತರ ಲಕ್ಷಣ ಕಂಡಾಗ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬಂದು ತೋರಿಸಬೇಕಾಗುತ್ತೆ ಸರ್. ಯಾಕಂದ್ರೆ ಇದ್ರಲ್ಲಿ ಇಲ್ಲಿ ಡಿಲೇ ಮಾಡಿದ್ರೆ ಏನಾಗುತ್ತಂದ್ರೆ ನಮ್ಮ ಮೈಯಲ್ಲಿರೋ ನೀರಿನಂಶ ಲವಣಗಳು ಎಲ್ಲ ಕಡಿಮೆ ಆದಾಗ ಏನಾಗುತ್ತಂದ್ರೆ ಕಿಡ್ನಿ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಜಾಸ್ತಿ ಸರ್.
1: ನೀವ್ ಹೇಳಿದ್ರಿ ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಬಂದ್ರೆ ತುಂಬಾ ತೊಂದರೆ ಕೊಡ್ತದೆ ಅನ್ನುವಂಥದ್ದು. ಈಗ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಈ ತರ ಬೇದಿ ವಾಂತಿ ಆಯ್ತಂದ್ರೆ ಬೇರೆ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗ್ತಾವ ಅನ್ನುವಂಥದ್ದು. ಈ ಮಕ್ಕಳಲ್ಲಿ ಜಾಸ್ತಿ ಆಯ್ತಂದ್ರೆ ಏನ್ ಮಾಡ್ಬೇಕು ಸರ್?
0: ಸರಿ, ಆಕ್ಚುಲಿ ಏನಾಗುತ್ತಂದ್ರೆ ನಮ್ಗೆ ಈಗ ನಾವು ನಾರ್ಮಲ್ ಅಡಲ್ಟ್ಸ್ ಮತ್ತೆ ಈಗ ಹೈ ರಿಸ್ಕ್ ಗ್ರೂಪ್ಸ್ ಅಂತ ಇರ್ತೀವಿ. ಹೈ ರಿಸ್ಕ್ ಗ್ರೂಪ್ಸ್ ಅಂದ್ರೆ ಸರ್ ಯೂಶುವಲಿ ನಮ್ಗೆ ಈಗ ಮಕ್ಕಳು ಮತ್ತೆ ವಯೋವೃದ್ಧರು ವಯಸ್ಸಾಗಿರೋರು ಮತ್ತೆ ಪ್ರೆಗ್ನೆಂಟ್ ಲೇಡೀಸ್. ಸೊ ಇವರಲ್ಲಿ ಏನಾಗುತ್ತೆ ಇದು ಏನಾಗುತ್ತೆ ಸ್ವಲ್ಪ ಜಾಸ್ತಿ ಸೀರಿಯಸ್ನೆಸ್ ಆಗಿರುತ್ತೆ. ಇನ್ನು ಇವರಲ್ಲಿ ಐಡೆಂಟಿಫೈ ಮಾಡೋದು ಬಹಳ ಕಷ್ಟ, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ. ಚಿಕ್ಕ ಮಕ್ಕಳಲ್ಲಿ ಯಾವ ತರ ಲಕ್ಷಣಗಳು ಅಂತಂದ್ರೆ ಮಗು, ದೊಡ್ಡವರಲ್ಲಿ ಏನಾಗುತ್ತೆ ಅದೇ ತರ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಬಟ್ ಏನಾಗುತ್ತೆ ಮಗು ಆಹಾರ ಸೇರಿಸದೆ ಇರೋದು, ಓಕೆ ಬಹಳ ಸುಸ್ತಾಗಿರೋದು, ಆಟ ಆಡ್ತಾ ಇರಲ್ಲ, ಮತ್ತೆ ಕಣ್ಣೆಲ್ಲ ಒಳಗೆ ಹೋಗಿರುತ್ತೆ, ಕಣ್ಣು ಸಂಕ ಆ ತರ. ಸೊ ಈ ತರ ಸಿಂಪ್ಟಮ್ಸ್ ಇರುತ್ತೆ. ಇವರಲ್ಲಿ ಏನಾಗುತ್ತೆ ಅಂದ್ರೆ ಇದು ಏನ್ ಮಾಡುತ್ತೆ ಸ್ವಲ್ಪ ನಮ್ಗೆ ಈಗ ಹೇಳಿದ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಂತ. ಜಾಸ್ತಿ ಮೈಯಲ್ಲಿನ ನೀರಿನಂಶ ಕಡಿಮೆ ಆದಾಗ BP ಎಲ್ಲ ಲೋ ಆಗುತ್ತೆ, ಆ ತರ ಆಗುತ್ತಲ್ಲ, ಆ ತರ ಏನಾಗುತ್ತೆ ಅಂದ್ರೆ ಇದು ನಮ್ಗೆ ಕಿಡ್ನಿಗೆ ರಕ್ತ ಸಂಚಲನ ಕರೆಕ್ಟ್ ಆಗಿ ಆಗಲ್ಲ. ಸೊ ಅಲ್ಲಿ ಬ್ಲಡ್ ಸಪ್ಲೈ ಕರೆಕ್ಟ್ ಆಗಿ ಆಗಲ್ಲ, ಸೊ ಅಲ್ಲಿ ವಾಲ್ಯೂಮ್ ಡಿಪ್ಲೀಟ್ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಅಂತ ಟೈಮಲ್ಲಿ ಕಿಡ್ನಿ ಕೆಲಸ ಮಾಡೋದನ್ನ ಕಡಿಮೆ ಆಗುತ್ತೆ, ಈ ತರ ಆಗುತ್ತೆ. ಸೊ ಈ ಕಂಡೀಷನ್ ಜಾಸ್ತಿ ಆದಾಗ ಏನಾಗುತ್ತೆ ಕೆಲವೊಬ್ರು ಲಾಸ್ಟ್ ಡಯಾಲಿಸಿಸ್ ಅಂತದವರೆಗೂ ಹೋಗೋದಂತ ಆಗುತ್ತೆ. ಕಂಡೀಷನ್ ಕರೆಕ್ಟ್ ಆಗಿ ನಾವು ಐಡೆಂಟಿಫೈ ಮಾಡದೆ ಬಿಟ್ರೆ ಏನಾಗುತ್ತೆ ಕೆಲವರಲ್ಲಿ ಅದು ಕಿಡ್ನಿ ಶಟ್ ಡೌನ್ ಆಗುತ್ತೆ, ಅಂದ್ರೆ ಕಿಡ್ನಿ ಕೆಲಸ ಮಾಡೋದನ್ನ ನಿಲ್ಸಿಬಿಡುತ್ತೆ ನೀರಿನಂಶಕ್ಕಾಗಿ. ಸೊ ಅವಾಗ ಏನಾಗುತ್ತೆ ಮೈಯಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಮೆಟಾಬಾಲಿಕ್ ಅಸಿಡೋಸಿಸ್ ಅಂತ ಕೂಡ ಹೇಳ್ತೀವಿ.

0: ಇದು ನಾರ್ಮಲ್ ನಮ್ಮ ಅಡಲ್ಟ್ಸ್ ಅಲ್ಲೂ ಕಾಣಬಹುದು ಅಥವಾ ಇದ್ರಲ್ಲಿ ಕಾಣಬಹುದು. ಓಕೆ, ಸೊ ಅದಕ್ಕೆ ಇದನ್ನ ಪ್ರಾಪರ್ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದ್ರೆ ಹಾನಿ ಆಗದನ್ನ ಅವಾಯ್ಡ್ ಮಾಡಬಹುದು, ಕಿಡ್ನಿ ಮಾಡಬಹುದು.
1: ಸರ್, ಈಗ ಮಕ್ಕಳಾಗಿರ್ಬೋದು ಮತ್ತು ವೃದ್ಧರಾಗಿರ್ಬೋದು ಇದೇ ರೀತಿಯ ತೊಂದರೆಗೆ ಒಳಗಾಗಬಾರದು ಅಂತಂದಾಗ ಜೀವನ ಶೈಲಿ ವಿಷಯಕ್ಕೆ ಬರಬೇಕಂದ್ರೆ ತಂದೆ ತಾಯಿಗಳ ಪಾತ್ರ ಏನು ಮತ್ತು ಸಾರ್ವಜನಿಕರ ಪಾತ್ರ ಏನಿದೆ ಅಂತ.
0: ಮನೆಯಲ್ಲಿ ಫ್ಯಾಮಿಲಿ ಅನ್ನುವ ತಂದೆ ತಾಯಿ ಪಾತ್ರ ಏನ್ ಬರುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಸರ್, ಮಗುಗೆ ಏನೇ ಆಹಾರ ಕೊಡ್ತೀರಲ್ವಾ, ಸೊ ಆಹಾರ ಕೊಡುವಾಗ ಏನ್ ಮಾಡ್ಬೇಕು, ನಿಮ್ ಕೈನ ಪ್ರಾಪರ್ ಆಗಿ ತೊಳ್ಕೋಬೇಕು ಸರ್. ಫಸ್ಟ್ ಅದಕ್ಕಿಂತ ಮುಂಚೆ ಅಡಿಗೆ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅಡಿಗೆ ಮಾಡೋದ್ರಲ್ಲಿ ನಮ್ ಕೈ ಶುದ್ಧವಾಗಿ ಕೈ ತೊಳೆದು ಅಡಿಗೆ ಮಾಡಬೇಕು ಫಸ್ಟ್ ಸರ್. ಆಮೇಲೆ ಅಡಿಗೆ ಮಾಡಿರೋದನ್ನ ಏನ್ ಮಾಡ್ಬೇಕು, ಪ್ರಾಪರ್ ಆಗಿ ಮುಚ್ಚಿಡ್ಬೇಕು ಸರ್. ಮತ್ತೆ ಅದನ್ನ ಜಾಸ್ತಿ ಹೊರಗಡೆ ಇಡಬಾರ್ದು ಸರ್. ಈಗ ಅಕಸ್ಮಾತ್ ಕೆಲವರು ಫ್ರಿಡ್ಜ್ ಇರುತ್ತೆ, ಇಡ್ತಾರೆ, ಸೊ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕು. ಫ್ರಿಡ್ಜ್ ಇದೆ ಅಂದ ತಕ್ಷಣ 2-3 ದಿನ ಇಟ್ಟು ಊಟ ಮಾಡಕ್ ಆಗಲ್ಲ ಸರ್. ಸೊ ಅದನ್ನ ಎಷ್ಟಾಗುತ್ತೆ ಅವಾಯ್ಡ್ ಮಾಡ್ಬೇಕು. ಆಗುತ್ತೆ ಬಿಸಿ ಬಿಸಿ ಅಡಿಗೆ ಮಾಡಿ ಬಿಸಿ ಬಿಸಿ ತಿನ್ನೋದನ್ನ ಪ್ರಯತ್ನ ಪಡ್ಬೇಕು. ಮತ್ತೆ ಈಗ ನಮ್ಗೆ ಸಾರ್ವಜನಿಕರ ಪಾತ್ರ ಏನಪ್ಪಾ ಅಂತಂದ್ರೆ, ಇದು ಯೂಶುವಲಿ ನಮ್ಗೆ ಹೊರಗಡೆ ಹೈಜೀನ್ ಇಂಪಾರ್ಟೆಂಟ್ ಸರ್ ಬಹಳ. ಈಗ ಹೊರಗಡೆ ಏನ್ ಸೆಲ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ಅಂದ್ರೆ ರೋಡ್ ಸೈಡ್ ಅಡಿಗೆ ಮಾಡೋರು ಇರ್ತಾರೆ, ರೋಡ್ ಸೈಡ್ ಫ್ರೂಟ್ ಸೆಲ್ ಮಾಡೋರು ಇರ್ತಾರೆ, ರೋಡ್ ಸೈಡ್ ಸ್ವೀಟ್ ಸೆಲ್ ಮಾಡೋರು ಇರ್ತಾರೆ. ಸೊ ಇವರು ಏನ್ ಮಾಡ್ಬೇಕು ಅಂತಂದ್ರೆ ಸರ್, ಪ್ರಾಪರ್ ಆಗಿ ಈಗ ಅವರು ಅಡಿಗೆ ಮಾಡಿರೋದು ಅಥವಾ ಅದೇನ್ ಸ್ವೀಟ್ ತಯಾರಿಸಿರ್ತಾರೆ, ಅದ್ ಫ್ರೂಟ್ಸ್ ಏನಿರ್ತಲ್ಲ, ಅದನ್ನ ಪ್ರಾಪರ್ ಆಗಿ ಕವರ್ ಮಾಡಿ ಇಟ್ಟಿರ್ಬೇಕು. ಒಂದು ಅದಕ್ಕೆ ಜಾಸ್ತಿ ಹೊರಗಡೆ ಎಕ್ಸ್ಪೋಜರ್ ಆಗ್ಲಾರ ನೋಡ್ಕೋಬೇಕು. ಮತ್ತೆ ಅದನ್ನ ಡೇ ಟು ಡೇ ಅವ್ರು ಪ್ರಿಪೇರ್ ಮಾಡ್ಕೊಂಡು ಇದು ಮಾಡಿರ್ಬೇಕು. ಸೊ ಹಳೆಯದನ್ನ ಅವ್ರು ಯೂಸ್ ಮಾಡೋದ್ರು, ಹಳೆಯದನ್ನ ಮಾಡಿರೋ ನಿನ್ನೆ ಮಾಡಿರೋದು ಇವತ್ತು ಯೂಸ್ ಮಾಡಿರೋದು ಆ ತರ ಇದ್ದಾಗ ಏನಾಗುತ್ತೆ ಸರ್, ಇದು ಫುಡ್ ಪಾಯ್ಸನ್ ಚಾನ್ಸಸ್ ಜಾಸ್ತಿ ಆಗುತ್ತೆ.
1: ಸಾರ್ವಜನಿಕರು ಜೀವನ ಶೈಲಿ ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಬೇಕಲ್ಲಿ ತಿನ್ನೋದು, ಎಲ್ಲಿ ಬೇಕಲ್ಲಿ ಆಹಾರ ಸೇವಿಸೋದು, ಸಿಕ್ಕ ಸಿಕ್ಕ ನೀರನ್ನು ಕುಡಿತಕ್ಕಂಥದ್ದು ಇದೆಲ್ಲವೂ ಮಾಡ್ತಿರ್ತಾರೆ. ಈಗಲೂ ಕೂಡ ಅಲ್ಲಲ್ಲಿ ನಡೆತಿರ್ತದೆ, ಶುದ್ಧವಾದ ನೀರು ಸಿಗಂಗಿಲ್ಲ. ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಒಳ್ಳೆ ನೀರು ಸಿಗಬೇಕಂದ್ರೆ ಕಷ್ಟ. ಜೊತೆಗೆ ಆಹಾರ ಕೂಡ ನೀವು ಹೇಳ್ದಂಗೆ ಒಂದು ಹೈಜೀನ್ ಇರ್ತಕ್ಕಂಥ ಅಥವಾ ಸ್ವಚ್ಛತೆ ಇರತಕ್ಕಂಥ ಒಂದು ಆಹಾರಗಳು ಹೊರಗಡೆ ಸಿಗಬೇಕಂದ್ರೆ ಕಷ್ಟ. ನಾವು ಹೊರಗಡೆ ಒಂದಿನ ಊಟ ಮಾಡಿದ್ರೆ ಸಾಕು, ಹೊಟ್ಟೆ ಅಪ್ಸೆಟ್ ಆಗಿದೆ ಅಂತೇಳಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲರೂ ಯಾರೋ ಹೊರಗಡೆ ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡ್ರೆ ಒಳ್ಳೇದಂತ.
0: ಸರ್, ಇದು ಸರ್ವೇ ಸಾಮಾನ್ಯ ಸರ್. ಯಾಕಂದ್ರೆ ಈಗ ಹೊರಗಡೆ ಹೋದಾಗ ನಮ್ಗೆ ಯಾರಿಗೂ ಮನೆ ಊಟ ಸಿಗಲ್ಲ, ಅದು ಎಲ್ಲರಿಗೂ ಇರೋದು. ಏನಾಗುತ್ತಂದ್ರೆ ಇದರಲ್ಲಿ ನಾವು ಕೆಲವೊಂದು ಇದಕ್ಕೊಂದು ಸ್ಪೆಸಿಫಿಕ್ ಡಿಸೀಸ್ ಹೆಸರೇ ಹೇಳ್ತೀವಿ ಸರ್, ಟ್ರಾವೆಲರ್ಸ್ ಡೈರಿಯಾ ಅಂತ ಒಂದು ಹೆಸರೇ ಇದೆ. ಸೊ ಯಾಕಂದ್ರೆ ನಾವು ಎಲ್ಲಿ ಹಿಂಗೆ ಟ್ರಾವೆಲ್ ಮಾಡ್ತೀವಲ್ವಾ, ಸೊ ಏನಾಗುತ್ತೆ ಅಂದ್ರೆ, ಸೊ ಅಲ್ಲಿ ನೀರು ಶುದ್ಧವಾಗಿ ಸಿಗಲ್ಲ. ಸೊ ನಮ್ಗೆ ಎಲ್ಲಿ ಬೇಕು ಏನ್ ಬೇಕು ನೀರು ಕುಡಿತಾ ಇರ್ತೀವಿ. ಸೊ ಹಂಗಾಗಿ ಏನಾಗುತ್ತೆ, ಸ್ಪೆಸಿಫಿಕ್ ಆಗಿ ಒಂದು ಬ್ಯಾಕ್ಟೀರಿಯಾಗಳು ಇದಾವೆ ಸರ್ ಇದಕ್ಕೆ ಕಾಸ್ ಮಾಡುತ್ತೆ. ಈಕೋಲೆ ಅಂತ ಒಂದು ಕಾಮನ್ ಬ್ಯಾಕ್ಟೀರಿಯಾ, ಟ್ರಾವೆಲರ್ಸ್ ಡೈರಿಯಾ ಅಂದ್ರೆ. ಸೊ ಇದು ಕಾಮನ್, ನಾವು ಎಲ್ಲೆಲ್ಲಿ ಹೋಗ್ತಾ ಇರ್ತೀವಿ ಅದು ಎಲ್ಲಿ ನೀರು ಏನ್ ಸಿಗುತ್ತೆ ಅದು ಕುಡಿತಾ ಇರ್ತೀವಿ. ಸೊ ಹಿಂಗ್ ಹೋದಾಗ ಅದು ಟ್ರಾವೆಲರ್ಸ್ ಡೈರಿಯಾ ಅಂತ ಮೋಸ್ಟ್ ಕಾಮನ್, ಅದಕ್ಕೆ ಅದು ಹೆಸರಿಟ್ಟಿರೋದು ಸರ್. ಸೊ ಅಂದ್ರೆ ಅದು ನೀರು ನಾವು ಎಲ್ಲಿ ಬೇಕಲ್ಲಿ ಕುಡಿದಿರ್ತೀವಿ ಅದು ಕಂಟಾಮಿನೇಟ್ ಆಗಿರುತ್ತೆ ಬ್ಯಾಕ್ಟೀರಿಯಾಗಳಿಂದ. ಸೊ ಹಂಗಾಗಿ ಇದಾಗುತ್ತೆ. ಸೊ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಹೊರಗಡೆ ಎಷ್ಟಾಗುತ್ತೆ ಅಷ್ಟು ಮನೆ ಫುಡ್ನ ನಾವು ಬಾಕ್ಸ್ ಮಾಡ್ಕೊಂಡು ಹೋಗಿ ತೊಗೊಳೋದು ಬೆಟ್ರ್ ಇಫ್ ಪಾಸಿಬಲ್. ಆದ್ರೆ ಇಲ್ಲ ಅಂತಂದ್ರೆ ಸರ್ ಏನಾಗುತ್ತೆ, ನಮ್ಗೆ ಇದನ್ನ ಹೊರಗಡೆ ಊಟ ನೀವು ಕೆಲವು ಟೈಮಲ್ಲಿ ಮಾಡ್ಬೇಕು ಅನಿವಾರ್ಯ ಇರುತ್ತೆ. ಸೊ ಈ ಹೊರಗಡೆ ಮಾಡಿದೆ ಅಂದ ತಕ್ಷಣ ನಮ್ಗೆ ಎಲ್ಲರಿಗೂ ಏನಂತಾರೆ ಫುಡ್ ಪಾಯ್ಸನಿಂಗ್ ಆಗಲ್ಲ ಸರ್, ಎಲ್ಲಾ ಕಡೆನೂ ಆಗಲ್ಲ. ಸೊ ಏನಾಗುತ್ತೆ, ಕೆಲವು ಟೈಮಲ್ಲಿ ಹೇಳಿದ್ನಲ್ವಾ, ಅವ್ರು ಪ್ರಾಪರ್ ಆಗಿ ಅದನ್ನ ಅವರು ಮೇಂಟೈನ್ ಮಾಡದೆ ಅಥವಾ ಈಗ ಅಳಿಸಿದ ಆಹಾರ ಅಥವಾ ಪ್ರಾಪರ್ ಆಗಿ ಅದನ್ನ ಮುಚ್ಚಿಡ್ಲಾರ್ದೆ ಮಾಡಿರೋದು. ಸೊ ಅದು ಬಹಳ ಹೊತ್ತು ಹೊರಗಡೆ ಎಕ್ಸ್ಪೋಸ್ ಆಗಿ ಹೊರಗಡೆ ಇಟ್ಟಿರ್ತಾರೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ನಮ್ಗೆ ಅದರಿಂದ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಮನೆ ಊಟ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಸೊ ಹೊರಗಡೆ ಮಾಡಿದ್ರು ಕೂಡ ಪರವಾಗಿಲ್ಲ. ಸೊ ಏನಾಗುತ್ತೆ ಅಂದ್ರೆ ಬಿಸಿ ಬಿಸಿ ಊಟ ಇರಬೇಕು. ಸೊ ಅಂತ ಮಾಡಿದ್ರೆ ಸ್ವಲ್ಪ ಚಾನ್ಸಸ್ ಬಹಳ ಕಡಿಮೆ.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬ್ಯುಸಿ ಲೈಫು, ಯಾರು ಕೂಡ ಮನೆಯಲ್ಲಿ ಶುದ್ಧವಾದ ಆಹಾರ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಕೂಡ ಸಮಯ ಇಲ್ಲದಂತ ಒಂದು ಜೀವನ ಇವಾಗ ಪ್ರಾರಂಭ ಆಗಿದೆ. ಬೆಳಿಗ್ಗೆ ಎದ್ದ ತಕ್ಷಣನೇ ಹೋಟ್ಲಿಂದ ಏನಾದರೂ ಒಂದು ತಿಂಡಿ ತರಿಸ್ಕೊಂಡು ನಾಷ್ಟ ತರಿಸ್ಕೊಂಡು ತಿಂದು ಆಫೀಸ್ಗೆ ಹೋಗುವಂತ ಒಂದು ಸಮಯ ದಿನಗಳಿವು. ಇಂಥ ಒಂದು ಸಂದರ್ಭದಲ್ಲಿ ಒಂದು ಶುದ್ಧವಾದ ಆಹಾರ, ಶುದ್ಧವಾದ ನೀರು ಸಿಗಬೇಕು ಅನ್ನೋವಂಥ ಆಲೋಚನೆಯಲ್ಲಿ ನಾವೆಲ್ಲ ಇದ್ದಾಗ ಫುಡ್ ಪಾಯ್ಸನ್ ಅನ್ನುವಂಥದ್ದು ಕಾಮನ್ ಆಗಿ ಎಲ್ಲರಿಗೂ ಆಗಿದೆ. ಈಗ ಈ ವಿಷಯದಲ್ಲಿ ಸಾರ್ವಜನಿಕರು ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ
0: ಸರ್? ನಾನು ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಫಸ್ಟ್ ಶುದ್ಧವಾಗಿರುವಂತ ನೀರು ಮತ್ತೆ ಸುರಕ್ಷಿತ ಆಹಾರ ಮತ್ತೆ ಕೈ ಸ್ವಚ್ಛ, ಇದು ಮೂರನ್ನ ಪಾಲಿಸ್ಬೇಕು. ಫಸ್ಟ್ ನೀ ಎಲ್ಲೇ ಹೋಗಿ ಏನೇ ಮಾಡಿ ಫಸ್ಟ್ ಈ ಮೂರನ್ನ ಪಾಲಿಸ್ಬೇಕು. ಎಷ್ಟಾಗುತ್ತೆ ಅಷ್ಟು ನಾವು ಏನ್ ಮಾಡೋದು, ಊಟವನ್ನು ಮನೆಯಿಂದ ಮನೇಲಿ ಮಾಡಿರೋಂತ ಊಟನ ಪ್ರಿಫರ್ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು ಎಷ್ಟಾಗುತ್ತೆ ಅಷ್ಟು. ಅನಿವಾರ್ಯ ಸಿಚುವೇಶನ್ಸ್ ಇರುತ್ತೆ ಹೊರಗಡೆ ಊಟ ಮಾಡಂತದ್ದು. ಸೊ ಹೇಳಿದ್ರು ಎಲ್ಲಾ ಟೈಮಲ್ಲೂ ಕೂಡ ಹೊರಗಡೆ ಊಟ ಮಾಡಿದಾಗ ನಮ್ಗೆ ಫುಡ್ ಪಾಯ್ಸನಿಂಗ್ ಆಗಲ್ಲ. ಸೊ ಹಂಗಾಗಿ ನಾವು ಹೊರಗಡೆ ಊಟ ಮಾಡುವಾಗ ನೋಡ್ಕೊಂಡ್ಬೇಕು. ಈಗ ನಾವು ಹೇಳ್ತೀವಿ ಹೊರಗಡೆ ಹೋಗಿ ರೋಡ್ ಸೈಡ್ ಊಟ ಮಾಡ್ತೀವಿ ಅನ್ಕೊಳ್ಳಿ, ಓಕೆ, ಅಂತ ಟೈಮಲ್ಲಿ ನಾವು ನೋಡ್ಕೊಂಡು ಊಟ ಮಾಡ್ಬೇಕು ಎಲ್ಲಿ ಮಾಡಿದ್ರೆ ನಮ್ಗೆ ಇದು ಫುಡ್ ಪಾಯ್ಸನಿಂಗ್ ಅವಾಯ್ಡ್ ಮಾಡ್ಕೋಬಹುದು ಆ ತರ. ಇನ್ನೊಂದು ಇಲ್ಲಿ ನಾವು ಜನರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಓವರ್ ದ ಕೌಂಟರ್ ಮೆಡಿಕೇಶನ್ ತಗೊಂತಾರೆ ಸರ್. ಅಂದ್ರೆ ಈಗ ನನಗೆ ವಾಂತಿ ಬೇದಿ ಆಯ್ತು ಅನ್ಕೊಂಡು ಸೀದಾ ಮೆಡಿಕಲ್ ಹೋಗ್ತಾರೆ, ವಿತೌಟ್ ಡಾಕ್ಟರ್ ತೋರಿಸಲ್ಲ ಅಂತ ಮೆಡಿಕಲ್ ಹೋಗ್ತಾರೆ. ಸೊ ಓವರ್ ದ ಕೌಂಟರ್ ಟ್ಯಾಬ್ಲೆಟ್ಸ್ ತಗೊಂತಾರೆ, ಹೋಗಿ ಹೇಳ್ತಾರೆ ಬೇದಿ ಮಾತ್ರೆ ಕೊಡು, ಮೆಡಿಕಲ್ ಅವರು ಒಂದು ಮಾತ್ರೆ ಕೊಡ್ತಾರೆ, ಸೊ ಅದನ್ನ ತಗೊಂತಾರೆ. ಸೊ ಒಂದು ಮೋಸ್ಟ್ ಕಾಮನ್ ಡ್ರಗ್ ಯೂಸ್ ಮಾಡ್ತೀವಿ ಸರ್, ಲೋಪೆರಮೈಡ್ ಅಂತ ಒಂದು ಡ್ರಗ್ ಬರುತ್ತೆ, ಯೆಲ್ಲೋ ಕಲರ್ ಕ್ಯಾಪ್ಸುಲ್ ಇರುತ್ತೆ, ಸೊ ಎಲ್ಲರಿಗೂ ಗೊತ್ತಿರುತ್ತೆ ಬೇದಿ ಮಾತ್ರೆ. ಅದೇನಾಗುತ್ತಂದ್ರೆ ಸರ್ ಅದು ಆಂಟಿ ಮೋಟಿಲಿಟಿ ಡ್ರಗ್ ಸರ್ ಆಕ್ಚುಲಿ. ಅದು ಆಂಟಿ ಮೋಟಿಲಿಟಿ ಏನಂದ್ರೆ ಸರ್, ಈಗ ನಮ್ಮ ದೇಹ ಏನ್ ಮಾಡುತ್ತೆ, ಏನಾದ್ರೂ ನಮ್ಮ ದೇಹದಲ್ಲಿ ಅದು ವಿಷ ಜಂತುಗಳು ಇದ್ರೆ, ಅಂದ್ರೆ ಸಾರಿ ವಿಷದ್ದು ಆ ಕಲುಷಿತ ಆಹಾರ ಇರುತ್ತಲ್ಲ, ಅದನ್ನ ಏನ್ ಮಾಡುತ್ತೆ, ಅದ್ರನ್ನ ಮೊಟಿಲಿಟಿ ಜಾಸ್ತಿ ಮಾಡುತ್ತೆ, ಅಂದ್ರೆ ಅದ್ರ ಮೂವ್ಮೆಂಟ್ ಜಾಸ್ತಿ ಮಾಡಿ ಅದನ್ನ ಹೊರಗೆ ಹಾಕಕ್ ಪ್ರಯತ್ನ ಮಾಡುತ್ತೆ ಬೇದಿ ರೂಪದಲ್ಲಿ, ವಾಂತಿ ರೂಪದಲ್ಲಿ. ಈಗ ನಾವು ಇದು ಲೋಪರಮೈಡ್ ಅಂತ ಟ್ಯಾಬ್ಲೆಟ್ ಏನ್ ತಗೊಂತೀವಲ್ಲ ಸರ್ ಓವರ್ ದ ಕೌಂಟರ್ ಮೆಡಿಕೇಶನ್, ಅದೇನ್ ಮಾಡುತ್ತೆ ಮೊಟಿಲಿಟಿನ ಕಡಿಮೆ ಮಾಡ್ಬಿಡುತ್ತೆ, ಸಪ್ರೆಸ್ ಮಾಡುತ್ತೆ, ಬೇದಿ ನಿಂತಂಗೆ ಫೀಲ್ ಆಗುತ್ತೆ. ಸೊ ಅದ್ ಏನಾಗುತ್ತೆ, ಅದು ವಿಷ ಪದಾರ್ಥಗಳು ಅಥವಾ ಟಾಕ್ಸಿನ್ಸ್ ಏನಿರುತ್ತಲ್ಲ ಅದು ಹೊಟ್ಟೆ ಒಳಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಸಮಸ್ಯೆ ಜಾಸ್ತಿ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ ಸರ್. ಲೋಪರಮೈಡ್ ಕೆಲವು ಕಂಡೀಷನ್ ಅಲ್ಲಿ ಕೊಡಬಹುದು ಸರ್, ಆ ಕಂಡೀಷನ್ ಯಾವ್ದು ಕೊಡಬೇಕು ಯಾವ್ದಿಲ್ಲ ವೈದ್ಯರನ್ನ ಅವರು ಸಂಪರ್ಕಿಸಿದ್ರೆ ಅವರು ಡಿಸೈಡ್ ಮಾಡ್ತಾರೆ. ಸೊ ಅದು ಕೊಡಬೇಕಾ ಇಲ್ಲ, ಸೊ ಇಲ್ಲಾಂದ್ರೆ ಸಿಂಪಲ್ ಅವರಿಗೆ ಓ ಆರ್ ಎಸ್ ಡಿಹೈಡ್ರೇಟ್ ಆಗಿರ್ತಾರಲ್ಲ, ಸೊ ಅದಕ್ಕೆ ಸಿಂಪಲ್ ರಿಹೈಡ್ರೇಷನ್ ಮಾಡಿದ್ರೆ ಇಂಪ್ರೂವ್ ಆಗ್ತದೆ. ನೀವು ಸಿಂಪಲ್ ಆಗಿ ಓ ಆರ್ ಎಸ್ ಅಥವಾ ಸಿಂಪಲ್ ಆಗಿ ಎಳ್ನೀರು ಇಂಥವು ಕುಡಿಯೋದ್ರಿಂದ ಅವರು ತಂತಾನೆ 2-3 ದಿನದಲ್ಲಿ ವಾಸಿ ಆಗುತ್ತೆ. ಕೆಲವಕ್ಕೆ ಸ್ವಲ್ಪ ಅಟೆನ್ಷನ್ ಬೇಕಾಗುತ್ತೆ, ಸೊ ಜಾಸ್ತಿ ಡಿಹೈಡ್ರೇಟ್ ಆದವರಿಗೆ ಅವ್ರಿಗೆ ಐ ವಿ ಫ್ಲೂಡ್ಸ್ ಬೇಕಾಗುತ್ತೆ. ಸೊ ಅಂತವ್ರಿಗೆ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಬೇಕಾದ್ರೆ 1-2 ದಿನದಲ್ಲಿ ಐ ವಿ ಫ್ಲೂಡ್ಸ್ ಸಲೈನ್ ಹಾಕಿ ಅವ್ರನ್ನ ಇಂಪ್ರೂವ್ ಮಾಡಬಹುದು. ಕೆಲವೊಬ್ಬರಲ್ಲಿ ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ, ಸೊ ಎಲ್ಲರಿಗೂ ಆಂಟಿಬಯೋಟಿಕ್ಸ್ ಬೇಕಾಗಲ್ಲ ಫುಡ್ ಪಾಯ್ಸನಿಂಗ್, ಕೆಲವರಿಗೆ ಬೇಕಾಗುತ್ತೆ ಕೆಲವರಿಗೆ ಬೇಕಾಗಲ್ಲ. ಸೊ ಅದನ್ನ ನೋಡಿಕೊಂಡು ಡಿಸೈಡ್ ಮಾಡ್ತೀವಿ, ಸೊ ಯಾರಿಗೆ ಬೇಕು ಯಾರಿಗೆ ಇಲ್ಲ. ಸೊ ಇದು ಸ್ಪೆಸಿಫಿಕ್ ಆಗಿ ಈ ತರ ನಾವು ಇದು ಮಾಡಿ ಟ್ರೀಟ್ಮೆಂಟ್.
1: ಕೆಲವರಲ್ಲಿ ಸರ್ ಇದು ವಾಂತಿ ಬೀದ ಆಗದಿದ್ರು ಕೂಡ ತುಂಬಾ ಹೊಟ್ಟೆ ನೋವಾಗಿ ಒದ್ದಾಡ್ತಿರ್ತಾರೆ, ಅದು ಕೂಡ ಫುಡ್ ಪಾಯ್ಸನ್ ಒಂದು ಲಕ್ಷಣ.
0: ಸರ್ ಈಗ ಫುಡ್ ಪಾಯ್ಸನಿಂಗ್ ಅಂದ್ರೆ ಎಲ್ಲರಿಗೂ ವಾಂತಿ ಬೀದಿ ಆಗ್ಲೇಬೇಕು ಅಂತಾನೂ ಇಲ್ಲ ಸರ್, ಕೆಲವೊಬ್ಬರಿಗೆ ಬರೀ ಹೊಟ್ಟೆ ನೋವು ಜ್ವರ ಕೂಡ ಬರುತ್ತೆ. ಸೊ ಅದೇನಾಗುತ್ತೆ ದೇಹದಲ್ಲಿ ನಮ್ಮ ಕರುಳಲ್ಲಿ ಏನಾಗುತ್ತೆ ಅದು ಫೈಟ್ ಮಾಡ್ತಾ ಇರುತ್ತೆ, ಅದು ಇನ್ಫೆಕ್ಷನ್ ಏನಾಗುತ್ತೆ ಅದಕ್ಕೆ ತೆಗೆದುಹಾಕಕ್ಕೆ ನಮ್ಮ ಬಾಡಿ ಟ್ರೈ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಹೊಟ್ಟೆ ಹಿಂಡಿ ಅದನ್ನ ಹೊರಗೆ ಹಾಕಕ್ಕೆ ಟ್ರೈ ಮಾಡೋದಕ್ಕೆ, ಸೊ ಅದು ಹೊಟ್ಟೆ ಹಿಂಡಿದಂಗೆ ಆಗಿದಾಗ ಏನಾಗುತ್ತೆ ಜನರಿಗೆ ಹೊಟ್ಟೆ ನೋವು ಕೂಡ ಅನುಭವ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಆಗ್ತಿರೋದು ಆ ತರ ಜ್ವರ ಬರೋದು ಆ ತರ.
1: ತುಂಬಾ ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಫುಡ್ ಪಾಯ್ಸನಿಂಗ್ ಅಂದ್ರೆ ಏನು, ಅದು ಯಾಕಾಗ್ತದೆ, ಅದರ ಲಕ್ಷಣಗಳು ಹೇಗಿರ್ತವೆ, ಮತ್ತು ಎಷ್ಟು ವಿಧಗಳು, ಜೊತೆಗೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಒಂದು ವಿಷಯದ ಮೇಲೆ ತುಂಬ ಒಂದು ಮಾಹಿತಿಯನ್ನು ಕೊಟ್ಟರೆ. ನಮ್ಮ ಆಕಾಶವಾಣಿಗೆ ಬಂದು ತಾವು ಆಹಾರ ಕಲಬೆರಕೆ ಬಗ್ಗೆ, ಫುಡ್ ಪಾಯ್ಸನಿಂಗ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
0: ಓಕೆ, ಥ್ಯಾಂಕ್ ಯು ಸರ್.
2: ಕೆಳಗಡೆ ಇದುವರೆಗೂ ಆರೋಗ್ಯ ಬಗ್ಗೆ ಕಾರ್ಯಕ್ರಮದಲ್ಲಿ ಫುಡ್ ಪಾಯ್ಸನ್ ಕುರಿತು ಮಾನ್ವಿ ತಾಲೂಕು ಆಸ್ಪತ್ರೆಯ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯ ಫಿಜಿಷಿಯನ್ ಆಗಿರತಕ್ಕಂಥ ಡಾಕ್ಟರ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ವೇಣ್ಮಿಂಚೆಯವರು.
3: ಇದುವರೆಗೂ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಕೇಳಿದ್ರಿ. ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.

ತಿಳಿದ್ರೆ ಈ ದಿನ ಸಂಜೆ 6:51 ರೈತರಿಗಾಗಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೈನ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು ಈ ರಾತ್ರಿ 9:30 ನಾಟಕ ಆನೆಯ ಕತೆ. ಕನ್ನಡಕ್ಕೆ ಪರಶುರಾಮ್ ಜಿ ಮಾಳಗಿ, ಮೂಲ ಜ್ಯೋತಿ ಠಾಕೂರ್ ಅವರದು, ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ. ಇನ್ನು ನಾಳೆ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಡ್ವಾನ್ಸ್ಡ್ ಕಾಂಪೌಂಡಿಂಗ್ ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸಾವಿತ್ರಿ ಮನೋಹರ ಅವರಿಂದ ಲಘುದಾಟಿಯ ಭಾಷಣ ಕೇಳಲಿದ್ದೀರಿ. ಅಕ್ಕ

ಹೊಸ ದೀಪಾವಳಿ. ಇನ್ನು ನಾಳೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಿಟ್ಟು ತಿಗಣೆ ಅಥವಾ ಬಿಳಿ ಹುಣ್ಣೆ ಹಾನಿ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಶಕುಂತಲಾ ಎನ್ ಎಂ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಕೆಳಗರಿದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 6:37 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರಾರಂಭ ಆಗಿದ್ದಷ್ಟು. ಅಷ್ಟರಲ್ಲಿ 7-7 ಸಾವಿರ ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
3: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
2: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
4: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
2: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
3: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
2: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10ರಿಂದ 12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು, ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದ ರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲ್ಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು, 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60%ರಷ್ಟು ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025

ಸಾಲ್ನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತಿಗಳಲ್ಲಿ 5 ಪಂಚಾಯತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ, ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4ರಿಂದ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ, ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಇಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಎಲ್ಲೆಡೆ ನೀರಿಗೆ ಕೊರತೆ. ಜಲಮೂಲಗಳು ಬತ್ತುತ್ತಿವೆ. ಬಾವಿ, ಕೊಳವೆ ಬಾವಿ, ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ, ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಡನೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಿಗೆ ಅಂತಂದರೆ ಜಾನುವಾರುಗಳಿಗೆ ಬರುವ ಆರೋಗ್ಯ ಸಮಸ್ಯೆಗಳು ಹಾಗೆಯೇ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಒಂದು ವಿಷಯವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ ಶ್ರೀಧರ್ ಜಯನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ನಮಸ್ಕಾರ.
2: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.
1: ಹೇಳಿ ಸರ್, ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಪ್ರಾಣಿಗಳಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತವೆ. ಅವುಗಳ ಒಂದು ಸೀನುವುದಾಗಿರ್ಬೋದು, ಕಾಲು ಬೇನೆ ರೋಗ ಆಗಿರ್ಬೋದು, ನಾಲಿಗೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಒಂದು ರೋಗಗಳಿಗೆ ಪ್ರಾಣಿಗಳು ಅಥವಾ ಈ ಸಾಕು ಪ್ರಾಣಿಗಳು ತುತ್ತಾಗಿ ಈ ಒಂದು ಮಾಲಕರಿಗೆ ಬಹಳಷ್ಟು ಆರ್ಥಿಕ ಹೊರೆ ಆಗ್ತದೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಯಾಕೆ ಬರ್ತವೆ ಈ ಸಾಕು ಪ್ರಾಣಿಗಳಿಗೆ?
2: ಬಹಳ ಒಳ್ಳೆ ಪ್ರಶ್ನೆ. ಸೊ ಮಳೆಗಾಲದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಇದು ಗಾಳಿಯಲ್ಲೇ ಆಗಿರ್ಬೋದು ಮತ್ತೆ ಭೂಮಿಯಲ್ಲೇ ಆಗಿರ್ಬೋದು. ಸೊ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಇದು ಒಂದು ಉತ್ತಮವಾದಂತಹ ವಾತಾವರಣವನ್ನ ಸೂಕ್ಷ್ಮ ಜೀವಿಗಳಿಗೆ ಉಂಟು ಮಾಡುತ್ತೆ. ಸೊ ಹಾಗಾಗಿ ಅವು ಮಲ್ಟಿಪ್ಲೈ ಆಗಿ ಬಹುಸಂಖ್ಯೆಯಲ್ಲಿ ಅವು ವಾತಾವರಣದಲ್ಲಿ ನೆಲೆಸ್ತವೆ. ಹಾಗಾಗಿ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಜಾನುವಾರುಗಳು ತುತ್ತಾಗ್ತವೆ.
1: ತೇವಾಂಶದ ಒಂದು ಮುಖ್ಯ ಕಾರಣ,
2: ತೇವಾಂಶ ಮುಖ್ಯ ಕಾರಣ ರೋಗಗಳಿಗೆ. ಸೊ ಹಾಗಾಗಿ ನಾವು ಮಳೆಗಾಲದಲ್ಲಿ ಅನೇಕ ಭಯಾನಕ ರೋಗಗಳನ್ನು ನೋಡಬಹುದು. ಗಂಟಲು ಬೇನೆ ಉದಾಹರಣೆಗೆ, ರಾಸುಗಳಲ್ಲಿ ಗಂಟಲು ಬೇನೆ ಮತ್ತು ಚಪ್ಪೆ ರೋಗ, ಹಾಗೂ ಕುರಿ ಮೇಕೆಗಳಲ್ಲಿ ನಾವು ನೋಡೋದಾದ್ರೆ ಅದರಲ್ಲಿ ಎಂಟ್ರೋಟಾಕ್ಸೇಮಿಯಾ, ಕರುಳು ಬೇನೆ ಅಂತ ಹೇಳ್ತೀವಿ,
1: ಕರುಳು ಬೇನೆ
2: ಮತ್ತು ನೀಲಿ ನಾಲ್ಗೆ ರೋಗ. ಸೊ ಇವೆಲ್ಲವೂ ಸಹ
1: ಮಳೆಗಾಲದಲ್ಲಿ
2: ಬರತಕ್ಕಂತ ರೋಗಗಳು.
1: ಸಾಕಷ್ಟು ಪ್ರಮಾಣದಲ್ಲಿ ಸಮಸ್ಯೆಗಳು ಬರೋದು
2: ಮಳೆಗಾಲದಲ್ಲಿ ಜಾನುವಾರುಗಳಿಗೆ.
1: ಅಂದ್ರೆ ಶುಷ್ಕ ವಾತಾವರಣ ಈ ಪ್ರಾಣಿಗಳಿಗೆ ಬಹಳ ಉತ್ತಮ ಅಂತ.
2: ಬಹಳ ಉತ್ತಮವಾದಂತ ವಾತಾವರಣ, ತೇವಾಂಶ ಕಡಿಮೆ ಇರಬೇಕು, ಆಮೇಲೆ ಅವುಗಳು ಮಲಗತಕ್ಕಂತ ಶೆಡ್. ನಾವು ಮೊದಲನೇದಾಗಿ ತಗೊಳೋದಾದ್ರೆ ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆಯನ್ನ ಅವು ವಾಸಸ್ಥಳದಿಂದ ತಗೊಳ್ಳೋಣ. ಸೊ ವಾಸಸ್ಥಳವನ್ನ ನೋಡೋದಾದ್ರೆ ಅವುಗಳ ವಾಸವಿರತಕ್ಕಂತ ಕೊಠಡಿಗಳು, ಶೆಡ್ ಅಂತ ನಾವ್ ಏನ್ ಹೇಳ್ತೀವಿ, ಕ್ಯಾಟಲ್ ಶೆಡ್ ಅಂತ, ಅದು ಲೀಕ್ ಪ್ರೂಫ್ ಆಗಿರಬೇಕು, ಯಾವುದೇ ಮಳೆ ನೀರು ಒಳಗಡೆ ಬರದಂಗಿರಬೇಕು.
1: ಹೌದು, ಅಂತಂದ್ರೆ ಮಳೆ ನೀರು ಕೆಳಗೆ ಬಂದ್ಬಿಟ್ಟಿರ್ತದೆ, ರೊಜ್ಜಾಗ್ಬಿಟ್ಟಿರ್ತದೆ, ಗಲೀಜಾಗ್ಬಿಟ್ಟಿರ್ತದೆ, ಅಲ್ಲೇ ಕೂಡ್ತವೆ, ಅಲ್ಲೇ ಕಾಲುಗಳು ಸಮಸ್ಯೆ ಆಗುತ್ತೆ.
2: ಹೌದು,
1: ಈ ರೀತಿಯಾದಂತ ಒಂದು ಸಮಸ್ಯೆಗಳು ಮೊದಲು ನಮ್ಮ ವಾಸಸ್ಥಳ ಚೆನ್ನಾಗಿರಬೇಕು.
2: ಸೊ ವಾಸಸ್ಥಳದಲ್ಲಿ ಏನನ್ನ ಈ ತರ ಲೀಕ್ ಆಗೋದು ಅಥವಾ ತೇವಾಂಶ ಜಾಸ್ತಿ ಆಗೋದಾದ್ರೆ, ದನಗಳು ಮಲಗತಕ್ಕಂತ ನೆಲದಲ್ಲಿ ತೇವಾಂಶ ಇದ್ರೆ ಹಾಲು ಕೊಡ್ತಕ್ಕಂತ ದನಗಳಿಗೆ ಪ್ರಥಮ ಗಂಡ ಅಂತ ಅಂತಂದ್ರೆ ಕೆಚ್ಚಲು ಬೇನೆ, ಕೆಚ್ಚಲು ಬಾವು ಅಂತ ನಾವೇನ್ ಹೇಳ್ತೀವಿ,
1: ಹೌದು,
2: ಮ್ಯಾಸ್ಟೈಟಿಸ್ ಅಂತ ಕರಿತೀವಿ.
1: ಇದಕ್ಕಿಂತ ಮಳೆಗಾಲ ಏನ್ ಬೇಕಾಗಿಲ್ಲ, ಇದು ಒಂದು ಕೊಟ್ಟಿಗೆ ಒಂದು
2: ಅಶುದ್ಧವಾಗಿದ್ದರೆ ಬರುತ್ತೆ ಇದು. ಸೊ ಇದನ್ನ ನಾವು ಮ್ಯಾನೇಜ್ಮೆಂಟಲ್ ಡಿಸೀಸ್, ನಿರ್ವಹಣಾ ರೋಗ ಅಂತ ಹೇಳಿ ಕರಿತೀವಿ. ನಿರ್ವಹಣಾ ರೋಗ. ಸೊ ಮಲಗತಕ್ಕಂತ ನೆಲ ಶುದ್ಧವಾಗಿಲ್ಲ, ಕ್ಲೀನ್ ಇಲ್ಲ, ಅಥವಾ ಅದರಲ್ಲಿ ತೇವಾಂಶ ಜಾಸ್ತಿ ಇದೆ, ವೆಟ್ ಫ್ಲೋರ್ ಅಂತಂದು ಹೇಳಿ ಕರಿತೀವಲ್ಲ. ಸೊ ಆತರ ತೇವಾಂಶ ಜಾಸ್ತಿ ಇರ್ತಕ್ಕಂತ ನೆಲದ ಮೇಲೆ ಮಲಗಿದ್ರೆ, ಯಾಕಂದ್ರೆ ಯೂಶ್ವಲಿ ಪ್ರಾಣಿಗಳೇನಾಗುತ್ತೆ, ಹಾಲು ಕೊಡ್ತಕ್ಕಂಥ ಹಸು ಆಗಲಿ ಎಮ್ಮೆ ಆಗಲಿ, ಅವು 5-7 ವರ್ಷ ಇದ್ದಾಗ ಅವುಗಳ ಒಂದು ಏನು ನಾವು ಸ್ಪಿಂಕ್ಟರ್ ಅಂತ ಏನು ಹೇಳ್ತೀವಿ, ಟೀಟ್ ಸ್ಪಿಂಕ್ಟರ್ ಅಂತ ಕರಿತೀವಿ, ಹಾಲು ಬರತಕ್ಕಂತ ಆ ಕೆಚ್ಚಲಿನ
1: ನಳಿಕೆ,
2: ಆ ನಳಿಕೆಯ ತುದಿಯಲ್ಲಿ ಸ್ಪಿಂಕ್ಟರ್ ಮಜಲ್ ಇರುತ್ತೆ. ಈ ಸ್ಪಿಂಕ್ಟರ್ ಮಜಲ್ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಇನ್ಕಂಪ್ಲೀಟ್ ಆಗಿ ಮುಚ್ಕೊಳ್ಳುತ್ತೆ, ಪೂರ್ತಿಯಾಗಿ ಮುಚ್ಕೊಳಲ್ಲ,
1: ಅದರ ಒಂದು ಹೂಲ್ ಹಂಗೆ ಇದ್ಬಿಡ್ತದೆ,
2: ಹಂಗೆ ಬಿಡುತ್ತೆ.
1: ನಾವು
2: ಜಾಗ, ಆ ಜಾಗದ ಮುಖಾಂತರ ನೆಲ ತೇವ ಇದ್ದಾಗ ಹಾಲು ಒಳ್ಳೆಯ ಒಂದು ಮೀಡಿಯಾ ಅಂತಂದು ಹೇಳ್ಬೋದು ಬ್ಯಾಕ್ಟೀರಿಯಾ ಗ್ರೋತ್ಗೆ. ಸೊ ಹಾಗಾಗಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗಿ ಕೆಚ್ಚಲು ಬಾವು ಬರ್ತಕ್ಕಂತ ಸಂದರ್ಭಗಳು ಜಾಸ್ತಿ ಇರುತ್ತೆ.
1: ಅಂದ್ರೆ ಕೆಚ್ಚಲು ಬಾವು ಜಾಸ್ತಿ ಬರ್ತದೆ, ಅದಕ್ಕೆ ರೈತ ಬಾಂಧವರು ಕೊಟ್ಟಿಗೆಯನ್ನ ಸ್ವಚ್ಛವಾಗಿರಬೇಕು,
2: ನೆಲ ಯಾವಾಗಲೂ ಒಣಗಿದ ರೀತಿಯಲ್ಲಿ ಇರಬೇಕು. ಹಾಗಾಗಿ ನಾವೇನ್ ಹೇಳ್ತೀವಿ, ಲೀಕಿ ಪ್ರೂಫ್ ರೂಫ್ ಅಂತಂದ ಹೇಳ್ತೀವಿ,
1: ಲೀಕಿ ಪ್ರೂಫ್ ರೂಫ್,
2: ಮೇಲ್ಛಾವಣಿ ಯಾವುದೇ ನೀರು ಸೋರಿಕೆಯಿಂದ ಕೂಡಿರಬಾರದು, ಅದು ಬಹಳ ಇಂಪಾರ್ಟೆಂಟ್.
1: ಕೆಚ್ಚಲು ಬಾವಿಗೆ
2: ಕೆಚ್ಚಲು ಬಾವು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಒಣ ನೆಲದಲ್ಲಿ ಇನ್ನೂ ಅನೇಕ ಕಾಯಿಲೆಗಳಂದ್ರೆ ಈಗ ಗೊರಸಿನ ಕಾಯಿಲೆಗಳಾಗಿರ್ಬೋದು ಅಥವಾ ಚರ್ಮದ ರೋಗಗಳಾಗಿರ್ಬೋದು, ನಾವು ಈಗಾಗಲೇ ಹೇಳಿದಾಗ ಶಿಲೀಂಧ್ರ ಸಂಬಂಧಪಟ್ಟಂತ ಚರ್ಮ ರೋಗಗಳು, ಆಮೇಲೆ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಂತ ಚರ್ಮ ರೋಗಗಳು, ಇವು ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ ಈ ತರ ಏನಾನಿತ್ತು ಅಂದ್ರೆ ತೇವಾಂಶ ಜಾಸ್ತಿ ಇರೋದ್ರಿಂದ.
1: ಬಹಳಷ್ಟು ಮುಖ್ಯವಾದಂತ ಮಾಹಿತಿ ಹೇಳಿದ್ರೆ, ಯಾಕಂತಂದ್ರೆ ಪ್ರಾರಂಭದಲ್ಲಿ ಕೊಟ್ಟಿಗೆಯಿಂದನೇ ನಾವು ಆರಂಭ ಮಾಡಿದ್ವಿ. ಬಂದ್ರೆ ಕೆಚ್ಚಲು ಅಂತಂದ್ರೆ ಒಂದು ಹಸು ಆಕಳು ಎಲ್ಲರೂ

0: ಅಂತಂದ್ರೆ ಮತ್ತೆ ನೆಲಕ್ಕೆ ತಾಗೋದೇ ಕೆಚ್ಚಲು.
1: ಕೆಚ್ಚಲು ಹೌದು. ಹಾಗಾಗಿ ಚರ್ಮ ರೋಗಗಳು ಮತ್ತೆ ಕೆಚ್ಚಲು ಬಾವು ಬರ್ತಕ್ಕಂಥ ರೋಗ ಅಥವಾ ಉಸಿರಾಟದ ತೊಂದರೆಗಳು, ಉಸಿರಾಟದ ರೋಗಗಳು ಸಹ ಜಾಸ್ತಿ ಆಗ್ತಕ್ಕಂಥ ಸಂಬಂಧ ಇರುತ್ತೆ. ಸೊ ಹೀಗಾಗಿ ಮಳೆಗಾಲಕ್ಕೆ ಮುಂಚೆನೆ ನಾವು ಹಸುಗಳಿಗೆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆಗಳನ್ನು ಹಾಕಬೇಕಾಗತ್ತೆ ಹಸು ಎಮ್ಮೆಗಳಿಗೆ. ಪ್ರಥಮವಾಗಿ ಗಂಟಲು ಬೇನೆ ರೋಗ ಇದರಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತೆ. ಯಾಕಂದ್ರೆ ಗಂಟಲು ಬೇನೆ ರೋಗ ಎಮ್ಮೆಗಳಿಗೆ ಬಹಳ ಮಾರಕ ರೋಗ ಆಗಿದೆ. ಎಮ್ಮೆಗಳಿಗೆ ಮುಖ್ಯವಾಗಿ ಯಾವುದೋ ಒಂದು ಪ್ರದೇಶದಲ್ಲಿ ಎಮ್ಮೆಗಳು ಸಾಯ್ತಾ ಇದಾವೆ ಅಂತಂದ್ರೆ ಮಳೆಗಾಲದಲ್ಲಿ ಅದು ನಾವು ಮೊದಲನೇದಾಗಿ ನಾವು ಸಸ್ಪೆಕ್ಟ್ ಮಾಡ್ತಕ್ಕಂತ ಕಾಯಿಲೆ ಅಂತಂದ್ರೆ ಅದು ಗಂಟಲು ಬೇನೆ ರೋಗ, ಹಿಮೊರೇಜಿಕ್ ಸೆಪ್ಟಿಸೀಮಿ ಅಂತ ಕರಿತೀವಿ.
0: ಯಾಕೆ ಎಮ್ಮೆಗಳಿಗೆ ಬರುತ್ತೆ ಅಂತ ಹೇಳ್ತೀವಿ?
1: ಇದು ಎಮ್ಮೆಗಳ ಸ್ವಭಾವ, ಅವುಗಳ ಹೆರಿಡಿಟರಿ, ಅವು ಬಹಳ ಸಸೆಪ್ಟಬಲ್ ಸ್ಪೀಸೀಸ್ ಅಂತಂದು ಕರಿತೀವಿ ನಾವು. ಅಂದ್ರೆ ಅವುಗಳ ಒಂದು ದೇಹ ರಚನೆ ಆತರ ಇರುತ್ತೆ, ಅವು ಬೇಗ ತುತ್ತಾಗ್ತವೆ ಗಂಟಲು ಬೇನೆ ರೋಗಕ್ಕೆ. ನಂತರ ಬರ್ತಕ್ಕಂಥದ್ದು ದನಗಳು, ಕೊನೆಗೆ ಬರ್ತಕ್ಕಂಥದ್ದು ಕುರಿ ಮೇಕೆಗಳು.
0: ಮೊದಲಿಗೆ ಬರೋದು ಎಮ್ಮೆಗೆ,
1: ಎಮ್ಮೆಗಳಿಗೆ. ಸೊ ಹಾಗಾಗಿ ಎಮ್ಮೆಗಳೆಲ್ಲನ್ನ ಸಾಯ್ತಾ ಇದೆ ಯಾವ್ದಾದ್ರು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಮರಣ ಹೊಂತಾ ಇದಾವೆ ಅಂದ್ರೆ ಪ್ರಥಮವಾಗಿ ಗಂಟಲು ಬೇನೆ ವಿರುದ್ಧ ನಾವು ಲಸಿಕೆಯನ್ನು ಹಾಕ್ಬೇಕಾಗುತ್ತೆ, ಎಲ್ಲ ರಾಸುಗಳಿಗೂ ಹಾಕ್ಬೇಕು.
0: ಇದಕ್ಕೆ ಕಾರಣ ಏನು ಅಂತೀರಿ? ಗಂಟಲು ಬೇನೆ,
1: ಗಂಟಲು ಬೇನೆಗೆ ಪ್ಯಾಸ್ಚರಲ್ಲ ಮಲ್ಟೋಸೀಡ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಕಾರಣ.
0: ಸೂಕ್ಷ್ಮ ಜೀವಿಯಿಂದ ಬರುತ್ತೆ,
1: ಇದು ಸೂಕ್ಷ್ಮ ಜೀವಿಯಿಂದ ಬರುತ್ತೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಇದು. ಸೊ ಈ ಜೀವಿ ಬರದಂಗೆ ನಾವು ಮಾಡಬೇಕು ಅಂತಂದ್ರೆ ಲಸಿಕೆ ಒಂದೇ ಏಕೈಕ ಮಾರ್ಗ,
0: ಇದು ಮಳೆಗಾಲದಲ್ಲೇ
1: ಮಳೆಗಾಲದಲ್ಲೇ ಬರ್ತಕ್ಕಂಥ ಕಾಯಿಲೆ. ಹಾಗಾಗಿ ನಾವು ಮೇ ತಿಂಗಳಲ್ಲಿ ಮಳೆಗಾಲಕ್ಕಿಂತ ಮುಂಚೆ, ಮಳೆಗಾಲ ಪ್ರಾರಂಭ ಆಗೋದು ಜೂನ್ ಸೆಪ್ಟೆಂಬರ್ ವರೆಗೂ ಇರುತ್ತೆ.
0: ಹೌದು.
1: ಸೊ ಆ ಒಂದು 4 ತಿಂಗಳಲ್ಲಿ ಮಳೆಗಾಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಅದಕ್ಕಿಂತ ಮುಂಚೆ ಹಾಕ್ಬೇಕು.
0: ಮೇ ತಿಂಗಳಲ್ಲಿ
1: ಹಾಕ್ಸ್ಬೇಕು. ಮೇ ತಿಂಗಳಲ್ಲಿ ಗಂಟಲು ಬೇನೆ, ಚಪ್ಪೆ ರೋಗ ಮತ್ತೆ ನೀಲಿ ನಾಲ್ಗೆ ರೋಗ ಕುರಿ ಮೇಕೆಗಳಲ್ಲಾದ್ರೆ ಮತ್ತೆ ಕರಳು ಬೇನೆ, ಈ ಲಸಿಕೆಗಳನ್ನ ಕುರಿ ಮೇಕೆಗಳಲ್ಲಿ ಹಾಕ್ಸ್ಬೇಕು. ಚಪ್ಪೆ ರೋಗ ಮತ್ತು ಗಂಟಲು ಬೇನೆ ಲಸಿಕೆಯನ್ನ ದನ ಎಮ್ಮೆಗಳಲ್ಲಿ ಹಾಕ್ಸ್ಬೇಕಾಗುತ್ತೆ. ಇದು ಮಳೆಗಾಲಕ್ಕೆ ಪ್ರಾರಂಭಕ್ಕಿಂತ ಮುಂಚೆ, ಅಂದ್ರೆ ಬೇಸಿಗೆಯ ಕೊನೆಯಲ್ಲಿ ಅಂತ ಹೇಳ್ಬೋದು.
0: ಅಂದ್ರೆ ಈ ಒಂದು ಗಂಟಲು ಬೇನೆ ರೋಗ ವಿರುದ್ಧ ಲಸಿಕೆಯನ್ನು ರೈತ ಬಂದ್ರು ತಪ್ಪದೆ ಮೇ ತಿಂಗಳಲ್ಲಿ ಹಾಕ್ಸ್ಬೇಕು, ಮಳೆಗಾಲ ಪೂರ್ವದಲ್ಲಿ. ಇದರ ಲಕ್ಷಣಗಳು ಹೇಗಿರ್ತವೆ ಎಮ್ಮೆಗಳಲ್ಲಿ ಈ ರೋಗ ಬಂತು ಅಂದ್ರೆ?
1: ಗಂಟಲು ಬೇನೆ ರೋಗ ಬಂದ್ರೆ ಎಮ್ಮೆಗಳಲ್ಲಿ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ, ಕುತ್ತಿಗೆ ಭಾಗದಲ್ಲಿ ಬಾವು ಬರುತ್ತೆ,
0: ಕುತ್ತಿಗೆ ಭಾಗದಲ್ಲಿ
1: ವಿಪರೀತವಾಗಿ ಬಾವು ಬರುತ್ತೆ, ಅತಿ ಹೆಚ್ಚಿನ ಜ್ವರ ಇರುತ್ತೆ, 104-105 ಡಿಗ್ರಿ ಸೆಂಟಿಗ್ರೇಡ್ ಜ್ವರ ಇರುತ್ತೆ,
0: ವಿಪರೀತ ಜ್ವರ
1: ಇರುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಅಂತ ಎಮ್ಮೆಗಳು ಮಲಗೋದಿಲ್ಲ.
0: ಹೌದು.
1: ಅವುಗಳನ್ನ ನಾವು ಚಿಕಿತ್ಸೆ ಮಾಡದೆ ಆಗಿಬಿಟ್ಟಲ್ಲೇ 4-5 ತಾಸಲ್ಲೇ ಸತ್ತೋಗುತ್ತೆ.
0: ಅಷ್ಟು ತೀವ್ರತೆ
1: ಇರುತ್ತೆ. ಸೊ ಇದನ್ನ ನಾವು ಅಕ್ಯೂಟ್ ಡಿಸೀಸ್ ಅಂತಂದು ಕರಿತೀವಿ. ಇದರ ತೀವ್ರತೆ ಒಂದೇ ದಿನದಲ್ಲಿ ಏನಾನ ಮರಣ ಹೊಂದಿದ್ರೆ ಅದನ್ನ ನಾವು ಅಕ್ಯೂಟ್ ಡಿಸೀಸ್ ಅಂತಂದು ಕರಿತೀವಿ, 24 ಅವರ್ಸ್ ಅಲ್ಲಿ. ಸೊ ಆತರ ಡೆತ್ಸ್ ಎಮ್ಮೆಗಳಲ್ಲಿ ಜಾಸ್ತಿ ಆಗುತ್ತೆ.
0: ಅಂದ್ರೆ ಅದು ಮಲ್ಕೊಳ್ಳೋಕು ಕೂಡ ಅಷ್ಟು ತ್ರಾಸ ಆಗುತ್ತೆ,
1: ಪ್ರಾಣ ಬಿಟ್ಬಿಡುತ್ತೆ. ಸೊ ಆತರ, ಸೊ ಅದು ಅತ್ಯಂತ ಭಯಾನಕ ರೋಗ ಎಮ್ಮೆಗಳಲ್ಲಿ.
0: ಪ್ರಾರಂಭದಲ್ಲಿ ಬರ್ತಾ ಇದೆ ಅನ್ನೋಂತ ಒಂದು ಮುನ್ಸೂಚನೆ ರೈತ ಬಂದವ್ರಿಗೆ ಏನಾದ್ರು ಕಂಡುಹಿಡಿಯ ಆಗುತ್ತಾ?
1: ಏನಿಲ್ಲ, ಮಳೆ ಬಂದಾಗ ಮೊಳಕೆ ಹೊಡೆದಿರ್ತಕ್ಕಂಥ ಹುಲ್ಲು ಏನ್ ಸಿಗುತ್ತೆ, ಆ ಹುಲ್ಲಿನಲ್ಲಿ ಈ ಬ್ಯಾಕ್ಟೀರಿಯಾ ಇರುತ್ತೆ.
0: ಎಳೆ ಹುಲ್ಲಲ್ಲಿ
1: ಆ ಎಳೆ ಹುಲ್ಲು ಅದು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಆಕ್ಚುಲಿ ಪ್ಯಾಸ್ಚುರಲ್ಲ ಅಂತಕ್ಕಂಥ ಸೂಕ್ಷ್ಮ ಜೀವಿ ಈವನ್ ಶ್ವಾಸಕೋಶಗಳಲ್ಲೂ ಇರುತ್ತೆ. ಸೊ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ನಾವೇನು ಹೇಳ್ತೀವಿ, ಇದು ಅದಕ್ಕೆ ಉತ್ತೇಜನ ಕೊಡುತ್ತೆ ಕಾಯಿಲೆ ಜಾಸ್ತಿ ಆಗೋದಕ್ಕೆ. ಸೊ ಹಾಗಾಗಿ ಮೊಳಕೆ ಹೊಡೆದಿರ್ತಕ್ಕಂಥ ಹುಲ್ಲನ್ನು ತಿನ್ನೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಆ ಒಂದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇವೆಲ್ಲ ಸೇರಿ ಈ ಬ್ಯಾಕ್ಟೀರಿಯಾ ಜಾಸ್ತಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಮತ್ತೆ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ರೋಗ ಬರೋಂಗೆ ಮಾಡುತ್ತೆ.
0: ಇದನ್ನು ಸಾಂಕ್ರಾಮಿಕ ರೋಗ ಡಾಕ್ಟರ್?
1: ಇದು ಸಾಂಕ್ರಾಮಿಕ ರೋಗ, ಇದು ದನಗಳಿಂದ ದನಕ್ಕೆ ಬರುತ್ತೆ ರೋಗ.
0: ಎಮ್ಮೆಯಿಂದ ಇನ್ನೊಂದು ಎಮ್ಮೆಗೆ
1: ಬರುತ್ತೆ. ಸೊ ಹಾಗಾಗಿ ನಾವು ಏನು ಎಮ್ಮೆಗಳು ಈ ಕಾಯಿಲೆಯಿಂದ ತುತ್ತಾಗಿರುತ್ತೆ ಅಂತ ಎಮ್ಮೆಗಳನ್ನ ನಾವು ಪ್ರತ್ಯೇಕ ಮಾಡಬೇಕು, ಐಸೋಲೇಷನ್ ಮಾಡಬೇಕು, ಪ್ರತ್ಯೇಕಿಸಿ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು,
0: ಬೇರ್ಪಡಿಸಿ ಚಿಕಿತ್ಸೆ ಕೊಡಬೇಕು.
1: ಉಳಿದಂತವುಗಳಿಗೆ ನಾವು ಎಲ್ಲವಕ್ಕೂ ಲಸಿಕೆಯನ್ನು
0: ಹಾಕ್ಬೇಕು
1: ಆರೋಗ್ಯವಂತ ದನಗಳಿಗೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಳೆಗಾಲದಲ್ಲಿ.
0: ಎಮ್ಮೆ ಮತ್ತು ಎಮ್ಮೆ ಮರಿಗಳಿಗೆ ಆಗ್ಬೋದು, ಮೊಣಕೆಗಳಿಗೂ
1: ಹಾಕ್ಬೋದು, ವರ್ಷದ ಮೇಲ್ತಕ್ಕಂಥ ಎಲ್ಲವಕ್ಕೂ ಹಾಕ್ಬೋದು. ಈವನ್ ಕರುಗಳು 4 ತಿಂಗಳ ಮೇಲ್ಪಟ್ಟ ಕರುಗಳಿಗೂ ಸಹ ಲಸಿಕೆಯನ್ನು ಹಾಕ್ಬೋದು.
0: ಇದರ ನಿರ್ವಹಣಾ ಕ್ರಮಗಳು ಒಂದೇ ಸಾಕಾ ಲಸಿಕೆ ಮೇ ತಿಂಗಳಲ್ಲಿ?
1: ಇದಕ್ಕೆ ಏಕೈಕ ಕಂಟ್ರೋಲಿಂಗ್ ನಿಯಂತ್ರಣ ಮಾರ್ಗ ಅಂತಂದ್ರೆ ಲಸಿಕೆ ಹಾಕ್ತಕ್ಕಂಥದ್ದು. ಲಸಿಕೆ ಹಾಕೋದ್ ಬಿಟ್ರೆ ಮತ್ತೇನೋ ಇಲ್ಲ, ಮತ್ತೆ ಕಾಯಿಲೆ ಬಂದಂತ ಪ್ರಾಸುಗಳಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು. ಸೊ ಇವೆರಡು ಬಹಳ ಇಂಪಾರ್ಟೆಂಟ್.
0: ಅಂದ್ರೆ ಮುಖ್ಯವಾಗಿ ರೈತ ಬಾಂಧವರು ಗಮನಿಸಬೇಕು, ಎಮ್ಮೆಗಳಲ್ಲಿ ಗಂಟಲು ರೋಗ ಬಂತಪ್ಪ ಅಂತಂದ್ರೆ ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಮುಖ್ಯವಾಗಿ ತಾವು ಹೇಳಿದ ಹಾಗೆ ರೈತ ಬಾಂಧವರು ಮೇ ತಿಂಗಳಲ್ಲಿ ಇದ್ರ ವಿರುದ್ಧ ಲಸಿಕೆಯನ್ನ ಹಾಕಿಸ್ಬೇಕು. ತಾವು ಹೇಳಿದ ಹಾಗೆ 4 ತಿಂಗಳ ಮೇಲ್ಪಟ್ಟಂತಹ ಒಂದು ಎಮ್ಮೆ ಮರಿಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ತಜ್ಞ ವೈದ್ಯರ ಸಲಹೆ ಪಡೆದು ಈ ಗಂಟಲು ಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿದ್ರೆ ಇದರ ನಷ್ಟದ ಪ್ರಮಾಣವನ್ನು ನಾವು ತಗ್ಗಿಸಬಹುದು. ಇನ್ನೊಂದು ಚಪ್ಪೆ ರೋಗ ಅಂತ ಹೇಳ್ತಿರ್ತಾವೆ.
1: ಹೌದು. ಚಪ್ಪೆ ರೋಗದಲ್ಲಿ ಈ ದನಗಳು, ಎತ್ತುಗಳು, ಚೆನ್ನಾಗಿರ್ತಕ್ಕಂತ ಎಮ್ಮೆಗಳು ಇದಕ್ಕೆ ತುತ್ತಾಗ್ತದೆ. ಬಹಳ ಚೆನ್ನಾಗಿ ಆರೋಗ್ಯವಂತ ಆಗಿರ್ತಕ್ಕಂತ ದನಗಳೇ ಈ ರೋಗಕ್ಕೆ ತುತ್ತಾಗ್ತದೆ.
0: ಅಂದ್ರೆ ಇದು ಆಕಳುಗಳಿಗೆ, ದನಗಳಿಗೆ
1: ಬರುತ್ತೆ,
0: ಎಮ್ಮೆಗಳಿಗೆ ಗಂಟಲು ಬೇನೆ ರೋಗ ಬರುತ್ತೆ,
1: ಗಂಟಲು ಬೇನೆ ಎಮ್ಮೆಗಳಲ್ಲಿ ಜಾಸ್ತಿ, ಎತ್ತುಗಳಲ್ಲಿ ಮತ್ತು ಹಸುಗಳಲ್ಲಿ. ಅಂದ್ರೆ ಅವು ಚೆನ್ನಾಗಿರ್ತದೆ, ಅದರಲ್ಲಿ ಮಸಲ್ ಗ್ರೋಥ್ ಚೆನ್ನಾಗಿರುತ್ತೆ ಎತ್ತುಗಳಲ್ಲಿ, ಯಾಕಂದ್ರೆ ನಾವು ಅವುಗಳನ್ನ ಬಹಳ ಕಾಳಜಿ ವಹಿಸಿನ ಸಾಕ್ತಿವಿ ಅವ್ರನ್ನ. ಸೊ ಕಾಳು ಅದು ಎಲ್ಲ ಇಟ್ಟು ದಾಣಿ ಇಟ್ಟು ಸಾಕ್ತಿವಿ, ಹಾಗಾಗಿ ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂತ ಎತ್ತುಗಳಲ್ಲೇ ಈ ಕಾಯಿಲೆ ಕಂಡು ಬರ್ತಕ್ಕಂಥದ್ದು. ಇದರ ಮುಖ್ಯ ಲಕ್ಷಣಗಳೇನಪ್ಪ ಅಂತಂದ್ರೆ, ಮುಂದಿನ ಕಾಲುಗಳ ಮೇಲಿನ ಮಾಂಸಖಂಡಗಳು ಹಿಂದಿನ ಕಾಲಿನಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳಿಗೆ ಬರುತ್ತೆ ಹೆಚ್ಚಾಗಿ,
0: ಚಪ್ಪೆ ಮೇಲೆ
1: ಅದಕ್ಕೇನೆ ಚಪ್ಪೆ ರೋಗ ಅಂತ ಕರೀತಾರೆ. ಆಮೇಲೆ ಮುಂದೆ ಕುತ್ತಿಗೆ ಭಾಗದಲ್ಲೂ ಬರುತ್ತೆ, ಬೆನ್ನಿನ ಭಾಗದಲ್ಲೂ ಬರುತ್ತೆ. ಸೊ ನಾವು ಆ ಬಂದಂತ ಪ್ರದೇಶದನ್ನ ಮುಟ್ಟಿದ್ರೆ ಏನೋ ಒಳಗಡೆ ನೀರಿದೆಯೇನೋ ಅಂತ ತಿಳ್ಕೊಬೇಕು, ಗಾಳಿ ನೀರು ಒಳಗಡೆ ಇದೆಯೇನೋ ಆತರ
0: ಊದ್ಕೊಂಡಿರುತ್ತೆ.
1: ಸೊ ನೊರೆ ಇದ್ದಂಗಿರುತ್ತೆ. ಸೊ ಆತರ ಪ್ರಾಣಿಗಳು ಏನಿರುತ್ತೆ, ಅವುಗಳಿಗೆ ವಿಪರೀತ ಜ್ವರ ಇರುತ್ತೆ, ಮೇಯದನ್ ಬಿಡ್ತದೆ,
0: ಮುಟ್ಸ್ಕೊಡಂಗಿಲ್ಲ,
1: ನೋವಿರುತ್ತೆ,
0: ಮಲ್ಗಕ್ಕಾಗಲ್ಲ,
1: ನಿಂತೇ ಇರ್ತವೆ, ಆ ಕಾಲ್ ಬೆಂಡ್ ಮಾಡಕ್ಕೂ ಆಗಲ್ಲ. ಸೊ ಆತರ ಒಂದು ಪರಿಸ್ಥಿತಿ ಇರುತ್ತೆ. ಅವು ಮಲಗಬೇಕಾದ್ರೂ ಸಹ ಬೀಳುವಂತ ಚಾನ್ಸಸ್ ಇರುತ್ತೆ, ನಿಂತಿರ್ತಕ್ಕಂಥ ದನಗಳು ಬೀಳ್ಬೇಕಾಗುತ್ತೆ, ಯಾಕಂದ್ರೆ ಮಡ್ಚಕ್ ಬರಲ್ಲ ಕಾಲ್,
0: ಉದ್ದ ಕಾಲ್ ಬಿಡ್ಬೇಕಾಗುತ್ತೆ.
1: ಹೌದು, ಸೊ ಆತರ ಪರಿಸ್ಥಿತಿ ಇರುತ್ತೆ. ಸೊ ಆತರ ಚಪ್ಪೆ ರೋಗ ಬಂದಂತ ರಾಸುಗಳಿಗೆ ಚಿಕಿತ್ಸೆ ಕೊಡಲಿಲ್ಲ ಅಂತಂದ್ರೆ ಅವುಗಳಲ್ಲೂ ಸಹ ನಾವು 5-6 ತಾಸಲ್ಲಿ ಅಥವಾ 6-12 ತಾಸಲ್ಲಿ ಅಂದ್ರೆ ಅವುಗಳ ರೋಗ ನಿರೋಧಕ ಶಕ್ತಿಗೆ ಅನುಗುಣವಾಗಿ ಸಾವು ಸಹ ಸಂಭವಿಸುತ್ತೆ.
0: ಇದರ ನಿರ್ವಹಣಾ ಕ್ರಮಗಳು,
1: ಇದರ ನಿರ್ವಹಣಾ ಕ್ರಮಗಳು ಅಂದ್ರೆ ಇದಕ್ಕೂ ಸಹ ಲಸಿಕೆ ಇದೆ. 4 ತಿಂಗಳ ಮೇಲ್ಪಟ್ಟಂತ ಎಲ್ಲ ರಾಸುಗಳಿಗೂ ಸಹ ನಾವು ಚಪ್ಪೆ ರೋಗದ ವಿರುದ್ಧ ಲಸಿಕೆ ಹಾಕ್ಬೇಕು. ಎರಡನೇದು, ಎಲ್ಲೆಲ್ಲಿ ನಮಗೆ ಈ ತರ ಬಾವು ಕಂಡು ಬರುತ್ತೆ ಆ ಬಾವು ಇರ್ತಕ್ಕಂಥ ಜಾಗದಲ್ಲಿ ಶುದ್ಧವಾದ ಬ್ಲೇಡ್, ಹೊಸ ಬ್ಲೇಡ್ ಅನ್ನು ತಗೊಂಡು ಅಲ್ಲಿ ನಾವು ಇನ್ಸಿಷನ್ ಹಾಕ್ಬೇಕು, ಅದನ್ನ ಗಾಳಿಗೆ ಎಕ್ಸ್ಪೋಸ್
0: ಮಾಡಬೇಕು,
1: ತೆಗಿಬೇಕು. ಅದನ್ನ ನಾವು ಓಪನ್ ಮಾಡಿದಾಗ ಇಲ್ಲಿ ನಾವು ಒಂದು ಇನ್ಸಿಷನ್ ಹಾಕಿ ಆ ಒಂದು ಭಾಗವನ್ನ
0: ತೆರೆದಾಗ
1: ಏನಾಗುತ್ತೆ, ಹೊರಗಿನ ಗಾಳಿ ಆಕ್ಸಿಜನ್ ಗೆ ಎಕ್ಸ್ಪೋಸ್ ಆಗುತ್ತೆ. ಇದು ಬ್ಯಾಕ್ಟೀರಿಯಾ ಬಂದು ಆಕ್ಸಿಜನ್ ಸಿಕ್ಕರೆ ಸಾಕು ಸತ್ತೋಗುತ್ತೆ, ಇದು ಅನೇರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರೀತೀವಿ.
0: ಒಳಗಿನ ಬ್ಯಾಕ್ಟೀರಿಯಾಗೆ ಹೊರಗಿನ ಗಾಳಿ ತೆಗೆದಾಗ
1: ಸತ್ತೋಗುತ್ತೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ರೋಗಾಣುಗಳು ಏನಾಗುತ್ತೆ, ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು, ಬೇಗ ರಿಕವರಿ ಫಾಸ್ಟ್ ರಿಕವರಿಗೆ ನಾವು ಒಂದು ಅನುಕೂಲ ಮಾಡಿಕೊಡ್ಬೋದು. ಇಲ್ಲೂ ಅಷ್ಟೇ, ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಒಂದು ಹಸುವಿಂದ ಇನ್ನೊಂದು ಹಸುವಿಗೆ ಅಥವಾ ಎತ್ತಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆರೋಗ್ಯವಂತ ರಾಸುಗಳನ್ನ ಅನಾರೋಗ್ಯವಂತ ರಾಸುಗಳಿಂದ ಬೇರ್ಪಡಿಸಬೇಕು, ಚಿಕಿತ್ಸೆ ಮಾಡಬೇಕು, ಮತ್ತೆ ಆರೋಗ್ಯವಂತ ರಾಸುಗಳಿಗೆ ಲಸಿಕೆ
0: ಹಾಕ್ಬೇಕು. ಅಂದ್ರೆ ಸ್ವಲ್ಪ ಈ ಚಪ್ಪೆ ಬೇನೆ ಬರುವಂತ ಸಂದರ್ಭದಲ್ಲಿ ಅಥವಾ ಬಂದಂತ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಮೇಯಿಸಲಿಕ್ಕೆ ಎಲ್ಲೆಲ್ಲಿ ತಿರುಗಾಡಿಸಲಿಕ್ಕೆ
1: ಬಿಡಬಾರ್ದು,
0: ನಮ್ಮ ಕೃಷಿ ಕಾರ್ಯಗಳಿಗೆ ಸ್ವಲ್ಪ
1: ಬಳಸಬಾರದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ.
0: ಮತ್ತೆ ಇನ್ನೊಂದು ತಾವು ಹೇಳಿದ್ರೆ ಮುಖ್ಯವಾಗಿ ಈ ಕುರಿ ಮತ್ತೆ ಮೇಕೆಗಳಿಗೆ ಕರುಳು ಬೇನೆ.
1: ಹೌದು. ಸೊ ಕುರಿ ಮೇಕೆಗಳಲ್ಲಿ ನಾವು ಕರುಳು ಬೇನೆ ರೋಗ ಅಂತ ಕಾಣ್ತೀವಿ. ಸೊ ಕರುಳು ಬೇನೆ ಅಂತಂದ್ರೆ ಚೆನ್ನಾಗಿರ್ತಕ್ಕಂಥ ಕುರಿಗಳು ಮೇಯ್ತಾ ಮೇಯ್ತಾನೆ ಸತ್ತೋಗ್ತದೆ
0: ಮಳೆಗಾಲದಲ್ಲಿ,
1: ಆ ಮೊಳಕೆ ಹೊಡಿರ್ತಕ್ಕಂಥ ಹುಲ್ಲನ್ನ ಮೇಯ್ತಾ ಮೇಯ್ತಾನೆ ಸತ್ತೋಗ್ತಾ ಇರ್ತವೆ. ಇದಕ್ಕೆ ಕ್ಲಾಸ್ಟ್ರಿಡಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಕಾರಣ ಆಗುತ್ತೆ,
0: ಕ್ಲಾಸ್ಟ್ರಿಡಿಯಾ
1: ಅಂತ. ಸೊ ಇದು ಹುಲ್ಲಲ್ಲಿ ಇರುತ್ತೆ, ಮೊಳಕೆ ಹೊಡಿರ್ತಕ್ಕಂಥ ಹುಲ್ಲು ಮಣ್ಣಲ್ಲಿ ಇರುತ್ತೆ. ಸೊ ಹುಲ್ಲನ್ನ ತಿನ್ಬೇಕಾದ್ರೆ ಮಣ್ಣು ಸಹ ಹೋಗಂತ ಚಾನ್ಸಸ್ ಇರುತ್ತೆ, ಸೇರ್ಕೊಂಡ್ಬಿಡುತ್ತೆ. ಸೊ ಅದರಲ್ಲಿ ಕ್ಲಾಸ್ಟ್ರಿಡಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ,
0: ವಿಷ
1: ಉತ್ಪತ್ತಿ ಮಾಡುತ್ತೆ. ಆ ವಿಷ ಉತ್ಪತ್ತಿ ಮಾಡೋದ್ರಿಂದ ಕರುಳು ಬೇನೆ ಉಂಟಾಗುತ್ತೆ. ಚೆನ್ನಾಗಿರ್ತಕ್ಕಂಥ ಮೇಕೆಗಳು ಕುರಿಗಳು ಮೇಯ್ತಾ ಮೇಯ್ತಾನೆ ಬಿದ್ದು ಸತ್ತೋಗಂತ ಪ್ರಾಣ ಹೋಗುತ್ತೆ, ಆಮೇಲೆ 5-10 ನಿಮಿಷದಲ್ಲಿ ಸಾಯುತ್ತೆ.
0: ಹೇಳ್ತೀರಿ ವಿಜ್ಞಾನಿಗಳು, ತಾವು ಹೇಳ್ತೀರಿ ಈಗ ಮಳೆಗಾಲದಲ್ಲಿ ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳನ್ನು
1: ಮೇಯಿಸಬಾರದು,
0: ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹೇಗೆ ಸರ್ ಮತ್ತೆ ರೈತ ಬಾಂಧವರಿಗೆ ಮಳೆಗಾಲದ ಸಂದರ್ಭದಲ್ಲಿ ಎಷ್ಟಂತ ಒಳಗಿಟ್ಕೊಂಡು ಆಹಾರವನ್ನು ಕೊಡೋಕ್ಕಾಗ್ತದೆ, ಏನೋ ಒಂದು 10-11 ಗಂಟೆ ಹೊರಗೆ ಬಿಟ್ಕೊಂಡು ಹೋಗೋದಾ?
1: ಆಕ್ಚುಲಿ ಮಳೆ ಬರತಕ್ಕಂಥ ಸಂದರ್ಭದಲ್ಲಿ ರಾಸುಗಳನ್ನ ಮೇಯಕ್ ಬಿಡಬಾರ್ದು.
0: ಮತ್ತೆ ಆಹಾರ ಪದ್ಧತಿ,
1: ಅಂತ ಟೈಮ್ನಲ್ಲಿ ನಾವು ಆದಷ್ಟು ಮಳೆ ಬರುವಂತಹ ಸಂದರ್ಭದಲ್ಲಿ ಕೊಟ್ಟಿಗೆಲ್ಲೇ ಇಟ್ಟು ಅವುಗಳಿಗೆ ಒಣಮೇವನ್ನು ಹಾಕಿ ನಾವು ಮೇಯಿಸಬೇಕಾಗುತ್ತೆ. ಮಳೆ ಬಿಟ್ಟ ನಂತರ ಹೊರಗಡೆ ಇದ್ ಮಾಡಬಹುದು.
0: ರೈತ ಬಾಂಧವರು ಮುಖ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ಹೊಟ್ಟಾಗಿರ್ಬೋದು ಯಾವ ಬೇರೆ ಬೇರೆ ಒಂದು ಆಹಾರವನ್ನ ಪ್ರಾಣಿಗಳಿಗೆ ರೆಡಿ ಮಾಡಿ ಇಟ್ಕೋಬೇಕು.
1: ಹೌದು,
0: ರೈತ ಬಾಂಧವರು ಏನ್ ಮಾಡ್ಬಿಟ್ಟಿರ್ತಾರೆ, ಹಸಿರು ಮೇಲೆ ಅವಲಂಬನೆ
1: ಆಗ್ಬಿಟ್ಟಿರ್ತಾರೆ.
0: ಅನಿವಾರ್ಯವಾಗಿ ಅವರು ಗುಡ್ಡಗಾಡುಗೆ ಮಳೆಗಾಲದಲ್ಲಿ ತಾವು ಮುಚ್ಚಿಕೊಂಡಿರ್ತಾರೆ ಪ್ರಾಣಿಗಳು, ಹಂಗೆ ಮಳೆಗಾಲದಲ್ಲಿ ತೋರಿಸಿಕೊಂಡು ಹೋಗಿರ್ತವೆ ಈ ಕಾರಣಕ್ಕೆ.
1: ಹಾಗಾಗಿ ಆದಷ್ಟು ಮಳೆ ಬರತಕ್ಕಂತ ಸಂದರ್ಭದಲ್ಲಿ ಜಾನುವಾರುಗಳನ್ನ ಹೊರಗಡೆ ಮೇಲಿಗೆ ಬಿಡಬಾರ್ದು, ಇದು ಬಹಳನೇ ಇಂಪಾರ್ಟೆಂಟ್.
0: ಆಹಾರವನ್ನು ನೀವು ಹೇಳಿದಂಗೆ ಒಳಗೆ ಹಾಕ್ಬೇಕು,
1: ಒಳಗಡೆನೆ ಹಾಕ್ಬೇಕು, ಒಣಮೇವನ್ನ ಹಾಕ್ಬೇಕು, ಮಳೆ ಬಿಟ್ಟ ನಂತರ ಅವುಗಳನ್ನ ಮೇಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಕೆಲವು ವಿಷಕಾರಿ ಗಿಡಗಳು ಇದಾವೆ,
0: ವಿಷಕಾರಿ
1: ತಪ್ಪಲುಗಳು. ಅದರಲ್ಲಿ ಉದಾಹರಣೆಗೆ ಲಂಟಾನ ಕ್ಯಾಮರಾ ಅಂತೀವಿ ನಾವು,
0: ಲಂಟಾನ
1: ಕ್ಯಾಮರಾ ಅಂತ ಹೇಳಿ ಗಿಡ ಇದೆ. ಸೊ ಈ ಲಂಟಾನ ಕ್ಯಾಮರಾ ಗಿಡ ಏನಿದೆ, ಇದರ ಎಲೆಗಳನ್ನ ತಿಂದ್ರೆ ಅದರಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ರಿಲೀಸ್ ಆಗಿ ಅದು ಲಿವರ್ ಅನ್ನ ಯಕೃತನ್ನ ಒಡೆಯುವಂತ ಸಂದರ್ಭ ಇರುತ್ತೆ, ಯಕೃತನ್ನ ಹಾಳು ಮಾಡುತ್ತೆ ಈ ಟಾಕ್ಸಿನ್ಸ್.
0: ಅಂತಂದ್ರೆ ಈ ಮಳೆ ಇಬ್ಬನಿ ಆಗಿರ್ಬೋದು, ಆ ಒಂದು ಎಲೆಗಳಲ್ಲಿ ಸೇರ್ಕೊಂಡಾಗ ಈ ವಿಷ ಆಗ್ತದೆ.
1: ಹೌದು, ಆ ಎಲೆಗಳು ಒಳಗಡೆ ವಿಷ ಆಗುತ್ತೆ. ಆಮೇಲೆ ಇದರಲ್ಲಿ ಫೋಟೋ ಸೆನ್ಸಿಟಿವಿಟಿ ಅಂತೀವಿ, ಬಿಸಿಲಿಗೆ ಹೋದಾಗ ಮೈ ತುಂಬಾ ಗುಳ್ಳೆ ಆಗ್ತಕ್ಕಂಥದ್ದು, ಮೈ ಮೇಲೆ ಒಂಥರ ಗುಳ್ಳೆಗಳು ಒಡೆದ್ಬಿಟ್ಟು ಅಲ್ಸರ್ಸ್ ಆಗ್ತಕ್ಕಂಥದ್ದು, ಹಾಗೆ ಒಂದ್ ಎರಡು ಮೂರು ದಿನದಲ್ಲೇ ಚಿಕಿತ್ಸೆ ಇಲ್ಲ ಅಂದ್ರೆ ಸತ್ತು ಹೋಗುತ್ತೆ ಕುರಿ ಮೇಕೆಗಳು. ಸೊ ಇದು ಲಂಟನ ಕ್ಯಾಮರಾ ಪಾಯ್ಸನಿಂಗ್ ಏನಿದೆ ಬಹಳ ಇಂಪಾರ್ಟೆಂಟ್ ಮಳೆಗಾಲದಲ್ಲಿ ಆಗ್ತಕ್ಕಂಥದ್ದು ಕುರಿ ಮೇಕೆಗಳಲ್ಲಿ. ಸೊ ಎಲ್ಲಿ ಬೆಟ್ಟ ಗುಡ್ಡುಗಳಿದಾವೆ ಎಲ್ಲಿ ಈ ಗಿಡ ಇದೆ ಅಲ್ಲಿ ಮೇಯಿಸೋದನ್ನ ಮಳೆಗಾಲದಲ್ಲಿ ಕುರಿಗಾರರು ಅವಾಯ್ಡ್ ಮಾಡ್ಬೇಕಾಗ. ಇದು ಬಹಳ ಇಂಪಾರ್ಟೆಂಟ್,
0: ಬಹಳ ಇಂಪಾರ್ಟೆಂಟ್,
1: ಬಹಳ ಇಂಪಾರ್ಟೆಂಟ್.
0: ಈ ಕರುಳು ಬೇನೆ ಅಂತಂದಾಗ ಇದು ಕರುಳಿಗೆ ರೋಗ.
1: ಹಾ, ಕರುಳು ಬೇನೆ ಅಂದ್ರೆ ಕರುಳಿಗೆ ಬರ್ತಕ್ಕಂಥ ರೋಗ. ಚೆನ್ನಾಗಿರ್ತಕ್ಕಂಥ ಕುರಿಗಳು ಸತ್ತು ಹೋಗುತ್ತೆ. ಹೌದು, ಅವು ಸಾಯ್ಬೇಕಾದ್ರೆ ಸೈಕ್ಲಿಂಗ್ ಮೂಮೆಂಟ್ ಅಂತ ಹೇಳ್ತೀವಿ, ಕೈ

0: ಮಕ್ಕಳನ್ನ ಬಡ್ಕೊಂತಾ ಇರ್ತದೆ. ನಾವು ಸೈಕಲ್ ತುಳಿಬೇಕಾದ್ರೆ ಹೆಂಗೆ ನಾವು ನಮ್ಮ ಹಿಂದೆ ಮುಂದೆ ಮಾಡ್ತಾವೆ, ಅದೇ ರೀತಿಯಾದಂತ ಒಂದು ಅನುಭವ ಕುರಿ ಮೇಕೆಗಳಲ್ಲಿ ಆಗುತ್ತೆ, ಸತ್ತೋಗುತ್ತೆ. ಇದಕ್ಕೂ ಅಷ್ಟೇ, ಮಳೆಗಾಲಕ್ಕಿಂತ ಮುಂಚೆ ಲಸಿಕೆ ಇದೆ,
1: ಲಸಿಕೆ
0: ಇಟಿ ಲಸಿಕೆ ಅಂತ ಕರಿತೀವಿ, ಇಂಟ್ರೋಟಾಕ್ಸೇಮಿಯಾ ಲಸಿಕೆ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಮಳೆಗಾಲಕ್ಕಿಂತ ಮುಂಚೆ ಅಂದ್ರೆ ಮೇ ತಿಂಗಳಲ್ಲಿ ಮಾಡಬೇಕಾಗುತ್ತೆ.
1: ಹೌದು, ಈಗ ನಮ್ಮ ಪಶು ಆರೋಗ್ಯ ಕೇಂದ್ರಗಳಲ್ಲಿ ಇದನ್ನ ಉಚಿತವಾಗಿ ಕೊಡ್ತಾರೆ,
0: ಉಚಿತವಾಗಿ ಕೊಡ್ತಾರೆ ಇಂಟ್ರೋಟಾಕ್ಸೇಮಿಯಾ.
1: ಹೌದು, ಲಸಿಕೆಯನ್ನು ರೈತರು ಹಾಕ್ಸ್ಬೇಕು,
0: ಹಾಕ್ಸ್ಬೇಕು. ಪ್ರತಿಯೊಬ್ಬರು ಸಹ ವರ್ಷಕ್ಕೆ ಎರಡು ಬಾರಿ ಈಟಿ ಲಸಿಕೆಯನ್ನು
1: ಹಾಕ್ಸ್ಬೇಕು, ವರ್ಷಕ್ಕೆ ಎರಡು ಬಾರಿ
0: ಹಾಕ್ಬೇಕು.
1: ಯಾವಾಗ?
0: ಒಂದೇದು ಮೇ ತಿಂಗಳಲ್ಲಿ, ಇನ್ನೊಂದು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ,
1: ಮೇ ಒಂದ್ ಸಾರಿ,
0: ಮತ್ತೆ ಡಿಸೆಂಬರ್ ಅಲ್ಲಿ
1: ಒಂದ್ ಸಾರಿ,
0: ಎರಡು ಸಾರಿ ಆರು ತಿಂಗಳಿಗೊಮ್ಮೆ ಹಾಕ್ಸ್ಬೇಕಾಗುತ್ತೆ. ಯಾಕಂತಂದ್ರೆ ಕೆಲವು ಇರಿಗೇಟೆಡ್ ನೀರಾವರಿ ಇರತಕ್ಕಂತ ಪ್ರದೇಶದಲ್ಲಿ ಈವನ್ ನಮಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಕೂಡ ಹಸಿರು ಮೇವು ಸಿಗ್ತಾ ಇರ್ತದೆ. ಸೊ ಮೊಳಕೆ ಇರುತ್ತೆ, ಮೊಳಕೆಗಳು ಸಿಗುತ್ತೆ, ಅಂತ ಟೈಮ್ನಲ್ಲೂ ಸಹ ಈ ಕಾಯಿಲೆ ಬರುವಂತ ಸಂದರ್ಭಗಳು ಇರುತ್ತೆ. ಹಾಗಾಗಿ
1: ಮಳೆಗಳು ಕೂಡ ಆಗ್ತವೆ,
0: ಹಾಕ್ತವೆ. ಸೊ ಹಾಗಾಗಿ ವರ್ಷಕ್ಕೆ ಎರಡು ಬಾರಿ ಹಾಕ್ಸಿದ್ರೆ ಬಹಳ
1: ಒಳ್ಳೆಯದು. ಈಗ ಕರುಳು ಬೇನೆ ಬಂದಿರ್ತದೆ, ಈಗ ಸತ್ತೋಗ್ಬಿಟ್ಟಿರ್ತದೆ, ನೀವೇನಾದ್ರು ಪೋಸ್ಟ್ ಮಾಡಿರ್ತೀರಿ ಕರುಳು, ಆ ಸಂದರ್ಭದಲ್ಲಿ ಹೇಗೆ ರೈತ ಬಾಂಧವರು ಗಮನಿಸ್ತಾರೆ ಅದನ್ನ?
0: ಕರುಳು ಬೇನೆ ಇದರಲ್ಲಿ ತಾವೆಲ್ಲ ನೋಡೋ ಹಾಗೆ ಕರುಳನ್ನ ನಾವು ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಕರುಳು ಸಾಮಾನ್ಯ ಸೈಜ್ ಅಲ್ಲಿ ಇರುತ್ತೆ.
1: ಸಾಮಾನ್ಯವಾಗಿ ನಾವು ಅದನ್ನ ಬೇರ್ಪಡಿಸಿದಾಗ
0: ಸಾಮಾನ್ಯ ಇರುತ್ತೆ. ಅದೇ ಅನಾರೋಗ್ಯವಂತ ಕುರಿ ಸತ್ತಾಗ ಆ ಕರುಳಿನಲ್ಲೆಲ್ಲ ರಕ್ತಸ್ರಾವ ಆಗಿರುತ್ತೆ, ವಿಪರೀತವಾಗಿ ರಕ್ತಸ್ರಾವ ಇರುತ್ತೆ. ಆಮೇಲೆ ಈವನ್ ನಾವು ಒಳಗಡೆ ಇರತಕ್ಕಂತ ಆಹಾರನ ನಾವು ಓಪನ್ ಮಾಡಿದಾಗ ಕರುಳನ್ನ, ಈವನ್ ಆಹಾರದಲ್ಲೂ ಸಹ ನಮಗೆ ರಕ್ತ ಮಿಶ್ರಿತ ಒಂದು ಇದು ಕಾಣುತ್ತೆ ಅಲ್ಲ. ಸೊ ಇದು ಮೇನ್ಲಿ ಕ್ಲಾಸ್ಟಿಡಿಯಲ್ ಟಾಕ್ಸಿನ್ಸ್ ಇಂದ ಆಗುತ್ತೆ, ವಿಷದಿಂದ ಆಗುತ್ತೆ. ಸೊ ಹಾಗಾಗಿ ಅಷ್ಟು ಬೇಗ ಸಾವನ್ನಾಗ್ತದೆ.
1: ಇದು ಆಹಾರ ಕ್ರಮದಿಂದ ಹೊರಗಿನ ಒಂದು
0: ಮೇವುಗಳಿಂದ ಬರುವಂತ ಕಾಯಿಲೆ. ಅದಕ್ಕೆ ಇದಕ್ಕೆ ಸೂಕ್ತವಾದ ಏನಪ್ಪಾ ಅಂತಂದ್ರೆ ಲಸಿಕೆ ಒಂದೇ ಇದಕ್ಕೆ ಏಕೈಕ ನಿಯಂತ್ರಣ ಮಾರ್ಗ. ಆಮೇಲೆ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ಆದಷ್ಟು ದನ ಕರುಗಳನ್ನ ಮನೆಯಲ್ಲೇ ಇಟ್ಕೊಂಡು ಮೇಯಿಸೋದು ಒಳ್ಳೇದು. ಮಳೆ ಬಿಟ್ಟ ನಂತರ ಇವುಗಳನ್ನ ಹೊಡಿಬೇಕಾಗುತ್ತೆ,
1: ಶುಷ್ಕ ವಾತಾವರಣ ಇರಬೇಕು,
0: ಓಡಿಸಿರಬಾರ್ದು ಆತರ. ಆಮೇಲೆ ಈ ಮಳೆ ಬಂದಾಗ ಕುರಿ ಮೇಕೆಗಳಲ್ಲಿ ಅನೇಕ ಕೆಲವು ಕಾಯಿಲೆಗಳನ್ನ ನಾವು ನೋಡಬಹುದು.
1: ಹೌದು,
0: ಫಾರ್ ಎಕ್ಸಾಂಪಲ್ ಕಾಲು ಕೊಳೆ ರೋಗ ಅಂತ ಬರುತ್ತೆ,
1: ಕಾಲು ಕೊಳೆ ರೋಗ
0: ಅಂತ. ಸೊ ಅದು ಫೂಟ್ ರಾಟ್ ಅಂತ ಕರಿತೀವಿ ನಾವು,
1: ಫೂಟ್ ರಾಟ್.
0: ಸೊ ಈ ಕಾಲು ಕೊಳೆ ರೋಗ ಬಹಳ ಕಾಮನ್ ಕುರಿ ಮೇಕೆಗಳಲ್ಲಿ, ಗೊರಸೆ ಇರತಕ್ಕಂತ ಪ್ರಾಣಿಗಳಲ್ಲಿ, ದನ ಎಮ್ಮೆ ತಗೋಬಹುದು. ಹೆಚ್ಚು ಕೆಸರಲ್ಲಿ ಓಡಾಡಿದಾಗ ಏನಾಗುತ್ತೆ, ಆ ಕೆಸರಿನ ಕಣಗಳು ಅದ್ರಲ್ಲಿ ಸೇರ್ಕೊಂಡು ಅದ್ರಲ್ಲಿ ಸೂಕ್ಷ್ಮ ಜೀವಿಗಳಿರುತ್ತೆ. ಸೊ ಎಲ್ಲ ಗಾಯ ಆಗಿದ್ರೆ ಗೂಫಿನ ಮೇಲೆ ಅಂದ್ರೆ ಗೊರಸಿನ ಮೇಲೆ ಅದು ಬೆಳ್ಕೊಂತ ಹೋಗುತ್ತೆ. ಸೊ ಅದು ಗೊರಸಿಗೆ ಬಹಳ ಅಪಾಯವನ್ನು ಉಂಟು ಮಾಡುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಮುಳ್ಳು ಅಂತದೇನ ತುಳಿದಿರ್ತಾವಲ್ಲ ದನ ಕರುಗಳು, ಇವು ಮಳೆಗಾಲದಲ್ಲಿ ಕೆಸರಿನಲ್ಲಿ ಓಡಾಡಿದಾಗ ಜಾಸ್ತಿ ಪ್ರಾಬ್ಲಮ್ ಅನ್ನ
1: ಕಾಣುತ್ತೆ.
0: ಕುಂಟು ಅಂತ ಇದನ್ನ ನಾವು ನೋಡಬಹುದು,
1: ರೋಡ್ ಮೇಲೆ ಹೊಡ್ಕೊಂಡು ಹೋಗಿರ್ತಾರೆ ಕುರಿಗಳನ್ನ, ಬಹಳಷ್ಟು ಕುರಿಗಳು ಕುಂಟುತ್ತಿರ್ತವೆ.
0: ಹೌದು,
1: ಅವ್ರು ನೋಡ್ತಿರ್ಬೇಕು ಬಾಂಧವರು, ಅಂತಂದ್ರೆ ಕಾಲೆಲ್ಲ ಏನೋ ಸಮಸ್ಯೆ ಇದೆ, ಅವುಗಳನ್ನು ತೊಳೆಯದಾಗಿರ್ಬೋದು, ಅವುಗಳನ್ನು ನಿರ್ವಹಣೆ ಮಾಡೋದು ಆಗ್ಬೇಕು.
0: ಸೊ ಇದಕ್ಕೆ ಏಕೈಕ ಮಾರ್ಗ ಅಂತಂದ್ರೆ ಕುಂಟತಕ್ಕಂತ ಕುರಿ ಮೇಕೆಗಳನ್ನ ಬೇರ್ಪಡಿಸಿ ಅವುಗಳ ಕಾಲನ್ನ ಪೊಟಾಸಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಅಲ್ಲಿ ತೊಳಿಬೇಕು ಚೆನ್ನಾಗಿ.
1: ಪೊಟಾಸಿಯಂ
0: ಪರ್ಮಾಂಗನೇಟ್ KMN4 ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ, ಪೊಟಾಸಿಯಂ ಪರ್ಮಾಂಗನೇಟ್ ದ್ರಾವಣದಲ್ಲಿ ತೊಳಿಬೇಕು ಚೆನ್ನಾಗಿ. ಅಥವಾ ಮನೆಯಲ್ಲಿ ಸಿಗ್ತಕ್ಕಂಥ ಉಪ್ಪು ನೀರಲ್ಲಿ ತೊಳೆದ್ರು ಸಾಕಾಗುತ್ತೆ. ಸೊ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಕಾಲನ್ನ, ತೊಳೆದು ಅದಕ್ಕೆ ಸೂಕ್ತ ಮುಂದಿನ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ ಪಶುವೈದ್ಯರಿಂದ, ಅದಕ್ಕೆ ಚಿಕಿತ್ಸೆ ಮಾಡಿಸ್ಬೇಕು.
1: ಈಗ ಡಾಕ್ಟರ್, ಈಗ ತಾವು ಹೇಳಿದ್ರಿ ಗಂಟಲು ಬೇನೆ ಆಯಿತು, ಚಪ್ಪೆ ರೋಗ ಆಯಿತು, ಈ ಕರುಳು ಬೇನೆ, ಸಾಕಷ್ಟು ರೋಗಗಳು ಬಂದಾಗ ಪ್ರಾಣಿಗಳಾಯಿತು, ಈಗ ಕುರಿ ಮೇಕೆಗಳಾಯಿತು, ಸತ್ತೋಯ್ತಪ್ಪ ಅಂತಂದ್ರೆ ಅವುಗಳನ್ನ ನಿರ್ವಹಣೆ ಮಾಡೋದು, ಅವುಗಳನ್ನ ಏನಾದರೂ ಸಪರೇಟ್ ಮಾಡಿ ಅದರ ಅಂತ್ಯಕ್ರಿಯೆ ಮಾಡೋದು, ಮುಚ್ಚಾಕೋದು, ಇವುಗಳು ಹೇಗೆ ಅಂತ?
0: ಇದು ಬಹಳನೇ ಮುಖ್ಯ,
1: ರೈತ ಬಾಂಧವರಲ್ಲಿ ಬಿಸಾಕ್ಬಿಡ್ತಾರೆ.
0: ಸತ್ತಂತ ಪ್ರಾಣಿಗಳನ್ನ ತಗೊಂಡೋಗಿ ಜನರು ಉಳದಕ್ಕಾಗದೆ ಅವನ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕ್ಬಿಡ್ತಾರೆ. ಸೊ ಆತರ ಮಾಡಬಾರ್ದು. ಆಕ್ಚುಲಿ ಒಂದು 3 ಅಡಿ ಆಳದ ಗುಂಡಿಯಲ್ಲೇ ನಾವು ಹಾಕ್ಬೇಕು ಇದನ್ನು.
1: ಹೌದು,
0: ಯಾವುದೇ ನರಿ ಆಗ್ಲಿ, ತೋಳ ಆಗ್ಲಿ, ನಾಯಿ ಆಗ್ಲಿ ಅದು ಕೆದರು
1: ತಿನ್ಬಾರ್ದು.
0: ಆತರ ತಿನ್ನಕ್ಕೆ ಬರದಂಗೆ ಕನಿಷ್ಠ 3 ಅಡಿ ಆಳದ ಗುಂಡಿಯಲ್ಲಿ ನಾವು ಇದನ್ನ ಹೂಣಬೇಕಾಗುತ್ತೆ, ಮಣ್ಣನ್ನು ಹಾಕಿ ಮುಚ್ಚಬೇಕಾಗುತ್ತೆ. ಇನ್ ಕೇಸ್ ಕೆಲವು ಭಯಾನಕ ಸಾಂಕ್ರಾಮಿಕ ರೋಗಗಳಿದಾವೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ನೆರಡಿ ರೋಗ ಅಂತಂದು
1: ಆಂಥ್ರಾಕ್ಸ್,
0: ಅದು ಬಹಳ ಭಯಾನಕವಾದಂತ ರೋಗ, ಜೂನಾಟಿಕ್ ಡಿಸೀಸ್ ಅಂತೀವಿ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆ ನೆರಡಿ ರೋಗ. ಸೊ ಈ ನೆರಡಿ ರೋಗದಲ್ಲಿ ಮಾತ್ರ ಮರಣೋತ್ತರ ಪರೀಕ್ಷೆಯನ್ನು ಮಾಡಬಾರದು, ಕನಿಷ್ಠ 3 ಅಡಿ ಆಳದ ಗುಂಡಿಯಲ್ಲಿ ನಾವು ಉಳ್ಬೇಕು, ಅದರ ಮೇಲೆ 1 ಅಡಿ ಸುಣ್ಣವನ್ನು ಹಾಕ್ಬೇಕು.
1: ಸುಣ್ಣವನ್ನು ಸೋಂಕು
0: ಸೋಂಕುಕಾರಕ ಜೀವಿ ನಾವೇನೀಗ ಮಣ್ಣಲ್ಲಿ ಹಾಕಿದಾಗ ಚರ್ಮ ಎಲ್ಲ ಮಾಂಸ ಖಂಡಗಳೆಲ್ಲ ಕೊಳಿತಾ
1: ಹೋಗ್ತದೆ.
0: ಸೊ ಅವಾಗ ಒಳಗಿಡ್ತಕ್ಕಂಥ ಬ್ಯಾಕ್ಟೀರಿಯಾ ಮಣ್ಣನ್ನು ತೆಗೆದಾಗ ಹೊರಗೆ ಬರುವಂತ ಸಂದರ್ಭ ಇರುತ್ತೆ,
1: ಬರ್ತದೆ.
0: ಹಾಗಾಗಿ ನಾವು ಸುಣ್ಣವನ್ನು ಹಾಕಿದ್ರೆ ಸುಣ್ಣದಿಂದ ಅದು ಅಲ್ಲೇ ಸತ್ತೋಗುತ್ತೆ,
1: ಹೊರಗೆ ಬರೋದಿಲ್ಲ.
0: ಸೊ ಹಾಗಾಗಿ 1 ಅಡಿ ಸುಣ್ಣವನ್ನು ಹಾಕಿ ಇಂಥ ಕಾಯಿಲೆಗಳಲ್ಲಿ ಹೂಣಬೇಕಾಗುತ್ತೆ.
1: ಸುಣ್ಣವನ್ನು ಹಾಕಿ ಮೇಲೆ ಒಂದು ಮುಳ್ಳುಗಳನ್ನು ಹಾಕಿದ ಮೇಲೆ ಕಲ್ಲಿಟ್ಟು ನಿರ್ವಹಣಾ ಕ್ರಮಗಳನ್ನು ಮಾಡಬೇಕಾಗುತ್ತೆ.
0: ಮಣ್ಣನ್ನು ಹಾಕಿ ನೀಟಾಗಿ ಮುಚ್ಚಬೇಕು. ಯಾವುದೇ ನರಿ ಆಗಲಿ ತೋಳಾಗಲಿ ತೆಗಿಯಕ್ ಬರಬಾರ್ದು. ಸೊ ಆತರ ನಾವು ಮಾಡಬೇಕು. ಸೊ ಆತರ ಅರಣ್ಯ ಹತ್ರ ಇರತಕ್ಕಂತ ಒಂದು ಭೂಮಿಗಳಲ್ಲಿ ಇನ್ನೂ ಆಳವಾದ ಗುಂಡಿಗಳನ್ನ ತೆಗೆದು ತೋಡಿ ಮುಚ್ಚಬೇಕಾಗತ್ತೆ. ಅದು ಉತ್ತಮ. ಅದ್ರ ಮೇಲೆ ದೊಡ್ಡ ಕಲ್ಲನ್ನ ಏನಾದ್ರೂ
1: ಇಡಬೇಕಾಗ್ತದೆ.
0: ಸೊ ಇದು ಬಹಳ ಇಂಪಾರ್ಟೆಂಟ್.
1: ರೈತ ಬಾಂಧವರೆಲ್ಲ ಒಂದು ಕೊಟ್ಟಿಗೆಯಲ್ಲಿ ಹೋಯ್ತಪ್ಪ ಅಂತಂದ್ರೆ ಕುರಿಮೆಗೆ ಸತ್ತಪ್ಪ ಅಂತ ಲೋಗೆ ದೂರ್ ಬಿಸಾಕ್ ಬಂದ್ಬಿಡು ಅಂತ
0: ಹೇಳ್ಬೋದು.
1: ಈ ರೀತಿಯಾಗಿ ಮಾಡೋದ್ರಿಂದ ಅದು ಮತ್ತೆ ಇತರ ಪ್ರಾಣಿಗಳಿಗೆ ಮನುಷ್ಯರಿಗೂ ಕೂಡ
0: ಮನುಷ್ಯರಿಗೂ ಸಹ ಬರೋಂತ ಕಾಯಿಲೆ ಇರುತ್ತೆ. ಸೊ ಹಾಗಾಗಿ ಈ ತರ ಸತ್ತಂತ ಪ್ರಾಣಿಗಳನ್ನ ಸೂಕ್ತ ರೀತಿಯಲ್ಲಿ ಅವುಗಳನ್ನ ಉಣಬೇಕು. ಉಣಬೇಕು ಇಲ್ಲ ಸುಡಬೇಕು. ಸುಡೋದು ಬಹಳ ಹೆಚ್ಚಿನ ಒಂದು ಖರ್ಚಾಗುತ್ತೆ. ಉಣಂತದ್ದು ಬಹಳ ಒಳ್ಳೇದು, ಉತ್ತಮವಾದಂತ ಮಾರ್ಗ.
1: ಅದೊಂದು ರೈತ ಬಾಂಧವರು ಗಮನಿಸಬೇಕು. ಉತ್ತಮ ಒಂದು ವಿಚಾರ ಇದು, ಬಹಳ ಮುಖ್ಯವಾದದ್ದು. ಯಾವುದೇ ಕಾಯಿಲೆ ಬರಲಿ ಮುಖ್ಯವಾಗಿ ಅದು ರೈತ ಬಾಂಧವರಿಗೆ ಗೊತ್ತಾಗೋದಿಲ್ಲ. ಇದು ಯಾವುದು ಕರುಳು ಬೇನೆ ಬಂದಿದ್ಯೋ ಅಥವಾ ಗಂಟಲು ಬೇನೆ ಬಂದಿದ್ಯೋ, ಚಪ್ಪೆ ರೋಗ ಬಂದಿದ್ಯೋ ಅಥವಾ ನೀರಿನ ಅಲ್ಲಿಗೆ ಯಾವುದೇ ಒಂದು ಬಂದಿರ್ತದೆ ಅಂತೇಳ್ಬಿಟ್ಟು ರೈತ ಬಾಂಧವರು ಅದನ್ನ ಗೊತ್ತಾಗೋದಿಲ್ಲ. ಅದು ಇತರ ಪ್ರಾಣಿಗಳಿರ್ತವೆ, ನಾವು ಮನುಷ್ಯರು ಕೂಡ ತಿರುಗಾಡ್ತಿರ್ತೀವಿ. ಇವುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ
0: ಮಾಡಬೇಕು.
1: ಒಳ್ಳೆದು ಸರ್. ಮುಖ್ಯವಾಗಿ ಇಲ್ಲೊಂದು ನೀಲಿ ನಾಲಿಗೆ ಅಂತ ಹೇಳಿದ್ರಿ, ಇದು ಹೇಗೆ?
0: ನೀಲಿ ನಾಲಿಗೆ ರೋಗ ಹೆಚ್ಚಾಗಿ ನಮ್ಗೆ ಈಗ 3-4 ವರ್ಷದಿಂದ ಕುರಿ ಮೇಕೆಗಳನ್ನ ಕಾಡ್ತಿರ್ತಕ್ಕಂತ ರೋಗ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಣಿಗಳು ಈ ರೋಗದಿಂದ ನರಳುತ್ತಾ ಇದ್ವು.
1: ಕುರಿ ಮತ್ತೆ ಮೇಕೆ,
0: ಮೇಕೆಗಳು ಎರಡಕ್ಕೂ ಬರಂತ ಕಾಯಿಲೆ. ಇದು ಮಳೆಗಾಲದಲ್ಲೇ ಬರ್ತಕ್ಕಂತ ಕಾಯಿಲೆ. ಆಮೇಲೆ ಇದನ್ನ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತೀವಿ. ಅಂದ್ರೆ ಕೆಲವು ಸೊಳ್ಳೆಗಳು ಕುರುಡು ನೋಣ ಅಂತ ಹೇಳ್ತೀವಿ, ಸಾಯಂಕಾಲದ ಟೈಮಲ್ಲಿ ಕಡಿತವೆ ಇಂಡನ್ನ. ಸೊ ಅನಾರೋಗ್ಯವಾದಂತ ಇಂಡನ್ನ ಕಡಿದು ಮತ್ತೆ ಅಲ್ಲಿಂದ ನೊಣ ಬೇರೆ ಆರೋಗ್ಯವಂತ ಇಂಡಿಗೆ ಕಡಿದ್ರೆ ಈ ಕಾಯಿಲೆ ಬರುತ್ತೆ, ನೀಲಿ ನಾಲ್ಗೆ ರೋಗ ಅಂತ. ಈ ರೋಗದಲ್ಲಿ ಕೊನೆಯ ಭಾಗದಲ್ಲಿ ಏನಾಗುತ್ತೆ, ನಾಲ್ಗೆ ದಪ್ಪ ಆಗಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ.
1: ಸೊಳ್ಳೆಯಿಂದ ಬರೋದು?
0: ಹೌದು, ಸೊಳ್ಳೆಯಿಂದ ಬರ ಕುರುಡು ನೊಣದಿಂದ. ಕುರುಡು ನೊಣ ಅಂತ ಹೇಳ್ತೀವಿ ನಾವು,
1: ಕುರುಡು ನೊಣದಿಂದ
0: ಬರ್ತಕ್ಕಂಥದ್ದು. ಸೊ ಆ ನೊಣದಿಂದ ಬರ್ತಕ್ಕಂಥ ಕಾಯಿಲೆ ಇದು, ಕೊನೆಗೆ ನಾಲ್ಗೆ ದಪ್ಪ ಆಗುತ್ತೆ. ಸೊ ದಪ್ಪ ಆಗೋದ್ರಿಂದ ಏನಾಗುತ್ತೆ, ಇದನ್ನ ನೀಲಿ ನಾಲ್ಗೆ ರೋಗ, ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಬಾಯಿಂದ ಹೊರಗಡೆ ಬರ್ತದೆ ನಾಲ್ಗೆ, ಒಳಗಡೆ ತಗೊಳಕ್ಕೂ ಆಗೋದಿಲ್ಲ, ಉಸಿರಾಟದ ತೊಂದರೆ ಆಗುತ್ತೆ. ಹೌದು, ಮೂಗಲ್ಲೆಲ್ಲ ಸ್ರವಿಕೆ ಇರುತ್ತೆ, ಮೂಗಲ್ಲಿ ಸ್ರಾವ ಇರುತ್ತೆ. ನೆಕ್ಸ್ಟ್ ಬೇದಿ ಆಗ್ತಕ್ಕಂಥದ್ದು, ಕುಂಟೋದು, ಕೆಮ್ಮೋದು, ಇವೆಲ್ಲ ತರದ ಲಕ್ಷಣಗಳನ್ನ ನಾವು ಕುರಿ ಮೇಕೆಗಳಲ್ಲಿ ನೋಡಬಹುದು. ಇದಕ್ಕೆ ಈಗ ಕರ್ನಾಟಕ ಗೌರ್ಮೆಂಟ್ ಇಂದ ಈಗ ಲಸಿಕೆನೂ ಸಹ ಲಭ್ಯ ಇದೆ.
1: ಸೊ
0: ಈ ಲಸಿಕೆ, ಹೌದು, ನೀಲಿ ನಾಲ್ಗೆ ರೋಗದ ಲಸಿಕೆ ಇದೆ. ಸೊ ಈ ಲಸಿಕೆಯನ್ನು ಹಾಕ್ಸ್ಕೊಳ್ಳೋದ್ರ ಮುಖಾಂತರ ಕುರಿ ಮೇಕೆಗಳಲ್ಲಿ ಈ ಕಾಯಿಲೆಯನ್ನ ತಡೆಗಟ್ಟಬಹುದು.
1: ಈಗ ನೀಲಿ ನಾಲಿಗೆ ತಾವು ಹೇಳಿದ್ರೆ ಈ ನೊಣದಿಂದ ಬರ್ತದೆ. ನೊಣ ಹೇಗಿರ್ತದೆ?
0: ಕುರುಡು ನೊಣ, ದಪ್ಪ ನೊಣ ಇರುತ್ತೆ, ಆಮೇಲೆ ಹಸಿರು ಬಣ್ಣ ಇರ್ತದೆ,
1: ಅದಕ್ಕೆ ರೆಕ್ಕೆಗಳಿರ್ತವೆ,
0: ರೆಕ್ಕೆಗಳಿರುತ್ತೆ. ಸೊ ಈ ನೊಣವನ್ನ ನೋಡಿದ್ರೆ ಸಾಯಂಕಾಲದ ಟೈಮಲ್ಲಿ, ಸಾಯಂಕಾಲದ ಟೈಮಲ್ಲಿ ರೈತರು ಏನ್ ಮಾಡ್ಬೇಕು, ಬೇವಿನ ಎಲೆ ಸಿಗುತ್ತಲ್ಲ, ಬೇವಿನ ಎಲೆಯನ್ನ ಸುಡೋದ್ರಿಂದ ಅಥವಾ ಹೊಗೆಯನ್ನ ಹಾಕ್ಬೇಕು. ಹಾಕಿದ್ರೆ ಏನಾಗುತ್ತೆ, ಈ ನೊಣ ಬರೋದಿಲ್ಲ. ಎಲ್ಲೆಲ್ಲಿ ಕುರಿ ಮೇಕೆಗಳ ರಪ್ಪಗಳು ಇರ್ತದಲ್ಲ, ಆ ಪ್ರದೇಶದಲ್ಲಿ ಸಾಯಂಕಾಲದ ಟೈಮಲ್ಲಿ ಹೊಗೆಯನ್ನ ಹಾಕೋದ್ರಿಂದ ಈ ನೊಣವನ್ನ ದೂರ ಇಡಬಹುದು.
1: ರೈತ ಬಾಂಧವರು ಗಮನಿಸಬೇಕು, ಯಾಕಂತಂದ್ರೆ ಮನೆ ನೊಣ ಬೇರೆ ಇರ್ತದೆ, ಇದು ಪ್ರಾಣಿಗಳಿಗೆ ದಪ್ಪ ನೊಣ ಇರುತ್ತೆ,
0: ದಪ್ಪ ನೊಣ ಇರುತ್ತೆ, ಹಸಿರು ಬಣ್ಣದಲ್ಲಿರುತ್ತೆ, ದೊಡ್ಡ ನೊಣ ಇರುತ್ತೆ, ದೊಡ್ಡದಿರುತ್ತೆ, ಅದನ್ನ ಕುರುಡು ನೊಣ ಅಂತ ಕರಿತೀವಿ ನಾವು. ಸೊ ಇದು ಮೈನ್ ವಿಕ್ಟಿಮ್ ಇದು.
1: ಹೌದು,
0: ನೀಲಿ ನಾಲ್ಗೆ ರೋಗನ ಹರಡೋದಕ್ಕೆ ಮೈನ್ ವಿಕ್ಟಿಮ್. ಸೊ ಈ ನೊಣವನ್ನ ದೂರ ಇಡಬೇಕು ಅಂದ್ರೆ ಸಾಯಂಕಾಲದ ಟೈಮಲ್ಲಿ ಹೊಗೆ ಹಾಕ್ಬೇಕು. ಇದು ಸಾಯಂಕಾಲನೇ ಕಡಿಯಂತದ್ದು. ಹಾಗಾಗಿ ಹೊಗೆ ಹಾಕೋದ್ರಿಂದ ಈ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ
1: ಇಡಬೇಕು. ಮುಖ್ಯವಾಗಿ ಡಾಕ್ಟರ್ ತಾವು ಹೇಳಿದ ಹಾಗೆ ಈ ಮಳೆಗಾಲದಲ್ಲಿ ಮುಖ್ಯವಾಗಿ ಗಂಟಲು ಬೇನೆ ಇದೆ, ಚಪ್ಪೆ ರೋಗ ಇದೆ, ಕರುಳು ಬೇನೆ ಇದೆ, ನೀಲಿ ನಾಲಿಗೆ, ಈ ನಾಲ್ಕು ರೋಗಗಳು
0: ಮಾರಕವಾಗಿರುವ
1: ಈ ಸಂದರ್ಭದಲ್ಲಿ ಬಹಳಷ್ಟು ಕಾಳಜಿಯಿಂದ ಅದಕ್ಕೆ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಬೇಕು. ಮುಖ್ಯವಾಗಿ ರೈತ ಬಾಂಧವರಿಗೆ ಏನ್ ಹೇಳ್ತೀರಿ, ಜಾನುವಾರು ಅನ್ನೋದು ಮನುಷ್ಯನಿಗೆ ಒಂದು ಸಂಪತ್ತು, ಅದರಿಂದ ಎಷ್ಟೋ ಕುಟುಂಬಗಳು ಬದುಕಿದ್ದಾವೆ, ಎಷ್ಟೋ ಜನರಿಗೆ ಅದು ಉದ್ಯೋಗವನ್ನು ಕೂಡ ನೀಡಿದೆ. ಈ ಸಂದರ್ಭದಲ್ಲಿ ಜಾನುವಾರು ಸಾಕಾಣಿಕೆದಾರರಾಗಿರ್ಬೋದು ಅಥವಾ ನಮ್ಮ ಕುರಿ ಮೇಕೆ ಸಾಕಾಣಿಕೆದಾರರಿಗೆ ಈ ಮಳೆಗಾಲದಲ್ಲಿ ಜಾನುವಾರುಗಳನ್ನ ಸಾಕಲಿಕ್ಕೆ ನಿಮ್ಮ ಸಲಹೆ?
0: ತಮ್ಗೆಲ್ಲ ಗೊತ್ತಿರೋ ಹಾಗೆ ಜಾನುವಾರು ಸಂಪತ್ತಿನಿಂದ ನಮ್ಮ ಆದಾಯವನ್ನ ದ್ವಿಗುಣ ಮಾಡ್ಕೋಬಹುದು.
1: ಹೌದು,
0: ವ್ಯವಸಾಯದ ಜೊತೆಗೆ ನಾವು ಜಾನುವಾರುಗಳನ್ನ ಸಾಕಿದ್ರೆ ಆದಾಯವನ್ನು ದುಪ್ಪಟ್ಟು ಮಾಡಬಹುದು. ಇದಾಗಲೇ ಸಾಬೀತಾಗಿರ್ತಕ್ಕಂತ ಒಂದು ಸುದ್ದಿ.
1: ಹೌದು,
0: ಸೊ ಹೀಗಾಗಿ ಮಳೆಗಾಲದಲ್ಲಿ ವಿಶೇಷವಾದ ಕಾಳಜಿ ಅಂದ್ರೆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆಗಳನ್ನು ಹಾಕಿಸ್ಬೇಕು. ಆಮೇಲೆ ಅವುಗಳು ವಾಸ ಮಾಡ್ತಕ್ಕಂಥ ಕೊಠಡಿಗಳನ್ನ, ಕೊಠಡಿಗಳ ಮೇಲ್ಛಾವಣಿಯನ್ನ ನೀರು ಲೀಕ್ ಆಗದಾಗೆ ನೋಡ್ಕೋಬೇಕು. ಮತ್ತು ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅವುಗಳಿಗೆ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸ್ಬೇಕು. ಆರೋಗ್ಯವಂತ ಪ್ರಾಣಿಗಳಿಗೆ ಲಸಿಕೆಯನ್ನು
1: ಹಾಕ್ಸ್ಬೇಕು
0: ಹಾಕ್ಸ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೈತರು ಇದನ್ನ ಗಮನಿಸ್ಬೇಕು.
1: ಒಳ್ಳೇದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ತಾವು ಹೇಳಿದಂತ ಎಲ್ಲಾ ವಿಚಾರಗಳನ್ನು ಮುಖ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಜಾನುವಾರುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಅವುಗಳ ವಾಸಸ್ಥಾನ ಆಗಿರಬಹುದು, ಜೊತೆಗೆ ಕಾಲಕಾಲಕ್ಕೆ ಲಸಿಕೆ ಆಗಿರಬಹುದು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಅದರ ಆರ್ಥಿಕ ನಷ್ಟ ಕಡಿಮೆ ಆಗ್ತದೆ, ಒಳ್ಳೆಯ ಹಾಲಿನ ಇಳುವರಿ, ಒಳ್ಳೆಯ ಸಂಪತ್ತು ಅಥವಾ ಒಳ್ಳೆಯ ಕುರಿಮರಿಗಳನ್ನು, ಮೇಕೆ ಮರಿಗಳನ್ನು ಸಾಕಿ ನಾವು ಮಾರುಕಟ್ಟೆಯಲ್ಲಿ ಒಳ್ಳೆಯ ಆದಾಯವನ್ನು ಪಡ್ಕೋಬಹುದು. ಈ ನಿಟ್ಟಿನಲ್ಲಿ ತಮ್ಮ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಗಮನಿಸ್ತಾರೆ ಎಂಬಂತಹ ಒಂದು ವಿಚಾರವನ್ನು ಹೇಳ್ತಾ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಸರ್ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಎಲ್ಲ ಕೇಳಿದ್ರಿ.
2: ರೈತ ಬಂಧುವರೇ, ಇದುವರೆಗೂ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಂಬರೀಷ್ ಆಸಿಹಾಳ್. ರೈತ ಬಂಧುವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಕೇಳಿದ್ರೆ ಹವಾಮಾನ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ಎರಡು ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದ್ದು ಇನ್ನು ಉಳಿದಂತೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮುಂಗಾರು ಬೆಳೆಗಳಾದಂಥ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆ ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳಗಳಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಎರಡು ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿರಿ. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕುಪಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಹೊಲದಲ್ಲಿ ಬರುವ ಮತ್ತು ನೀರು ತಡೆಯುವ ಒಡ್ಡುಗಳನ್ನು ರಿಪೇರಿ ಕೆಲಸಗಳನ್ನು ಕೈಗೊಳ್ಳಬೇಕು. ಟೊಮೆಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಮೆಕ್ಟಿನ್ಜಿಯೋಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಟೊಮೆಟೊದಲ್ಲಿ ಎಲೆಮಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸೆಟೋಫ್ರೆಟ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕುರಿ ಸಾಕಾಣಿಕೆ. ಕರಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆ ಹಾಕಿಸಿ. ಇನ್ನು ಜಾನುವಾರುಗಳಿಗೆ ಗಂಟಲುಬೇನೆ. ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಉಲ್ಬಣವಾಗುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ.

ರೈತ ಬಂಧುವರು ಈಗ ಪೇಟೆಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ರಾಯಚೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ 6045 ರೂಪಾಯಿಗಳು, ಇನ್ನು ಹತ್ತಿ ಹೈಬ್ರಿಡ್ 44 9020 ರೂಪಾಯಿಗಳಿಂದ ಗರಿಷ್ಠ 9603 ರೂಪಾಯಿಗಳು, ಅಲಸಂದೆ 4279 ರೂಪಾಯಿಗಳಿಂದ 4369 ರೂಪಾಯಿಗಳು, ನೆಲಗಡಲೆ ಶೇಂಗಾ 6719 ರೂಪಾಯಿಗಳಿಂದ 8151 ರೂಪಾಯಿಗಳು, ಭತ್ತ 1601 ರೂಪಾಯಿಗಳು, ಭತ್ತ ಸೋನಮಸರಿ 2496 ರೂಪಾಯಿಗಳಿಂದ 2809 ರೂಪಾಯಿಗಳು, ತೊಗರಿ ಕೆಂಪು 6339 ರೂಪಾಯಿಗಳಿಂದ 7740 ರೂಪಾಯಿಗಳು, ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 1800 ರೂಪಾಯಿಗಳಿಂದ 2125, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2050 ರೂಪಾಯಿಗಳು, ಭತ್ತ 2700 2800 ರೂಪಾಯಿಗಳು, ತೊಗರಿ ಚಿಕ್ಕದು 7850 ರೂಪಾಯಿಗಳಿಂದ 7900 ರೂಪಾಯಿಗಳು, ಸಿಂಧನೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಎವರೇಜ್ ಇಡಿ 6100 ರೂಪಾಯಿಗಳು, ಭತ್ತ ಆರ್ ಎನ್ ಆರ್ ಹೊಸದು 2430 ರೂಪಾಯಿಗಳಿಂದ 2680 ರೂಪಾಯಿಗಳು, ಭತ್ತ ಆರ್ ಎನ್ ಆರ್ ಹಳೆಯದು 2710 ರೂಪಾಯಿಗಳಿಂದ 3375 ರೂಪಾಯಿಗಳು. ಕೆಳಗಡೆ ಇದುವರೆಗೂ ರಾಯಚೂರು ಲಿಂಗಸೂರು ಸಿಂಧನೂರು ಕೃಷಿ ಮಾರುಕಟ್ಟೆಯ ಪೇಟೆಧಾರಣೆ ಕೇಳಿದಿರಿ.

0: ಕೆಳಗಡೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 7:22. ಈಗ ಕೇಳಿ ಜನಪದ ಸಂಗೀತದಲ್ಲಿ ಗಂಗಾವತಿಯ ಪಂಪಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನ ಪದಗಳನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರೆ ಈಗ ಕಿಡಿ ಜನಪದ ಸಂಗೀತದಲ್ಲಿ ಗಂಗಾವತಿಯ ಪಂಪಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಕೆಳಗಡೆ ಇದುವರೆಗೂ ಗಂಗಾವತಿಯ ಪಂಪಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ.

0: ಪ್ರೀತಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು ಶೇಕಡ 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ಧಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ದ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ತುರಿಮ್ಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ

ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಐವರು ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15ರವರೆಗೆ ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂಥ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಇಬ್ಬರು ಬೌದ್ಧಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಮೇ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ ಜೂನ್ 21ರಂದು ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ದಿನಗಳ ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂಥ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ಧ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ ಟಿ20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19ರಿಂದ ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ 3ನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:45. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮೊದಲಿಗೆ ಕೇಳಿ ತೂಫಾನ್ ಚಿತ್ರದ ಗೀತೆಯನ್ನು ಟಿಪ್ಪು ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿ ಕೇಳಿ. ಕವಿರಾಜ್ ಅವರ ಗೀತ ರಚನೆಗೆ ಎಲ್ವಿನ್ ಜೋಶ್ವಾ ಅವರ ಸಂಗೀತ ನಿರ್ದೇಶನ.

0: ಇದೊಂದು ವಾಣಿಜ್ಯ ಪ್ರಕಟಣೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೇಜಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಪ್ರಕಟಣೆ ಕೇಳಿದರೆ ಕೇಳಿದರೆ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಟೋಪಿವಾಲಾ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್, ಕಣ್ಣಿಕಾ ಅರಸ್ ಅವರ ಧ್ವನಿಗಳಲ್ಲಿ ಕೇಳಿ. ಉಪೇಂದ್ರ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: Po.
1: ಕಡೆಗರೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ದಾಸವಾಳ ಚಿತ್ರದ ಗೀತೆಯನ್ನು ವಿ ಹರಿಕೃಷ್ಣ, ರಾಜ್ಗುರು, ಶಮಿತಾ ಮಲ್ನಾಡ್, ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಕೇಳಿ. ಕವಿರಾಜ್ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿದೆ. ಚಿತ್ರ ದಾಸವಾಳ.

ಕೆಳಗರೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಗಡಿನಾಡು ಚಿತ್ರದ ಗೀತೆಯನ್ನು ಚೇತನ್ ನಾಯಕ್, ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಕೇಳಿ. ನಾಗ್ ಅವರ ಗೀತರಚನೆಗೆ ಎಲ್ವಿನ್ ಜೋಶ್ವಾ ಅವರ ಸಂಗೀತವಿದೆ.

ಕೆಳಗಡೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಹರ ಚಿತ್ರದ ಗೀತೆಯನ್ನು ಸಂತೋಷ್ ಜೋಸ್ನಾ ಅವರ ಧ್ವನಿಗಳಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಗೀತರಚನೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ಕೆಳಗಡೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹರಣಿ ಅವರ ಧ್ವನಿಯಲ್ಲಿ ಕೇಳಿ, ಬಹಳ ಚೆನ್ನಾಗಿದೆ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಕೋಟಿ ಅವರ ಸಂಗೀತ ನಿರ್ದೇಶನ.

ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಚಿತ್ರ ಅವರ ಧ್ವನಿಗಳಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಕೆಳಗಡೆ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 8:30. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೆಳಗರಿಗೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ಗದ್ದೆಪ್ಪ ಬಾವಿಕಟ್ಟಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು.

ಕೆಳಗರೆ ಇದುವರೆಗೂ ಕುಷ್ಟಗಿ ತಾಲೂಕಿನ ಗುಮ್ಗೇರ್ ಗ್ರಾಮದ ಗದ್ದೆಪ್ಪ ಬಾವಿಕಟ್ಟಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 8:45. ಇನ್ನು ಮುಂದೆ ಸಮಾಚಾರ ಸಂಧ್ಯೆ ಸರಿಯಾಗಿ 9:00 ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ಕೇಳಿ ಸಮಾಚಾರ ಸಂಧ್ಯೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೇಜಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.
4: ಬಾಚಿ ಕುಡಿಯೋ ಆಸೆ
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಭಾವಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ರಚಿಸಿದ ಭಾವಗೀತೆಯನ್ನು ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿ. ಸಂಗೀತ ನಿರ್ದೇಶನ ಶ್ರೀ ಅಶ್ವಥ್ ಅವರದು.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 9:30. ಈಗ ಕೇಳಿ ಕಾರ್ಯಕ್ರಮ ನಾಟಕ ಆನೆಯ ಕತೆ. ಮೂಲ ಸಪನ್ ಜ್ಯೋತಿ ಠಾಕೂರ್, ಕನ್ನಡಕ್ಕೆ ಪರಶುರಾಮ್ ಜಿ ಮಾಳಗಿ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ. ಕೇಳಿ ನಾಟಕ ಆನೆಯ ಕತೆ. ಆನೆಯ ಕತೆ.
1: ಆಕಾಶವಾಣಿ ನಾಟಕ ಆನೆಯ ಕಥೆ.

ಮೂಲ ಅಸ್ಸಾಮಿ ರಚನೆ ಹಾಗೂ ಹಿಂದಿ ಅನುವಾದ ಸಪನ್ ಜ್ಯೋತಿ ಠಾಕೂರ್, ಕನ್ನಡ ಅನುವಾದ ಡಾಕ್ಟರ್ ಪರಶುರಾಮ ಜಿ ಮಾಳಿಗೆ.

ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಆನೆಯ ಕಥೆ.

0: ಇವತ್ತು ಬೇನುವಿನ ಧಾನ್ಯಗಳ ಗೋದಾಮು ಸ್ವಲ್ಪದ್ರಲ್ಲಿಯೇ ಉಳ್ಕೊಂಡಿದೆ. ಭೂಪನ್, ಆ ಹುಚ್ಚ ಬೇನ ಅಂತೂ ಎಲ್ಲ ಆಶೆಗಳನ್ನೇ ಬಿಟ್ಬಿಟ್ಟಿದ್ದ. ಅವನ ಸೌಭಾಗ್ಯ ನಾವು ಸರಿಯಾದ ಸಮಯಕ್ಕೆ ಅಲ್ಲಿ ತಲುಪಿದ್ವಿ. ಒಂದು ಸಲ ಧಾನ್ಯಗಳ ರುಚಿ ಆನೆಗಳ ಬಾಯಿಗೆ ತಗಲಿದ್ರೆ.
1: ವಿಮಾನ್, ಮೊದಲೇ ನಿನಗೆ ಇಷ್ಟೊಂದು ಸೊಂಟ ನೋವು ಇತ್ತು, ನೀನು ಈ ರೀತಿಯಲ್ಲಿ ಓಡಾಡಬಾರ್ದಿತ್ತು.
0: ಅರೆ, ಸೊಂಟದ ಬಗ್ಗೆ ಕಾಳಜಿ ಮಾಡಿದ್ರೆ ಬಾಬಾ ನಮಗಾಗಿ ಏನಾದರೂ ಬಿಡ್ತಿದ್ನೆ.
1: ಬಾಬಾ ಇಲ್ಲಿ ಬರ್ತಾನೆ ಅಂತ ಯಾವತ್ತೂ ನಾನು ಯೋಚಿಸೇ ಇರಲಿಲ್ಲ. ನೋಡ್ದ, ಈ ಸಾರಿ ಇಲ್ಲಿಗೂ ಬಂದೇ ಬಿಟ್ಟ.
0: ಊರ್ನವರು ವ್ಯರ್ಥವಾಗಿ ಇಷ್ಟು ದೊಡ್ಡ ಭೂಪ್ರದೇಶದಲ್ಲಿ ಬೆಳೆಯನ್ನು ಹಾಕಿದ್ರು ಅನಿಸ್ತದೆ. ಆನೆಗಳನ್ನು ಈ ರೀತಿಯಾಗಿ ಓಡಿಸಿ ಓಡಿಸಿ ಎಷ್ಟು ದಿನ ಅಂತ ಇದನ್ನು ರಕ್ಷಿಸಬಹುದು?
1: ಆ ರೀತಿ ಹೇಳ್ಬೇಡ ಬಾಬನ ಬಗ್ಗೆ, ಆ ರೀತಿ ಹೇಳ್ಬೇಡ. ನೀನು ಈ ಬಿದಿರಿನ ಬೆಂಚಿನ ಮೇಲೆ ಸ್ವಲ್ಪ ಮಲಕ್ಕು, ನಾನು ನಿನ್ನ ಕಾಲುಗಳನ್ನ ಸ್ವಲ್ಪ ಎಳಿತೇನೆ.
0: ಸರಿ.
1: ನೀನಂತೂ ಯಾವ ರೀತಿ ಜಿಗಿದು ಬಿಟ್ಟಿದೀಯ ಅಂದ್ರೆ ನಾಳೆ ಮೇಲೆ ಏಳ್ಲಿಕ್ಕೂ ನಿನಗಾಗಲ್ಲ ನೋಡು.
2: ಏ ಭೂಪನ್, ಎಳಿಬೇಡವೋ, ನಾ ಸ್ವಲ್ಪ ಮಲ್ಕೊಳ್ತೇನೆ, ನಿಧಾನ.
1: ಏನು ಚಿಂತೆ ಬೇಡ, ಈಗ ಆರಾಮಾಗ್ತದೆ. ಇದೆಲ್ಲ ನಮ್ಮ ದೇಸಿ ಔಷಧಿಗಳು, ನೋವನ್ನೆಲ್ಲ ಎಳೆದು ಹೊರ ಹಾಕ್ಬಿಡ್ತವೆ.
0: ರಾತ್ರಿಯಲ್ಲಿ ಆನೆಗಳು ಬರೋದಿಲ್ಲ ಅನಿಸುತ್ತೆ.
1: ಮೊಯ್ನೂರ್ ತಂದೆ ಅವ್ರ ರಸ್ತೆ ದಾಟುವುದನ್ನು ನೋಡಿದಾನೆ, ಆದ್ರಿಂದ ಅವು ಮತ್ ಬಂದೇ ಬರ್ತಾವೆ.
2: ನೋವಾಗ್ತಿದೆ, ತುಂಬಾ ಜೋರಾಗಿ ಎಳಿಬೇಡುವ.
1: ಮಾತಲ್ಲಿ ಕೈಗಳ ಜೋರು ಎಲ್ಲಿ ಗೊತ್ತಾಗುತ್ತೆ.
0: ಈ ಶರೀರ ತುಂಬಾನೇ ಪೆಟ್ಟುಗಳನ್ನು ತಿಂದಿದೆ, ಈಗ ಸ್ವಲ್ಪ ಕಷ್ಟವನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ನಿನ್ ಗೊತ್ತಾ, ನಿನ್ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ. ಹಾಗಾಗಿ ನಿನ್ ಮುಂದೆ ನನ್ನ ಶರೀರವನ್ನು ಇಷ್ಟು ಸಲೀಸಾಗಿ ಬಿಟ್ಟಿದ್ದೇನೆ. ಆದ್ರೂ ಕಷ್ಟ ಆಗ್ತಾ ಇದೆ. ಸಾಮಾನ್ಯವಾಗಿ ವಿಶ್ವಾಸವೇ ತುಂಬಾ ನೋವು ಕೊಡುತ್ತೆ ಅಲ್ವಾ?
1: ವಿಮಾನ್, ನಿನ್ನ ಈ ಮಾತೆಲ್ಲ ನನ್ನ ಬುದ್ಧಿಗೆ ತಿಳಿಯೋದಿಲ್ಲ. ನೀನು ಸ್ವಲ್ಪ ಸಮಯ ಹೀಗೆ ಬಿದ್ದಿರು. ಅಡಿಗೆ ಮಾಡಿಟ್ಟಿದ್ದೇನೆ, ನನ್ನ ಊಟ ನಾ ತೆಗೆದುಕೊಂಡು ಹೋಗ್ತೇನೆ, ಮನೆ ಹೋಗಿ ತಿಂತೇನೆ. ಲಾಟಿನೂ ನಿನ್ ತಲೆ ಹತ್ತಿರ ಇಟ್ಟಿದ್ದೇನೆ, ಹಾಗೆ ಮಲಗಿಬಿಡ್ಬೇಡ, ಗಮನ ಇರಲಿ.
0: ಹಾ ಹಾ, ಸರಿ ಸರಿ, ನೀನು ಹೋಗು.
1: ಹಾ, ಎದ್ದು ಊಟ ಮಾಡು. ನೀನು ಕಟ್ಟಿಗೆ ತರ ಹಾಗೆ ಬಿದ್ದು ಬಿಡ್ಬೇಡ.
0: ನೀನಂತೂ ಮಾರಾಯ, ಹೋಗು ಹೋಗು.

0: ಭೀಮನ್, ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಂದ ಬರ್ತಿದ್ಯಾ?
1: ಗದ್ದೆಯಿಂದ ಡಾಕ್ಟರ್ ಮೀನಾಕ್ಷಿ ಅವರೇ. ಇತ್ತೀಚೆಗೆ ರಾತ್ರಿ ಹೊತ್ತು ಗದ್ದೆಗೆ ಆನೆಗಳು ಬರ್ತಾ ಇವೆ. ಬಹಳಷ್ಟು ಜನರ ಗದ್ದೆಗಳನ್ನ ಹಾಳು ಮಾಡಿಬಿಟ್ಟಿವೆ. ಅದಕ್ಕೆ ಗದ್ದೆಯಲ್ಲಿ ಕಾವಲು ಕಾಯ್ತಾ ಇದ್ದೆ. ತಾಜಾ ತರಕಾರಿ ಇತ್ತು, ಅದನ್ನೇ ತೆಗೆದುಕೊಂಡು ಬಂದೆ. ನಿಮ್ಗೂ ಸ್ವಲ್ಪ ಕೊಟ್ಟು ಹೋಗೋಣ ಅಂತ. ಏನಾಯ್ತು ಡಾಕ್ಟ್ರೆ, ಎಲ್ಲ ಯಾಕಿಷ್ಟು ನಗ್ತಿದ್ದೀರಿ? ಅಲ್ಲ, ತಾಜಾ ತರಕಾರಿ ತಂದಿದ್ದೇನೆ, ಬಹುಶಃ ನಿಮ್ಗೆ ಸರಿಯಾಗಿಲ್ವೋ ಏನೋ.
0: ವಿಮಾನ್, ಮುಖದ ಮೇಲೆ ಇದೆಂತ ಬಣ್ಣ?
1: ಅರೆ ಎಲ್ಲಿ, ಏನೋ ಇಲ್ವಲ್ಲ?
0: ಇಲ್ವಾ? ಹಾಗೆ ನಡೀತಾ ಇರು, ಬೇಸಿನ ಹತ್ರ ಬಾ.
1: ಬಂದೆ ಬಂದೆ.
0: ಕನ್ನಡಿ ನೋಡು.
1: ಅಯ್ಯೋ ದೇವ್ರೆ, ಏನಿದೆಲ್ಲ, ಇಷ್ಟೊಂದು ಕಪ್ಪು ಎಲ್ಲಿಂದ ಬಂತು?
0: ಕೊಡು ಭೀಮನ್, ಆ ತರಕಾರಿ ನನಗೆ ಕೊಡು. ನಿನ್ನ ತರಕಾರಿ ತುಂಬಾನೇ ಚೆನ್ನಾಗಿದೆ.
1: ಅದೇ ಬೆಂಚ್ ಮೇಲೆ ಮಲಗಿದ್ದೆ, ರಾತ್ರಿಡೀ ತಲೆ ಹತ್ರನೇ ಲಾಟಿನ ಉರಿತಾ ಇತ್ತು. ಅದ್ರ ಹೊಗೆ ರಾತ್ರಿಡೀ ನನ್ನ ಮುಖಕ್ಕೆ ಹತ್ತಿರ್ಬೋದು, ಹಾಗಾಗಿ ಮುಖ ಕಪ್ಪಾಗಿದೆ.
0: ತೊಳ್ಕೋ ತೊಳ್ಕೋ, ಇಲ್ಲಿದೆ ನೋಡು ಸೋಪ್, ಇಲ್ಲಿದೆ ನೋಡು.
1: ಇರ್ಲಿ ಬಿಡು, ಇರ್ಲಿ ಬಿಡು, ಹೇಗೂ ನಾನು ಮುಖ ಕಪ್ಪು ಮಾಡುವವ? ಕೆಲವು ದಿನಗಳಿಂದ ನನ್ನ ಮುಖ ನನಗೆ ಕಪ್ಪಾಗಿ ಕಾಣಿಸ್ತಾ ಇದೆ.
0: ಒಂದೇ ಮಾತನ್ನ ಮತ್ತೆ ಮತ್ತೆ ಯಾಕೆ ಹೇಳ್ತೀಯ? ಇಷ್ಟೊಂದು ದೂರದಿಂದ ಬಂದಿದ್ಯಾ, ಚಹಾ ಇನ್ನೂ ಕುಡಿಲಿಲ್ಲ ಅನ್ಸುತ್ತೆ. ಬೆಳಿಗ್ಗೆ ಎದ್ದು ಸ್ವಲ್ಪ ತಿರುಗಾಡಿ ಮುಖ ತೊಳ್ಕೊಳ್ತಾ ಇದ್ದೆ, ಅಷ್ಟ್ರಲ್ಲಿ ನೀನು ಗೇಟ್ ತೆಗೆದು ಒಳಗೆ ಬರೋದನ್ನ ನೋಡಿದೆ.
1: ಸರಿ ಸರಿ ಸರಿ, ಈಗ ಚಾ ಕೊಡಿ ಡಾಕ್ಟ್ರೆ. ರಾತ್ರಿ ಊಟ ಕೂಡ ಮಾಡಲಿಲ್ಲ, ಜಗತ್ತಿನ ಚಿಂತೆ ಮಾಡ್ತಾ ಮಾಡ್ತಾ ರಾತ್ರಿ ಇಡೀ ಬೆಂಚ್ ಮೇಲೇನೆ ಬಿದ್ಕೊಂಡೆ. ಬೆಳಿಗ್ಗೆ ಎದ್ದು ಈ ಕಡೆಗೆ ಬಂದೆ.
0: ಮೊದಲು ಬಾಯಿ ತೊಳ್ಕೊ, ಟೂತ್ ಪೇಸ್ಟ್ ತರ್ತೀನಿ, ನಿಲ್ಲು.
1: ಸರಿ ಸರಿ. ಅಕ್ಕ, ನಿಮ್ಗೆ ಗೊತ್ತಾ, ನಾನು ನನ್ನ ಒಂದು ದೊಡ್ಡ ತಪ್ಪನ್ನು ಕಂಡು ಹಿಡಿದಿದ್ದೇನೆ.
0: ನನಗಂತೂ ನಿನ್ನಲ್ಲಿ ಯಾವುದು ತಪ್ಪು ಕಾಣಿಸ್ತಿಲ್ಲ.
1: ನೀವು ನನ್ನ ಡಾಕ್ಟ್ರು, ಅದಕ್ಕೆ ನನ್ಗೆ ಸಮಾಧಾನ ಮಾಡೋದಕ್ಕೆ ಈ ರೀತಿ ಹೇಳ್ತಾ ಇದ್ದೀರಿ, ನನ್ಗೆ ಗೊತ್ತು.
0: ಯಾವಾಗ್ಲೂ ಮನುಷ್ಯ ಡಾಕ್ಟರ್ ಆಗೇ ಇರ್ತಾನ?
1: ಆದ್ರೆ ನಾನಂತೂ ಯಾವತ್ತೂ ನಿಮ್ಮ ರೋಗಿಯೇ, ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆದ್ರಿಂದ ಯಾವ್ದಾದ್ರೂ ನೆಪ ಮಾಡಿ ನನ್ ಚಿಕಿತ್ಸೆ ಮಾಡ್ತಾನೆ ಇರ್ತೀರಿ.
0: ನಿನ್ ಮಾತು ಸ್ವಲ್ಪ ನಿಜ, ಆದ್ರೆ ಪೂರ್ಣ ಸತ್ಯ ಅಲ್ಲ. ನಾನ್ ನಿನ್ಗೆ ಒಳ್ಳೇದನ್ನೇ ಬಯಸ್ತೀನಿ.
1: ಹಾ ಹಾ, ಇದೇ ಇದೇ ಇಲ್ಲಿಯೇ ನನಗೆ ನನ್ನ ದೋಷ ಕಾಣ್ತಿರೋದು.
0: ಯಾವ ದೋಷ?
1: ನಾನು ವಿಶ್ವಾಸ ಇಡ್ತೇನೆ, ನಿಮ್ ಮೇಲೆ ನಂಬಿಕೆ ಇಟ್ಟು.
0: ನನ್ ಮೇಲೆ ವಿಶ್ವಾಸ ಇಡೋದ್ರಿಂದ ನಿನಗೆ ಕೆಟ್ಟದನ್ಸತ್ತಾ?
1: ಇಲ್ಲ ಡಾಕ್ಟರ್, ಒಳ್ಳೇದೇ ಅನಿಸ್ತದೆ. ನಿಮ್ಮೊಬ್ಬರ ಮೇಲೆ ಮಾತ್ರ ವಿಶ್ವಾಸ ಇರೋದು. ಆದರೆ ವಿಶ್ವಾಸ ಕೈಯಲ್ಲಿ ಬಂದೂಕು ಹಿಡಿದು ದೇಶದಲ್ಲಿ ನಾನು ಬದಲಾವಣೆ ತರಬಹುದು ಅಂತ ವಿಶ್ವಾಸ ಇಟ್ಟಿದ್ದೆ. ನನ್ನನ್ನು ನಂಬಿಸಿ ಪುಸಲಾಯಿಸಿ ತಮ್ಮ ಗುಂಪಿನಲ್ಲಿ ಸೇರಿಸಿಕೊಂಡವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೆ. ಯಾವುದೇ ದ್ವಂದ್ವ ಇಲ್ಲದೆ ಗುಂಪಿನ ನಾಯಕರ ಮೇಲೆ ನಂಬಿಕೆ ಇಟ್ಟಿದ್ದೆ. ನನಗಾಗಿ ನನ್ನ ಗುಂಪಿನ ನಿರ್ಣಯದ ಮೇಲೆ ನಾನು ನಂಬಿಕೆ ಇಟ್ಟಿದ್ದೆ. ನನ್ನೆದೆಗೆ ಗುಂಡು ಹಾರಿಸಿ ಸಾಯಿಸಲಾಗುತ್ತೆ ಅನ್ನೋ ಮಾತಿನ ಮೇಲೆ ವಿಶ್ವಾಸ ಇಟ್ಟಿದ್ದೆ. ಆದ್ರೆ ಏನು ಆಗ್ಲೇ ಇಲ್ಲ, ನನಗೆ ಗುಂಡು ಹೊಡಿಲೇ ಇಲ್ಲ. ಹೊಡೆದು ಬಡ್ದು ತುಂಬಾ ಎತ್ತರದಿಂದ ನನ್ನನ್ನು ಕೆಳಗೆಸಿದ್ರು. ಸಾಯ್ತೇನೆ ಸಾಯ್ತೇನೆ ಅಂತ ಹೇಳ್ತಾ ಹೇಳ್ತಾ ಸಾಯ್ಲೇ ಇಲ್ಲ, ಉಳ್ಕೊಂಡ್ಬಿಟ್ಟೆ. ಆದ್ರೆ ಹುಚ್ಚನಾಗಿ, ನಾನು ಹುಚ್ಚ, ಹೌದು ನಾನು ಹುಚ್ಚ ಹುಚ್ಚ, ನನ್ನನ್ನ ನಿಮ್ ಕೈಗೆ ಒಪ್ಪಿಸಲಾಯ್ತು.
0: ವಿಮಾನ್ ವಿಮಾನ್, ಸಮಾಧಾನ ಮಾಡ್ಕೋ, ಈ ರೀತಿಯೆಲ್ಲ ಮಾತಾಡಬಾರ್ದು.
1: ನೀವಿರ್ಲಿಲ್ಲ ಅಂದ್ರೆ ನಾನು ಕೂಡ ಸಡಿಲು ಪ್ಯಾಂಟ್ ಹಾಕಿ ರಸ್ತೆ ಮೇಲೆ ಹುಚ್ಚನ ಹಾಗೆ ಆಗ್ತಿದ್ದೆ ಅಲ್ವಾ? ಮದುವೆ ಮದುವೆ ಎಲ್ಲಿದೆ ಮದುವೆ ಎಲ್ಲಿದೆ ಮದುವೆ ಅಂತ ಕೇಳ್ತಾ ಕೇಳ್ತಾ ಅಲೆದಾಡ್ತಿದ್ದೆ.
0: ಆದ್ರೆ ಆ ರೀತಿ ಏನೂ ಆಗಿಲ್ಲ ಅಲ್ವಾ?
1: ಆದ್ರೆ ಬಹುಶಃ ಹಾಗೆ ಆಗ್ದಿತ್ತೇನೋ ಅಲ್ವಾ?
0: ಈ ರೀತಿ ನೀನು ಎಷ್ಟೋ ಬಹುಶಃಗಳ ಬಗ್ಗೆ ಯೋಚಿಸಬಹುದು, ಆದ್ರೆ ಇವತ್ ನೀನ್ ಏನಾಗಿದ್ಯಾ ಅದು ಸತ್ಯ.
1: ನೀವು ಈ ಎಲ್ಲ ಮಾತುಗಳ ಸಹಾಯದಿಂದಲೇ ನನಗೆ ಚಿಕಿತ್ಸೆ ಮಾಡ್ತಿದ್ದೀರಿ.
0: ನೀನು ತುಂಬಾ ಒಳ್ಳೆಯವನು ಭೀಮನ್. ಈ ಮಾತು ನನಗೆ ಒಳ್ಳೇದು ಅನ್ಸುತ್ತೆ. ಪದೇ ಪದೇ ನೆನಪಿಸೋದು ನನಗೆ ಸರಿ ಕಾಣಿಸಲ್ಲ.
1: ಆದ್ರೆ ನನ್ನಿಂದ ಸಾರಿ ಅಂತ ಹೇಳಲಿಕ್ಕೆ ಆಗ್ತಿಲ್ವಲ್ಲ?
0: ಬೇರೆ ವಿಷಯದ ಬಗ್ಗೆ ಮಾತಾಡು. ನೀನ್ ತುಂಬಾ ತಿಳ್ಕೊಂಡಿದ್ಯಾ?
1: ಒಂದು ದೊಡ್ಡ ಕಾಡನ್ನು ಹಾಳು ಮಾಡಿ ಅಲ್ಲಿ ಚಹಾದ ತೋಟ ಮಾಡಲಾಗ್ತದೆ. ಅಲ್ಲಿ ಮೊದಲು ಯಾವ ದೊಡ್ಡ ಘಟನೆ ಆಗ್ತದೆ ಅಂತ ನೀವು ಹೇಳ್ಬೋದಾ?
0: ಏನು?
1: ಬೇರೆ ಬೇರೆ ಪ್ರಕಾರದ ಗಿಡಗಳನ್ನು ಕಡ್ದು ಹಾಕಿ ಒಂದೇ ರೀತಿಯ ಗಿಡಗಳ ಗದ್ದೆ ಮಾಡಲಾಗ್ತದೆ. ವಿವಿಧತೆಯನ್ನು ಕೊನೆಗೊಳಿಸಲಾಗ್ತದೆ. ವಿಭಿನ್ನತೆ ಇದೆ. ಈ ಸತ್ಯವನ್ನು ನಾವು ಒಪ್ಕೊಳ್ಳೋದು ಸರಿಯಲ್ವೇ?
0: ನಾನು ಈ ಮಾತನ್ನ ಯಾವತ್ತೂ ಈ ರೀತಿಯಾಗಿ ಯೋಚಿಸ್ತಿರ್ಲಿಲ್ಲ.
1: ಯಾವಾಗ ರಾತ್ರಿ ಇಡೀ ಎಚ್ಚರ ಇದ್ದು ಆನೆಗಳನ್ನು ಓಡಿಸಬೇಕಾಗ್ತದೆಯೋ ಆವಾಗ ಸತ್ಯದ ಅರಿವಾಗ್ತದೆ. ಆಹಾರದ ಕೊರತೆಯಿಂದ ಆನೆಗಳು ನಮ್ಮ ತೋಟ ಗದ್ದೆಗಳಲ್ಲಿ ನುಗ್ಗಿ ಬರ್ತವೆ. ಇದರಲ್ಲಿ ಆನೆಗಳ ತಪ್ಪೇನಿದೆ? ಒಂದೇ ರೀತಿಯ ಮರ, ಕೇವಲ ಒಂದೇ ರೀತಿಯ.
0: ಅಯ್ಯೋ, ಇದಂತೂ ಬಹಳ ದೊಡ್ಡ ಸಮಸ್ಯೆ.
1: ಬಹಳ ದೊಡ್ಡ ಸಮಸ್ಯೆ. ಈ ಭೂಮಿಯ ಮೇಲೆ ಇದೊಂದೇ ದೊಡ್ಡ ಸಮಸ್ಯೆ ಅನ್ನೋದು ನನ್ನ ವಿಚಾರ. ಭಿನ್ನತೆಯನ್ನು ಸ್ವೀಕಾರ ಮಾಡದೇ ಇರೋದೇ ಒಂದು ದೊಡ್ಡ ಸಮಸ್ಯೆ. ಒಂದೇ ರೀತಿಯ ತೋಟ ಮಾಡೋದು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ. ಅಕ್ಕ,
0: ಅಯ್ಯೋ ಏನಾಗ್ತಿದೆ ಭೀಮನ್?
1: ತುಂಬಾ ನೋವಾಗ್ತಿದೆ ಅಕ್ಕ.
0: ನಾನ್ ಫೋನ್ ಮಾಡ್ತೀನಿ, ಯಾರಾದ್ರೂ ಒಳ್ಳೆ ಫಿಸಿಯೋಗೆ ತೋರ್ಸೋಣ. ನಾನ್ ಫೋನ್ ಮಾಡ್ತೀನಿ,
1: ಹೆದರ್ಕೋಬೇಡ. ಜನರ ನೋವೇ ಇದು ಅಲ್ವಾ ಅಕ್ಕ? ಒಂದು ವೇಳೆ ನೋವು ಹೆಚ್ಚಾದ್ರೆ ಭೂಪನ್ ಕಾಲುಗಳನ್ನು ಇಳಿತಿದ್ದ, ಹೇಗೋ ನಡೀತಾ ಇದ್ದೇನಲ್ಲ.
0: ಓ, ಆ ಭೂಪನ್ ಡಾಕ್ಟರ್ ಮಾತು ಬಿಟ್ಬಿಡು. ಅಂದ ಹಾಗೆ ಊಟ ಮಾಡುವಾಗ ನೆಲದ ಮೇಲೆ ಕುತ್ಕೋಬೇಡ, ಸೈಕಲ್ ಮೇಲೆ ಹತ್ತಬೇಡ.
1: ಎಲ್ಲಾ ಉಪಾಯಗಳು ಎಲ್ಲಾ ರೋಗಿಗಳಿಗೆ ಉಪಯೋಗಕ್ಕೆ ಬರಲ್ಲ ಡಾಕ್ಟ್ರೆ. ನಾನು ಇತ್ತೀಚೆಗೆ ಧ್ಯಾನ ಮಾಡೋದನ್ನು ಕಲಿತಾ ಇದ್ದೇನೆ. ಆದ್ರೆ ಮಾಂಸ, ಮೀನು, ಬೆಳ್ಳುಳ್ಳಿ, ಈರುಳ್ಳಿ ಯಾವುದನ್ನು ತಿನ್ನೋದಿಲ್ಲ. ಆ ಯೋಗ ಮಾಡೋರು ನಿಷೇಧ ಮಾಡಿದ್ದಾರೆ.
0: ಹಾ, ಒಂದ್ ವೇಳೆ ಇದರಿಂದ ನಿನಗೆ ಸಹಾಯ ಆಗ್ತಿದ್ರೆ ಅವಶ್ಯವಾಗಿ ಮಾಡು. ಆದ್ರೆ ಇವೆಲ್ಲ ನಿನ್ನನ್ನೇ ನಿಯಂತ್ರಿಸದಂತೆ ಗಮನ ಹರಿಸು. ನಿನ್ ಮೇಲೆ ವಿಶ್ವಾಸ ಇಡು. ಯಾರಿಗೂ ಸಹ ನಿನ್ ಮೇಲೆ ಪ್ರಭಾವ ಬೀರಲು ಬಿಡ್ಬೇಡ.

0: ಓ ಭೀಮಾನ್, ಇಷ್ಟು ರಾತ್ರಿಯ ಸಮಯದಲ್ಲಿ ಯಾರಾದ್ರೂ ಅಳ್ತಾರಾ? ಈ ಧ್ವನಿ ಎಷ್ಟು ದೂರ ಹೋಗ್ತೀನಿ ನಿನಗೆ ಗೊತ್ತಾ? ನಿನಗೆ
1: ಎಂತ ಭೂಪ, ನೀನು ಯಾಕೆ ತಿನ್ಸಿದ್ದು ಬೆಳ್ಳುಳ್ಳಿ ಪಲ್ಯವನ್ನು? ಯಾಕೆ ತಿನ್ಸಿದ್ದು ನನಗೆ ಬೆಳ್ಳುಳ್ಳಿ? ನನ್ನ ತಲೆಗೇರಿದೆ ನೋಡು.
0: ಅಯ್ಯೋ, ನನಗೇನು ಗೊತ್ತು ನೀನು ಬೆಳ್ಳುಳ್ಳಿ ತಿನ್ನೋದು ಬಿಟ್ಟಿದೀಯ ಅಂತ? ಇದೇನು ಹೊಸದಾಗಿ ಶುರು ಮಾಡಿದೀಯ ನೀನು? ಇಷ್ಟು ದಿನ ನಾನು ತಿನ್ನಿಸ್ತಾ ಇದ್ದೆ, ಅದಕ್ಕೆ ಇವತ್ತು ತಿನ್ಸಿದೆ?
1: ಈಗ ಅದು ನನ್ನ ಮೆದುಳಿಗೆ ತಾಗಿದೆ, ಈಗ ನಾನು ಏನ್ ಮಾಡ್ಲಿ? ಬೆಳ್ಳುಳ್ಳಿ ಬೆಳ್ಳುಳ್ಳಿ
0: ವಿಮಾನ್, ಈಗ ಏನ್ ಮಾಡ್ತೀಯೋ ಮಾಡ್ಕೊಳ್ಳೋ. ಚಿಕ್ಕ ಬೆರಳಿನ ಉಗುರಿನ ಸಮಾನ ಇರೋ ಬೆಳ್ಳುಳ್ಳಿಯ ಮೊಗ್ಗು ನೋಡು ಹೇಗೆ ಅಳಿಸ್ತಾ ಇದೆ ಈ ಮನುಷ್ಯನನ್ನು.
2: ಚಿಕ್ಕ ಬೆರಳಿನ ಉಗುರಿನ ಸಮಾನ ಇರುವ ಬೆಳ್ಳುಳ್ಳಿಯ ಮೊಗ್ಗು ಮನುಷ್ಯನನ್ನ ಸಾಯಿಸುತ್ತೆ. ನಿಮ್ ಗೊತ್ತಾ, ಬೆಳ್ಳುಳ್ಳಿಯ ಒಂದು ಮೊಗ್ಗು ಒಂದು ಆನೆಯ ಸಮಾನ. ಬೆಳ್ಳುಳ್ಳಿ ತಿನ್ನೋದಿಲ್ಲ ಹೇಳು, ಬೆಳ್ಳುಳ್ಳಿ ತಿನ್ನೋದಿಲ್ಲ, ಬೆಳ್ಳುಳ್ಳಿ ತಿನ್ನೋದಿಲ್ಲ.
3: ಅರೆ ಅರೆ ಭೂಪನ್, ಏನಾಯ್ತು? ಯಾರು ಅಂತಾ ಇದ್ದಾರೆ?
0: ಏನು ಚಿಂತೆ ವಿಷಯವಿಲ್ಲ, ಏನು ಆಗ್ಲಿಲ್ಲ. ನಾಟಕ, ನಾಟಕದ ಆಟ, ದ್ರೌಪದಿಯ ವಸ್ತ್ರಾಭರಣ ಅಷ್ಟೇ. ಜನ ಕೇಳ್ತಾ ಇದ್ದಾರೆ, ಮುಂದೆ ಬಾ ಭೀಮಸೇನ, ನನ್ನಲ್ಲಿ ಎಷ್ಟು ಶಕ್ತಿ ಇದೆ ನೋಡ್ತೇನೆ. ಸಹೋದರ ದುಶ್ಯಾಸನ, ವಸ್ತ್ರಾಭರಣ ಮಾಡು, ಸುಮ್ಮನಿರು.
2: ಏನು ಆಗಿಲ್ಲ ನನ್ಗೆ, ಏನು ಆಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಹೌದು, ಒಳ್ಳೇದು ಒಳ್ಳೇದು, ಎಲ್ರಿಗೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. ಹೂವು ಸುಂದರವಾಗಿದೆ, ಸುಂದರ ಸುಂದರ. ಹಕ್ಕಿ ಎಷ್ಟೊಂದು ಪ್ರಿಯವಾಗಿದೆ ಅಲ್ವಾ ನನ್ಗೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನದಿ ನಮ್ ಗದ್ದೆ ಹತ್ರದಿಂದ ಹರಿಯುತ್ತೆ. ಮೈನೂರನ ತಂದೆ ಹಾಡುವ ಹಾಡು ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಈ ಭೂಮಿಯ ಮೇಲೆ ಬಂದಿದೆ.
0: ಅಯ್ಯೋ ದೇವರೇ, ದೇವರೇ ರಕ್ಷಣೆ ಮಾಡು, ದೇವರೇ ಈ ವಿಮಾನದ ರಕ್ಷಣೆ ಮಾಡು ದೇವರೇ.
2: ಎಲ್ಲ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. ನಮ್ ಒಳ್ಳೇದಕ್ಕೆ ತುಂಬಾ ಕಷ್ಟಪಡ್ಬೇಕು, ತುಂಬಾನೇ ಕಷ್ಟಪಡ್ಬೇಕಾಗುತ್ತೆ. ಅಲ್ ನೋಡು, ಅಲ್ ನೋಡು, ಆಕಾಶದಲ್ಲಿ ಚಂದ್ರ ಬಂದಿದ್ದಾನೆ. ನಕ್ಷತ್ರಗಳು ನಕ್ಷತ್ರಗಳು ಆಕಾಶದಲ್ಲಿ ಹೂವು ಅರಳಿಸಿವೆ. ಹಾ ಹಾ ಹಾ ಹಾ, ಎಷ್ಟೊಂದು ಹೂವು, ನಕ್ಷತ್ರಗಳ ಹೂವು. ಎಲ್ರಿಗೂ ಒಳ್ಳೇದಾಯ್ತು, ಎಲ್ರಿಗೂ ಒಳ್ಳೇದಾಯ್ತು, ಎಲ್ಲ ಒಳ್ಳೇದಾಯ್ತು. ನನ್ನ ಸೊಂಟದ ನೋವು ಸರಿಯಾಯ್ತು. ನಾಳೆ ನಾಳೆ ಸಸಿಗಳ ಮಣ್ಣನ್ನು ಕೆತ್ತಬೇಕು. ಹೌದೌದೌದು, ಕೆತ್ತಬೇಕು ಕೆತ್ತಬೇಕು.
0: ಏನು ನಿನ್ನ ಸಸಿಗಳು ದೊಡ್ಡದಾಗಿದೆಯೇ?
2: ಈಗ ನೀನ್ ಹೇಳ್ತೀಯಾ ಸಸಿಗಳು ಒಂದಕ್ಕೊಂದು ದ್ವೇಷ ಮಾಡೋದಿಲ್ಲ ಅಂತ, ಹೌದಲ್ವಾ?
0: ಓ ದೇವರೇ, ಏನ್ ಮಾತಾಡ್ತಿದ್ದಾನೆ ಇವನು? ಅಯ್ಯೋ ದೇವರೇ.
2: ಆದ್ರೆ ನಿನಗೆ ಗೊತ್ತಾ, ಚಿಕ್ಕ ಮಕ್ಕಳ ಜೊತೆಗೂ ಜನ ದ್ವೇಷ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ನನ್ ಮಗ ಆರನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಜನ ಆತನ ಬಗ್ಗೆಯೂ ಅಸೂಯೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಅವನು ಬಿಡಿಸಿದ ಚಿತ್ರ ಸ್ಪರ್ಧೆಗಾಗಿ ಹೊರಗೆ ಕಳಿಸಬೇಕಿತ್ತು, ಆದ್ರೆ ಯಾವುದೋ ಮಗುವಿನ ತಾಯಿ ಶಾಲೆಯಲ್ಲಿ ಕಿರುಚಾಡ್ಲಿಕ್ಕೆ ಶುರು ಮಾಡಿದ್ಲು. ಅವಳು ಮಗ ಬಿಡಿಸಿದ ಚಿತ್ರ ಕಳಿಸ್ಬೇಕು ಅಂತ ಬಹಳ ಚಾಲಕಿತನ ಮಾಡಿದ್ರು. ಆತನಿಗೆ ತರಗತಿಯಲ್ಲಿ ಹೆಚ್ಚು ಅಂಕ ಸಿಗುತ್ತಲ್ಲ, ಅದಕ್ಕಾಗಿ ಹೊಟ್ಟೆ ಕಿಚ್ಚು ಪಡ್ತಾರೆ. ತಂದೆ ತಾಯಿ ಅವನ ಬಗ್ಗೆ ಅಸೂಯೆ ಪಡ್ತಾರೆ ಅನ್ನೋದು ಪಾಪ ಅವನಿಗೆ ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ. ನಾವು ಚೆನ್ನಾಗಾಗ್ತೀವಿ, ನಾವು ಚೆನ್ನಾಗಾಗ್ತೀವಿ, ಚೆನ್ನಾಗಾಗ್ತೀವಿ.
0: ನೀನು ಚೆನ್ನಾಗಾಗ್ತಿರ್ಲಿಲ್ಲ ಅಂದ್ರೆ ನಾನ್ ನಿನಗಾಗಿ ಇಷ್ಟು ಕಷ್ಟಪಡ್ತಿದ್ದ?
2: ಸುಂದರ ಸುಂದರ
0: ಸುಂದರ ಮನುಷ್ಯ,
2: ಸುಂದರ ಸುಂದರ. ಆ ತಾಯಿ ತುಂಬಾ ಸುಂದರವಾಗಿದ್ದಾಳೆ. ನನ್ಗೆ ಸಿಕ್ಕಾಗ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನಾನು ಆಗಾಗ ಮಗನನ್ನು ಕರ್ಕೊಂಡು ಬರ್ಲಿಕ್ಕೆ ಶಾಲೆಗೆ ಹೋಗ್ತೀನಲ್ವಾ, ತುಂಬಾ ಒಳ್ಳೆಯ ಬಟ್ಟೆ ಹಾಕೊಂಡು ಬರ್ತಾಳೆ, ಅಲಂಕಾರ ಮಾಡ್ಕೊಂಡು ಬರ್ತಾಳೆ. ಅವಳ ಹತ್ತಿರ ಹೋದಾಗ ಒಳ್ಳೆಯ ಸುವಾಸನೆ ಬರುತ್ತೆ. ಆದ್ರೆ ಇಷ್ಟೆಲ್ಲ ಆದ್ರೂ ಆರನೇ ತರಗತಿಯಲ್ಲಿ ಓದುವ ನನ್ನ ಮಗನ ಬಗ್ಗೆ ಅಸೂಯೆ ಪಡ್ತಾಳೆ. ಮಗ ಏನು ತಿಳ್ಕೊಬಹುದು ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ.
0: ವಿಮಾನ್ ವಿಮಾನ್, ಈ ಎಲ್ಲಾ ವಿಷಯಗಳ ಬಗ್ಗೆ ಇಷ್ಟು ಯೋಚಿಸಬಾರದು.
2: ಯೋಚನೆ ಎಲ್ಲಿ ಮಾಡ್ತೀನಿ ನಾನು, ಅದು ತನ್ನಿಂದಾನೇ ಬರುತ್ತೆ. ಆನೆಗಳು ಬಂದ ಹಾಗೆ ಹೂಕೋಸಿನ ಸಸಿಗಳಲ್ಲಿ ನನ್ನ ಮನಸ್ಸು ಕೂತಿರುತ್ತೆ. ನಾನೇನು ಆನೆಗಳನ್ನು ಕರೆದುಕೊಂಡು ಬಾ ಅಂತೀನ, ಬಂದು ತಿನ್ನು ಅಂತೀನ? ತನ್ನಿಂದಾನೇ ಬರ್ತಾವೆ ಮತ್ತೆ ಎಲ್ಲವನ್ನು ಹೊಸಕಿ ಹಾಕ್ತಾವೆ.

0: ಎಲ್ಲಿ ಅಲ್ಲಿ ಹೋಗ್ಬೇಡ, ಎಲ್ಲಿ ಹೋಗ್ಬೇಡ
1: ಬಾಬು, ಎಲ್ಲಿ
0: ಎಲ್ಲಿ ಓ ದೇವ್ರಿ, ಓ ಫೈನಲ್ ಫೈನಲ್ ನೋಡು, ವಿಮಾನ ವಿಮಾನ ಆನೆಗೆ ಡಿಕ್ಕಿ ಹೊಡೆದ್ಬಿಟ್ಟ. ಅಯ್ಯೋ ಅಯ್ಯೋ, ಪಟಾಕಿ ಕೊಡು, ಪಟಾಕಿ ಪಟಾಕಿ. ಓ ದೇವ್ರಿ, ಅವ್ರಿಗೆ ಏನು ಮಾಡ್ಬೇಡ ಬಾಬಾ, ಏನು ಮಾಡ್ಬೇಡ ಬಾಬಾ, ಏನು ಮಾಡ್ಬೇಡ ಅವನಿಗೆ. ಅರೆ ಅದು ವಿಮಾನ ನಾಲ್ಕು ಸಾಲುಗಳು ಬತ್ತಿಯೇ ಸೇರಿಸಿಕೊಂಡಿತ್ತು. ದೇವ್ರಿ ದೇವ್ರಿ ಬಾಬಾ ಬಾಬಾ ಬಾಬಾ ಬಾಬಾ
1: ದೇವ್ರಿ
0: ದೇವ್ರಿ, ಮೈನೂಲ್ ಮೈನೂಲ್, ಪಟಾಕಿ ಪಟಾಕಿ ಪಟಾಕಿ ಬೇಗ ಕೊಡು, ಬೇಗ ಬೇಗ ಬೇಗ. ಅಯ್ಯೋ ದೇವ್ರಿ ದೇವ್ರಿ, ಅಲ್ಲ ಬಾಬಾ ಬಾಬಾ ಬಾಬಾ,
1: ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ.

0: ಏ ವಿಮಾನ್, ಏ ವಿಮಾನ್, ಏನಾಯ್ತು ನಿಂಗೆ, ಏನಾಯ್ತು ನಿಂಗೆ?
1: ನಾನಂತೂ ನಿನ್ನೆ ಸತ್ತೇ ಹೋಗಿದ್ದೆ, ನಿಮ್ ಗೊತ್ತಾ?
0: ಇದೇನು, ಎಂತ ಬಟ್ಟೆ ಹಾಕೊಂಡಿದ್ಯಾ ನೀನು?
1: ಮನುಷ್ಯರು ಸತ್ತಾಗ ಇಂತಹ ಬಟ್ಟೆಗಳನ್ನೇ ಹಾಕ್ತಾರೆ.
0: ಏನೆಲ್ಲ ಮಾತಾಡ್ಬೇಡ, ಗಾಡಿಲ್ ಕೂತ್ಕೋ.
1: ಏನು, ಏನಂದ್ರಿ?
0: ಗಾಡಿಲ್ ಕೂತ್ಕೋ, ನಾನ್ ಹೇಳ್ತಾ ಇದ್ದೀನಿ, ಗಾಡಿಲ್ ಬಂದ್ ಕೂತ್ಕೋ.
1: ಓಹ್,

0: ಏನ್ ತಿಳ್ಕೊಂಡಿದ್ಯಾ ನೀನು? ಹಾ, ಏನ್ ತಿಳ್ಕೊಂಡಿದ್ಯಾ ನಿನ್ನನ್ನು? ನೀನ್ ಬಹಳ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡಿದ್ಯಾ? ಹಾ,
1: ಏನ್ ಹೇಳ್ತಿದ್ದೀರಿ ನೀವು?
0: ಈ ನಾಟಕ ಯಾಕಾಗಿ ಯಾಕಾಗಿ ದುಃಖ, ನೋವು, ಸಂಘರ್ಷ ಕೇವಲ ನಿನ್ ಜೀವನದಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ಯಾ? ಮತ್ತೆ ಬೇರೆಯವರ ಜೀವನದಲ್ಲಿ ಇಲ್ವೇ ಇಲ್ವಾ? ಜಗತ್ತಿನಲ್ಲಿ ನೀನೊಬ್ಬ ಮಾತ್ರ ಇರೋದು, ಮತ್ತೆ ಬೇರೆ ಯಾರು ಇಲ್ಲ ಅಲ್ವಾ?
1: ನಾನಿದ್ದನ್ ಯಾವಾಗ ಹೇಳ್ದೆ? ನಿನ್ನೆ ರಾತ್ರಿ ವಿಶಾಲ ಕಾಯದ ಆನೆ ತನ್ನ ನಾಲ್ಕು ಕಾಲುಗಳ ನಡುವೆ ನನ್ನನ್ನು ಹಿಡಿದು ತನ್ನ ಸೊಂಡಿಲಿನಿಂದ ನನ್ನ ಮುಖದ ಹತ್ರ ಪುಸ್ ಪುಸ್ ಮಾಡ್ತಾ ಇತ್ತು. ನಾನು ಜೋರಾಗಿ ಆನೆಯನ್ನ ನೂಕಿದೆ. ಕತ್ತಲೆಯಲ್ಲಿ ಜನರಿಗೆ ಕಾಣಿಸೋದಿಲ್ಲ, ಆದರೆ ಚಂದ್ರನ ಬೆಳಕಿನಲ್ಲಿ ರಾತ್ರಿ ಭ್ರಮೆ ಉಂಟಾಗ್ತದೆ. ಆನೆಯನ್ನು ಪ್ರತಿಬಿಂಬ ಅಂತ ತಿಳ್ಕೊಳ್ತಾನೆ, ಮತ್ತೆ ಬಾಳೆಯ ಎಲೆಯನ್ನು ಆನೆ ಅಂತ ತಿಳ್ಕೊಳ್ತಾನೆ ಮನುಷ್ಯ. ನಾನು ಓಡಿ ಹೋಗಿ ಅದಕ್ಕೆ ಡಿಕ್ಕಿ ಹೊಡೆದೆ, ಏನು ನೋಡ್ಲೇ ಇಲ್ಲ. ಭೂಪನ್ ದೇವರ ನಾಮಸ್ಮರಣೆ ಮಾಡ್ತಿದ್ದ, ಮತ್ತು ಮೈನು ಅಲ್ಲ ಅಲ್ಲ ಅಂತ ಚೀರಾಡ್ತಾ ಇದ್ದ. ನಿಮ್ ನಗು ನಿಲ್ಸಿ, ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ, ನಿಲ್ಸಿ.
0: ಆದ್ರೂ ನೀನ್ ಜೀವಂತವಾಗಿದ್ಯಾ? ರಿಯಲಿ ಐ ಎನ್ವಿ ಯು ಬಿಮನ್. ಯಾರಿಗ್ ಸಿಗುತ್ತೆ ಈ ಸೌಭಾಗ್ಯ? ಕಾಡಾನೆಗಳ ಕಾಲುಗಳ ಮಧ್ಯೆ ಜೀವಂತವಾಗಿರೋದು ನೀನು.
1: ಇದೇನು ಅರ್ಥ ಇಲ್ಲದ ಮಾತು ಹೇಳ್ತಿದ್ದೀರಿ ನೀವು.
0: ಮತ್ತಿನ್ನೇನು, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹಾರ್ಟ್ ಫೇಲ್ ಆಗ್ಬಿಡ್ತಿತ್ತು ಆತನ್ಗೆ. ಆನೆಗಳು ಮಾತ್ರ ವಿನಾಕಾರಣ ಅಪಕೀರ್ತಿ ಪಡ್ಕೊಳ್ತಾ ಇದ್ದು.
1: ಇನ್ನು ಎಷ್ಟು ಸಹಿಸಿಕೊಳ್ಬೇಕೋ ಗೊತ್ತಿಲ್ಲ.
0: ಏನು
1: ಈ ಆನೆಗಳನ್ನು?
0: ಹಾ ಹಾ, ಎಲ್ಲವೂ ಬದಲಾಗುತ್ತೆ.
1: ಆರನೇ ತರಗತಿಯಲ್ಲಿ ಓದ್ತಿರೋ ನನ್ನ ಮಗ ಆನೆಯ ಚಿತ್ರ ಬಿಡಿಸಿ ಫಸ್ಟ್ ಬಂದಿದ್ದ. ಆದ್ರೆ ಒಬ್ಬ ತಾಯಿ ಅವನ ಬಗ್ಗೆ ಅಸೂಯೆ ಪಡ್ತಾಳೆ. ಅವಳು ತನ್ನ ಚಾಣಾಕ್ಷತೆಯಿಂದ ತನ್ನ ಮಗಳ ಚಿತ್ರವನ್ನು ಕಳಿಸ್ಬಿಟ್ಲು.

0: ನನ್ನ ಮಗನ ಹತ್ರವೂ ಬುದ್ಧಿ ಇದೆ, ಆತನಿಗೆ ಎಲ್ಲವೂ ಗೊತ್ತು. ಏನೋ ಆಗಿಲ್ಲೋ ಅನ್ನೋ ರೀತಿ ನನ್ನ ಮುಂದೆ ನಟಿಸ್ತಾನೆ. ಅವನ ತಾಯಿ ಭವಿಷ್ಯ ಇದನ್ನೆಲ್ಲ ಕಲಿಸಿದ್ದಾಳೆ. ಸ್ವಲ್ಪ ಯೋಚಿಸಿ, 6ನೇ ತರಗತಿಯಲ್ಲಿ ಓದುವ ಒಂದು ಮಗುವಿನ ಹಿಂದೆ ಎಷ್ಟು ಆನೆಗಳು ಬೆನ್ನಟ್ಟಿವೆ. ಅವನಂತೂ ಒಂದೇ ಒಂದು ಆನೆಯ ಚಿತ್ರ ಬಿಡಿಸಿದ್ದ. ಓ, ಈ ಆನೆಗಳಿಂದ ನಾನು ಹೇಗೆ ಮುಕ್ತಿ ಪಡೀಲಿ? ನಾನು ನನ್ನನ್ನು ಜೀವಂತ ಆಗಿದ್ದೇನೆ ಅಂತ ಹೇಗೆ ಭಾವಿಸ್ಲಿ?
1: ವಿಮಾನ್, ನನ್ನನ್ನು ನೋಡ್ತಾ ಇದ್ಯಾ? ನನ್ನ ವಯಸ್ಸಿನಲ್ಲಿ ನಿನಗಿಂತ 6-7 ವರ್ಷ ದೊಡ್ಡವಳಾಗಿದ್ದೇನೆ. ನೋಡಲು ಸ್ವಲ್ಪ ಸುಂದರವಾಗಿದ್ದೇನೆ.
0: ಸ್ವಲ್ಪ ಅಲ್ಲ,
1: ಸುಂದರವಾದ ನನಗೂ ಕೂಡ ಗಂಡ ಹೊಡಿತಾನೆ ಬಡಿತಾನೆ. ಅವರ ಪ್ರತಿಷ್ಠೆ ಗೌರವ ನನಗಿಂತಲೂ ಹೆಚ್ಚು. ನನಗೆ ಯಾಕೆ ಹೊಡಿತಾರೆ ಗೊತ್ತಾ? ಅವರು ಬೇರೆ ಇಬ್ಬರ ಜೊತೆ ಅವ್ರಿಗೆ ಸಂಬಂಧ ಇದೆ. ಒಬ್ಳು ಅವ್ರ ಜೊತೆ ಕೆಲಸ ಮಾಡೋ ಮಹಿಳಾ ಡಾಕ್ಟರ್, ಮತ್ತೊಬ್ಳು ನರ್ಸಿಂಗ್ ಹೋಮ್ನಲ್ಲಿ ನೌಕರಿ ಮಾಡ್ತಾಳೆ, ನನ್ನ ದುರ್ಗುಟ್ಟಿ ನೋಡ್ತಾಳೆ. ನಾನು ಜನರ ಮನಸ್ಸನ್ನು ಓದ್ತೇನೆ, ಅದು ನಿನಗೂ ಗೊತ್ತು. ಅವರನ್ನ ಅವರ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಪ್ರಶ್ನೆ ಮಾಡ್ತೇನೆ, ಎಲ್ಲವನ್ನೂ ತಿಳ್ಕೊಳ್ತೇನೆ. ಆ ವಿಷಯ ಅವ್ರಿಗೂ ಗೊತ್ತು. ನನ್ನ ಮೇಲೆ, ಒಬ್ಬ ಉನ್ನತ ಶಿಕ್ಷಣ ಪಡೆದ ಮಹಿಳೆ ಮೇಲೆ ಕೈ ಮಾಡ್ತಾರೆ. ಗಂಡ ತನ್ನ ತಪ್ಪುಗಳನ್ನ ಮುಚ್ಚಿಡಕ್ಕೆ ಹೊಡಿತಾನೆ. ಕೆನ್ ಯು ಬಿಲೀವ್ ಇಟ್? ಇಷ್ಟೆಲ್ಲ ಆದ್ರೂ ಎಲ್ಲವನ್ನು ಬಿಟ್ಟು ನಾನೊಬ್ಬಳೇ ಇರ್ತೇನೆ. ನನ್ನಂತಹ ಮಹಿಳೆಯರಿಗೆ ಈ ಪರಿಸ್ಥಿತಿ ಆದ್ರೆ ಸಾಧಾರಣ ಮಹಿಳೆಯರ ಪರಿಸ್ಥಿತಿ ಹೇಗಿರ್ಬೇಕು ಯೋಚಿಸು, ಸ್ವಲ್ಪ ಯೋಚಿಸು. ಅಷ್ಟೆಲ್ಲ ಆದ್ರೂ ನಾನು ಜೀವನ ಮಾಡ್ತೇನೆ, ನೌಕರಿ ಮಾಡಿ ಗೌರವದಿಂದ ತಲೆ ಮೇಲೆತ್ತಿ ಜೀವನ ನಡೆಸ್ತಾ ಇದ್ದೇನೆ. ಆದ್ರೆ ನೀನು ಸಾಯೋ ಮಾತಾಡ್ತಾ ಇದ್ಯಾ?
0: ಇದೆಲ್ಲ ನಿಮ್ಮ ಪರಿವಾರದ ವಿಷಯ, ನನ್ನಂತ ಬುದ್ಧಿ ಇಲ್ಲದ ವ್ಯಕ್ತಿಗೆ ಇದೆಲ್ಲ ಹೇಳಬಾರ್ದು. ನಾನು ತುಂಬಾನೇ ಸಾಧಾರಣ ವ್ಯಕ್ತಿ, ಕೆಟ್ಟದ್ದು ಆಗ್ಬಹುದು.
1: ಕೆಟ್ಟದಾದ್ರೆ ಕೆಟ್ಟದು, ಸರಿ. ನಾನು ಇವುಗಳ ಬಗ್ಗೆ ಚಿಂತೆ ಮಾಡಲ್ಲ. ನಾನು ಹೋರಾಟ ಮಾಡಿ ಜೀವಿಸ್ತಾ ಇದ್ದೇನೆ, ಹಾಗೇನೆ ಜೀವಿಸ್ತೇನೆ. ಒಬ್ಬಂಟಿಯಾಗಿ ನನಗೆ ಎಷ್ಟೊಂದು ಆನೆಗಳ ಜೊತೆಗೆ ಹೋರಾಟ ಮಾಡಬೇಕಾಗಿದೆ ಗೊತ್ತಾ ನಿನ್ಗೆ?
0: ನೀವು ತುಂಬಾ ಮಹಾನ್ ವ್ಯಕ್ತಿ ಆಗಿದ್ದೀರಿ.
1: ಮಹಾನ್ ವ್ಯಕ್ತಿ ಮೈ ಫುಟ್.
0: ಅವರು ನಿಮ್ಗೆ ಹೊಡೆಯುವಾಗ ಸಂಪೂರ್ಣ ಜಾಗೃತವಾಗಿರ್ತಾರಾ ಅಥವಾ ಅಮಲಿನಲ್ಲಿ ಏನಾದರೂ ಇರ್ತಾರ?
1: ಆಗಾಗ ಇರ್ತಾರೆ.
0: ನಾನು ಸರಿಯಾಗಿ ತಿಳ್ಕೊಂಡೆ. ನನಗೆ ನಿಮ್ ಕಣ್ಗಳನ್ನು ನೋಡ್ಲಿಕ್ಕೆ ಹೆದರಿಕೆ ಆಗ್ತದೆ.
1: ನೀನು ಎಲ್ಲವನ್ನು ವಿಶ್ವಾಸದಿಂದ ಮಾಡ್ತೀಯ, ಬಂದೂಕಿನ ಮೇಲೆ ವಿಶ್ವಾಸ ಇಡ್ತೀಯ, ವಿಶ್ವಾಸ ಇಟ್ಟು ಗದ್ದೆ ಮಾಡ್ತೀಯ, ಒಂದು ನಂಬಿಕೆಯಿಂದ ನನಗೆ ತರಕಾರಿ ತಂದ್ಕೊಡ್ತೀಯ. ಪ್ರತಿಯೊಬ್ರು ಹೀಗೆ ಇರೋಲ್ಲ. ಸಾಕಷ್ಟು ಜನ ಹೇಗಿರ್ತಾರೆ ಅಂದ್ರೆ ಅವ್ರಿಗೆ ತಮ್ಮ ಮಾತುಗಳ ಮೇಲೆ ತಮಗೇ ನಂಬಿಕೆ ಇರಲ್ಲ.
0: ಸುಂದರ ಹುಡುಗಿ ಇದ್ದಾಳೆ ಗೊತ್ತಾ?
1: ಯಾರು?
0: ಅವಳೆ ನನ್ನ ಮಗನ ಜೊತೆ ಓದೋ ಹುಡುಗಿಯ ತಾಯಿ. ಅವಳೇನು ಹೇಳ್ತಾಳೆ ಗೊತ್ತಾ? ಇಷ್ಟೊಂದು ಒಳ್ಳೆಯ ಮಾತುಗಳ ಮೇಲೆ ಜನ ನಂಬಿಕೆ ಇಡೋಲ್ಲ. ಅವರ ಬಗ್ಗೆ ವಿಶ್ವಾಸ ಇಡದೇ ಇರೋದಕ್ಕೆ ನನ್ನ ಮಗನ ಹತ್ರ ಯಾವುದೇ ಕಾರಣ ಇರಲಿಲ್ಲ. ನಾನು ಅವ್ರ ಮೇಲೆ ನಂಬಿಕೆ ಇಟ್ಟೆ. ಮತ್ತೆ
1: ವಿಮಾನ್, ದುಃಖಿಸ್ಬೇಡ. ದುಃಖಿಸೋದ್ರಿಂದ ಏನೂ ಆಗಲ್ಲ. ನಿನ್ ಕೆಲಸ ಮಾಡ್ತಾ ಇರು ಸಾಕು. ನೀನೇನಾದ್ರೂ ಮಾಡ್ತೀಯಾ ಅನ್ನೋ ನಂಬಿಕೆ ನನಗಿತ್ತು. ಆದ್ರಿಂದಲೇ ಬೇರೆ ರೋಗಿಗಳಿಗಿಂತ ಸ್ವಲ್ಪ ಹೆಚ್ಚು ಮಹತ್ವ ನಿನಗ್ ಕೊಡ್ತೇನೆ. ಸ್ವಲ್ಪ ಹೆಚ್ಚು, ಹೆಚ್ಚಲ್ಲ.
0: ಸುಳ್ಳು.
1: ಯಾವುದು?
0: ಒಂದು ವೇಳೆ ಹೆಚ್ಚು ಮಹತ್ವ ಕೊಡದೇ ಇದ್ದಿದ್ರೆ ನಾನಿವತ್ತು ದಾರಿಯಲ್ಲಿ ನಿಂತು ಚೀರಾಡ್ತಾ ಇದ್ದೆ. ಎಲ್ಲಿ ಮದುವೆ, ಮದುವೆ ಎಲ್ಲಿ, ಮದುವೆ ಎಲ್ಲಿ ಅಂತ.
1: ನೀನು, ಅಯ್ಯೋ ವಿಮಾನ್.

0: ಆನೆಗಳು ಹಾನಿ ಮಾಡಿದ ಗದ್ದೆ ನೋಡ್ಲಿಕ್ಕೆ ಸರ್ಕಾರಿ ಆಫೀಸರ್ ಬಂದಿದ್ದಾರೆ. ಗಾಡಿಯಿಂದ ಬಂದಿದ್ದಾರೆ.
1: ಏನು
0: ಇಲ್ಲಿ ಬಾ, ಸರ್ಕಾರಿ ಆಫೀಸರ್ ಬಂದಿದ್ದಾರೆ ಗಾಡಿಯಲ್ಲಿ.
1: ಎಲ್ಲಿ?
0: ಅಲ್ಲಿ ನೋಡು.
2: ಅರೆ ಅಕ್ಕ, ಅಕ್ಕನ ಗಾಡಿ.
3: ಯಾರು ಅಕ್ಕ?
2: ನಿಲ್ಲು, ನೀನೇ ನೋಡ್ತೀಯಂತೆ. ಅಕ್ಕ ಗಾಡಿ ಅಲ್ಲೇ ನಿಲ್ಸಿ, ಇಲ್ಲಿ ಬರೋದಿಲ್ಲ. ಇಲ್ಲ ಇಲ್ಲ, ಮುಂದೆ ಬರೋದಿಲ್ಲ, ಅಲ್ಲೇ ನಿಲ್ಸಿ.
4: ವಿಮಾನ್, ನಿಮ್ ಜನರ ಬೆಳೆನ ನೋಡಕ್ಕೆ ಬಂದೆ. ಕೇಳ್ತಾ ಕೇಳ್ತಾ ಹೇಗೋ ಬಂದ್ ತಲುಪ್ದೆ.
2: ನೀವು ಇಲ್ಲಿಗೆ ಬರ್ತೀರಾ ಅಂತ ನಾನ್ ಯಾವತ್ತೂ ಯೋಚಿಸಿರ್ಲಿಲ್ಲ.
4: ಕಷ್ಟ ಅನ್ನಿಸ್ತಾ? ನಾನಿಲ್ಲಿ ಬಂದಿದ್ದು ನಿನ್ಗೆ ಕಷ್ಟ ಅನ್ನಿಸ್ತಾ?
2: ಹೌದು, ಹೇಳಿ ಬಂದಿದ್ರೆ ಒಳ್ಳೇದಾಗ್ತಿತ್ತು.
4: ಅಕಸ್ಮಾತ್ ಆಸೆ ಆಯ್ತು, ಹಾಗೆ ಹೊರಟು ಬಂದೆ.
2: ನೋಡಿ, ಅದು ನಾನು ಕೂತ್ಕೊಳ್ಳೋ ಸ್ಥಳ. ಒಂದೇ ಒಂದು ರೂಮ್ ಇದೆ, ಅಲ್ಲೇ ಎಲ್ಲ ಇದೆ. ಅಲ್ಲಿಗೆ ಬರ್ತೀರಾ?
4: ಇಲ್ಲ, ಗದ್ದೆ ನೋಡೋಣ ಬಾ.
2: ಬನ್ನಿ ಬನ್ನಿ, ಇದೆ ಇಲ್ಲಿಂದಲೇ ನನ್ನ ಗದ್ದೆ ಶುರು ಆಗ್ತದೆ. ಭೋಪಾನ್, ಹೋಗಿ ಸ್ವಲ್ಪ ಚಾದ ವ್ಯವಸ್ಥೆ ಮಾಡು.
0: ಸರಿ ಸರಿ ಸರಿ, ಆಯ್ತು.
4: ನೋಡ್ದ್ಯಾ ಅಭಿಮನ್, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ. ಆದ್ರೂ ಗೊತ್ತಿಲ್ಲ ಏನೆಲ್ಲ ವಿಷಯಗಳ ಬಗ್ಗೆ ಯೋಚಿಸ್ತಿರ್ತೀಯ. ಈ ಸಸಿಗಳು ದೊಡ್ಡದಾಗೋದನ್ನ ನೋಡಿದಾಗ ನಿನ್ನಲ್ಲಿ ನಿನಗೆ ಆತ್ಮವಿಶ್ವಾಸ ಜಾಗೃತ ಆಗೋದಿಲ್ವೇ?
2: ಮನಸ್ಸಿಗೆ ಸಂತೋಷ ಆಗ್ತದೆ.
4: ಹಾ ಅಭಿಮನ್, ಈ ಸಂತೋಷವೇ ಎಲ್ಲ. ಯಾರನ್ನಾದ್ರೂ ಕೊಲೆ ಮಾಡಿದಾಗ ಮನಸ್ಸಿಗೆ ಸಂತೋಷ ಆಗಲ್ಲ, ಆದ್ರೆ ಹಿಂದೆ ಎಷ್ಟೇ ಶ್ರೇಷ್ಠ ಉದ್ದೇಶ ಇದ್ರೂ ಸಹ ಹಿಂಸೆ ದ್ವೇಷ ಇವುಗಳಿಂದ ಮನಸ್ಸಿಗೆ ಆನಂದ ಸಿಗಲ್ಲ ಅಭಿಮನ್.
2: ಗೊತ್ತು.
4: ನಿನ್ ಮಗನ ಚಿತ್ರವನ್ನ ಕಳಿಸ್ತಾ ಇರೋದು ಅಥವಾ ನನ್ ಗಂಡ ನನ್ನನ್ ಹೊಡೆಯೋದ್ರಿಂದ ಅವ್ರ ಮನಸ್ಸಿಗೆ ಸಂತೋಷ ಸಿಗಲ್ಲ, ಆ ಹೆಂಗಸ್ಗೂ ಸಿಗಲ್ಲ, ನನ್ ಗಂಡನ್ಗೂ ಏನೂ ಸಿಗಲ್ಲ. ಆದ್ರೆ ನಿನಗ್ ಸಿಗುತ್ತೆ, ಅದರಿಂದ ನನಗೂ ನನ್ನ ಮನಸ್ಸಿಗೂ ಸಂತೋಷ ಸಿಗುತ್ತೆ ಅಭಿಮನ್.
2: ನಿಮಗ್ ಸಿಗ್ತದೆ.
4: ಹೌದು, ಗಿಡಗಳನ್ನ ನೆಟ್ಟು ಅವುಗಳನ್ನ ಇಷ್ಟು ದೊಡ್ಡದಾಗಿ ಮಾಡೋಷ್ಟು ನಿನ್ನನ್ನು ಸಮರ್ಥನನಾಗಿ ಮಾಡಿದೆ. ಅದರಿಂದ ನಾನಿನ್ ಗದ್ದೆ ನೋಡ್ಲಿಕ್ಕೆ ಬಂದೆ. ಮನಸ್ಸಿಗೆ ಸಂತೋಷವನ್ನ ಹೇಗೆ ಉಂಟು ಮಾಡಬಹುದು ಅನ್ನೋದನ್ನ ನನ್ನ ಗಂಡ ಕಲ್ತ್ಕೊಳ್ಳೇ ಇಲ್ಲ. ಕೆಲವು ಮಹಿಳೆಯರು ಮಾತ್ರ ಅವ್ರ ಮನಸ್ಸನ್ನ ಸಂತೋಷದಿಂದ ತುಂಬುತ್ತಾರೆ ಅಂತ ಅವ್ರು ಭಾವಿಸಿದ್ದಾರೆ. ಆದ್ರೆ ಅದಾಗಲ್ಲ, ಅದಕ್ಕಾಗಿ ಅವರು ಸಾರಾಯಿ ಕುಡಿತಾರೆ, ಹೊಡಿಯೋದು ಬಡಿಯೋದು ಮಾಡ್ತಾರೆ. ಮನಸ್ಸು ಸಂತೋಷವಾಗಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ರಾ?
2: ಇಲ್ಲ, ಮಾಡೋಕ್ಕಾಗಲ್ಲ. ನಾನು ನೋಡಿದ್ದೇನೆ, ತುಂಬಾನೇ ನೋಡಿದ್ದೇನೆ. ನೋಡಿಯೇ ಹೇಳ್ತಾ ಇದ್ದೇನೆ, ಬುದ್ಧಿಯಲ್ಲಿ ಭೂತವಾಸ ಮಾಡುತ್ತೆ.
4: ಹಾ, ಈ ವಿಚಾರದಲ್ಲೇ ನೋಡು ನನಗೆ ಮತ್ತು ನಿನಗೆ ಸಮಾನತೆ ಇರೋದು. ಇಲ್ಲಿ ಬಂದು ನಿನ್ ಗದ್ದೆ ನೋಡೋದ್ರ ಹಿಂದಿನ ಉದ್ದೇಶ ಇದೇ ಆಗಿತ್ತು ಭೀಮನ್. ನಾನು ನೋಡಿದ್ದೇನೆ, ತುಂಬಾ ನೋಡಿದ್ದೇನೆ, ತುಂಬಾ.
2: ಬಹಳಷ್ಟು ಜನ ನೋಡ್ತಾರೆ.
4: ನೋಡೋದೇ ಕೊನೆ ಅಲ್ಲ ಭೀಮನ್, ನೋಡಿದ್ಮೇಲೆ ಮತ್ತೆ ನೋಡೋ ಮನಸ್ಸಾಗ್ಬೇಕು. ಮತ್ತೆ ಮತ್ತೆ ನೋಡಿ ಮನಸ್ಸನ್ನು ಪ್ರಸನ್ನವಾಗಿಡಬಹುದು. ಮನಸ್ಸನ್ನು ಸಂತೋಷವಾಗಿಡಲು ಇಷ್ಟೊಂದು ಕಷ್ಟ, ಇಷ್ಟೊಂದು ಕಷ್ಟ, ಬಹಳಷ್ಟು ಕಲಿಬೇಕಾಗುತ್ತೆ.
2: ನೀವೇ ಹೇಳಿ, ಮನಸ್ಸನ್ನು ಹೇಗೆ ಆನಂದವಾಗಿರಿಸಲಿ? ಗದ್ದೆ ಮಾಡ್ತೀನಿ, ಆನೆಗಳು ಬಂದು ನಷ್ಟ ಮಾಡ್ತವೆ. ಈ ರೀತಿಯಾಗಿ ಆನೆಗಳನ್ನು ಓಡಿಸಿ ಓಡಿಸಿ ಎಲ್ಲಿವರೆಗೆ ಗದ್ದೆ ಮಾಡ್ತಾ ಇರಬೇಕು?
4: ಬೇರೆ ಉಪಾಯ ಏನಿದೆ? ಆನೆಗಳು ಬರ್ಲಿಲ್ಲ ಅಂದ್ರೆ ಹಕ್ಕಿಗಳು ಪಕ್ಷಿಗಳು ನಿನ್ ಬೆಳೆನ ತಿನ್ಬಿಡ್ತವೆ. ಆನೆ ತಿಂದ್ ಹೋಗ್ತವೆ, ಪಕ್ಷಿಗಳು ತಿಂದ್ ಹೋಗ್ತವೆ, ಆಮೇಲೆ ನಿನ್ಗೊಂದ್ ಭಾಗ ಬರುತ್ತೆ, ಅದೇ ನಿನ್ ಪಾಲು. ಇದೇ ಜೀವನ. ಪಕ್ಷಿಗಳನ್ನ ಓಡಿಸಿ ಆನೆಗಳನ್ನ ಓಡಿಸಿ ಸ್ವಲ್ಪ ನಿನಗಾಗಿ ಇಟ್ಕೊಳ್ತೀಯ, ಜೀವನ ಹಾಗೇ ಸಾಕ್ತಾ ಇದೆ.
2: ಒಂದು ಕಾಲದಲ್ಲಿ ಬಂದೂಕನ್ನು ಕೈಯಲ್ಲಿ ಎತ್ಕೊಂಡಿದ್ದೆ.
4: ಅವುಗಳೆಲ್ಲದರ ಜೊತೆಗೆ ನಿನ್ನ ಅಸ್ತಿತ್ವ

0: ಇದೆ. ಇದೇ ಕೊನೆಯಲ್ಲ. ಬಂದೂಕನ್ನ ಎತ್ತಿಕೊಳ್ಳೋದು ಒಳ್ಳೇದು ಅಥವಾ ಕೆಟ್ಟದ್ದು ಅದು ಬೇರೆ ವಿಷಯ. ಆದ್ರೆ ಅದಾದ್ಮೇಲೆ ನಿನ್ ಬಗ್ಗೆ ಯೋಚಿಸು. ಅದಾದ ನಂತರ ನಿನ್ನ ಜೊತೆಗೆ ಏನೆಲ್ಲ ಆಯ್ತು? ಮದ್ವೆ ಆಯ್ತು, ತಂದೆ ಆದೆ, ಹೊಲ ಗದ್ದೆ ಮಾಡ್ದೆ.
1: ಹಾಗಾದ್ರೆ ನನ್ನ ನಿಜವಾದ ರೂಪ ಯಾವುದು? ಬಂದೂಕ ಎತ್ಕೊಳ್ಳೋದಾ, ಹೊಲ ಗದ್ದೆ ಮಾಡೋದಾ, ಹುಚ್ಚ ಆಗಿದ್ದ, ಯಾವುದು ಯಾವುದು?
0: ಪ್ರತಿಯೊಂದು ರೂಪ, ಪ್ರತಿಯೊಂದು ರೂಪ ನಿನ್ನದೇ ಬಿಮಾನ್. ಮನುಷ್ಯ ನಿರಂತರವಾಗಿ ತನ್ನನ್ನೇ ತಾನು ಹುಡುಕ್ತಾ ಇರ್ತಾನೆ. ಹುಡುಕ್ತಾ ತನ್ನ ಜೀವನವನ್ನೇ ಕಳೆದುಕೊಳ್ತಾನೆ. ಇದೇ ಜೀವನ. ಮತ್ತೆ ಹಿಂಸೆ, ದ್ವೇಷ ಇವೆಲ್ಲ ಮೋಸ, ತನಗೆ ತಾನೇ ಮಾಡಿಕೊಳ್ಳುವ ಮೋಸ.
1: ಕೈಯಲ್ಲಿ ಬಂದೂಕು ಹಿಡಿದು ಹಿಂಸೆ ಮಾಡಿದ್ದು ನಿಜ, ಆದ್ರೆ ಒಳ್ಳೇದಕ್ಕೆ ಅಂತ ಮಾಡಿದ್ದು.
0: ಬಂದೂಕನ್ನೆತ್ಕೊಳ್ಳುವಾಗ ಕೆಟ್ಟ ಜನರ ಬಗ್ಗೆ ನಿನ್ ಮನಸ್ಸಿನಲ್ಲಿ ಎಷ್ಟು ತಿರಸ್ಕಾರ ಭಾವನೆ ಇತ್ತು, ಅಷ್ಟೇ ಪ್ರೀತಿ ನಿನ್ ಮನಸ್ಸಿನಲ್ಲಿ ಒಳ್ಳೆ ಜನರ ಬಗ್ಗೆ ಇತ್ತಾ?
1: ನನಗೆ ನಾನೇ ಯಾವತ್ತೂ ಇಷ್ಟೊಂದು ಕೇಳ್ಕೊಳ್ಳೇ ಇಲ್ಲ.
0: ಇವತ್ತು ಕೇಳ್ತಿದ್ಯಲ್ಲ, ಅದಕ್ಕಾಗಿ ಉತ್ತರ ಹುಡುಕ್ತಾ ಇದ್ಯಾ? ಹಾಗಾಗಿ ವಿಚಲಿತನಾಗ್ತಿರ್ತೀಯ. ನೀನು ಸತ್ಯ ಪುರುಷ, ನೀನು ನಂಬಿಕಸ್ತ, ಅದಕ್ಕಾಗಿ ನೀನು ಹುಚ್ಚಾಗಿದ್ಯಾ. ಇವತ್ತಿನ ಯುಗವೇ ಹೀಗೆ, ಸ್ವಲ್ಪ ವಿಶ್ವಸನೀಯತೆ, ಸ್ವಲ್ಪ ಸತ್ಯಪರತೆ ಬಂದ್ರೆ ನಾವೇ ಹುಚ್ಚರಾಗಿದ್ದೀವಿ ಅನ್ಸುತ್ತೆ. ನೀನು ಕೇವಲ ನಿನ್ ಗದ್ದೆ ಮತ್ತು ಆನೆಗಳ ಬಗ್ಗೆ ಯೋಚನೆ ಮಾಡು ಸಾಕು, ಉಳಿದದ್ದೆಲ್ಲ ತನ್ನಷ್ಟಕ್ಕೆ ತಾನೇ ಸರಿಯಾಗಿ ನಡೆಯುತ್ತೆ.
2: ಭೀಮನ್, ಭೀಮನ್!
1: ಏನ್ ಭೂಪನ್?
2: ಆನೆಗಳ ಗುಂಪು ಇವತ್ತು ರಾತ್ರಿ ಬರಬಹುದು.
1: ಹೌದಾ?
2: ಮೈನೂಳದ ತಂದೆ ಪೇಟೆಯಿಂದ ಬರುವಾಗ ನಾಲ್ಕೈದು ಆನೆಗಳು ಈ ಕಡೆ ಬರೋದನ್ನ ನೋಡಿದಾನೆ.
1: ಹೌದಾ? ಹಾಗಾದ್ರೆ ತಯಾರಿ ಜೋರಾಗಿ ಮಾಡು. ಅಲ್ಲಿ ಗ್ಯಾಸ್ ಲೈಟ್ ಇದೆ ಅಲ್ವಾ? ತುಂಬು ಈ ಟಿನ್ ವಿನ್ಗಳ ತಯಾರಿ ಎಲ್ಲ ಮಾಡು. ಆಮೇಲೆ ಪಟಾಕಿಗಳ ತಯಾರಿ ಮಾಡು, ಪಟಾಕಿ. ಇಷ್ಟೊಂದು ಕಷ್ಟದಿಂದ ಬೆಳೆದ ಬೆಳೆಯನ್ನು ಹಾಗೆ ಹಾಳು ಮಾಡ್ಲಿಕ್ಕೆ ಬಿಡೋದು ಬೇಡ. ತಯಾರಿ ಮಾಡು ಭೂಪನ್.
2: ಆಯ್ತು ಭೀಮನ್, ಆಯ್ತು.

0: ಆನೆಯ ಕಥೆ ನಾಟಕ ಕೇಳಿದಿರಿ. ಮೂಲ ಅಸ್ಸಾಮಿ ರಚನೆ ಹಾಗೂ ಹಿಂದಿ ಅನುವಾದ ಸಪನ್ ಜ್ಯೋತಿ ಠಾಕೂರ್, ಕನ್ನಡ ಅನುವಾದ ಡಾಕ್ಟರ್ ಪರಶುರಾಮ ಜಿ ಮಾಳಗಿ. ಭಾಗವಹಿಸಿದ ಕಲಾವಿದರು: ಬಿಮಾನ್ ಕೆ ರಾಜಗೋಪಾಲ್ ಶೇಟ್, ಭೂಪನ್ ಡಾಕ್ಟರ್ ಜಯಪ್ರಕಾಶ ಮಾವಿನಕುಳಿ, ಡಾಕ್ಟರ್ ಮೀನಾಕ್ಷಿ ಜ್ಯೋತಿ ಗುರುಪ್ರಸಾದ್. ನಿರ್ಮಾಣ ನೆರವು ದೀಪಾ ಪಾವಂಜಿ. ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಕೆಳಗಡೆ ಇದುವರೆಗೂ ಆನೆಯ ಕತೆ ನಾಟಕ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 10:13. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ.

ಅಥ್ಲೆಟಿಕ್ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಪಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಾತಿ ವಿ ತ್ಯಾಗರಾಜನ್, ಮೃದಂಗ ಗುರುವಯೂರ್ ದೊರೈ, ಕಂಜನ್ ವಿ ನಾಗಾರ್ಜುನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30 ತಲುಪಿ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸರ್ಕಾರದ 12 ವರ್ಷಗಳ ಸಾಧನೆಯ ವಿಶೇಷ ಸರಣಿ ಕಾರ್ಯಕ್ರಮ ಆಕಾಶವಾಣಿಯಿಂದ.

0: content to audiences in India and across the world. It said, with more than 1 crore registered users and over 1 crore 40 lakh downloads, Waves OTT is now focused on its next phase of growth. Russia launched a large-scale overnight attack targeting multiple Ukrainian cities in which at least 21 people, including 2 children, were killed and over hundreds others were injured. This marks one of Moscow's largest assaults in the recent months. President Volodymyr Zelensky said civilian infrastructure and energy facilities had been targeted across the country. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಾಳೆ ನಿಲಯದಿಂದ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ FS ಕಲ್ಲಪ್ಪನಮಠ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನ ಸರಣಿ, 7 ಗಂಟೆಗೆ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ. ಇನ್ನು 8:30 ವಚನ ಗಾಯನ, 10:02 ವಿವಿಧ ಭಾರತಿ ಬೆಂಗಳೂರು, 12:05 ವನಿತೆ ವ್ಯವಹಾರ, ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕನ ಭಾವನ ಹೊಸ ದೀಪಾವಳಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. 1:00 ಪ್ರಗತಿ ಪಥ. ಇನ್ನು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕುರಿತು ಕಾರ್ಯಕ್ರಮ. ಇನ್ನು 3:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ. 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ. ನೃತ್ಯವನ್ನು ವೃತ್ತಿಯಾಗಿಸಿಕೊಂಡ ರಾಯಚೂರಿನ ಮೋನಿಕಾ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 6:15 ಗ್ರಾಮದರ್ಶಿಯಲ್ಲಿ ರಾಯಚೂರು ತಾಲೂಕಿನ ಏಗನೂರು ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್. ಇನ್ನು 6:51 ರೈತರಿಗಾಗಿ ಕೃಷಿ ರಂಗ, ಹಿಟ್ಟು ತಿಗಣೆ ಅಥವಾ ಬಿಳಿ ಹುಣ್ಣೆ ಹಾನಿ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಶಕುಂತಲಾ NM ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು 7:45 ಚಿತ್ರಗೀತೆಗಳು. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಡನೆ ಸಂದರ್ಶನ, ನಂತರ ಕ್ರೀಡಾ ಸುದ್ದಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉತ್ಸಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನದ ಧ್ವನಿಮುದ್ರಿತ ಪ್ರಸಾರ. 10:30 NDA ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯಿಂದ. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 11:40 ಇಲ್ಲಿಗೆ ನಿಲಯದ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಬೆಳಗಿನ ಪ್ರಸಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ರೇಡಿಯೋ ಗೆಳೆಯ ವಿಶ್ವನಾಥನಿಗೆ ಅನುಮತಿ ಕೊಡಿ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.